ಆಕಾಶವಾಣಿ ಇಂದಿನ ಕಾರ್ಯಕ್ರಮಗಳನ್ನು ಆರಂಭಿಸ್ತಾ ಇದ್ದೇವೆ. ಇಂದಿನ ಪಂಚಾಂಗ ಶಕವರ್ಷ 1948 ಅಶ್ವಿನ 3, ಅಂದರೆ 2026ನೆಯ ಇಸ್ವಿಯ ಸೆಪ್ಟೆಂಬರ್ ತಿಂಗಳ 25ನೇ ತಾರೀಕಿನ ಶುಭ ಪ್ರದಾಯಕವಾದಂತಹ ಶುಕ್ರವಾರದ ಮುಂಜಾನೆಯ ಸಮಯದಲ್ಲಿ ನಾವಿದ್ದೀವಿ. ಇಂದಿನ ದಿನ ನಿಮ್ಮೆಲ್ಲರ ಪಾಲಿಗೂ ಕೂಡ ಮಂಗಳದಾಯಕವಾಗಿರಲಿ ಅಂತ ಆಶಿಸುತ್ತಾ ಮಂಗಳ ಧ್ವನಿಯೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇರೋದು ಆರ್ ಜೆ ಅಶ್ವಿತಾ ಮಲ್ನಾಡ್.

0: ಕೇಳಿ ಬೆಳಗ್ಗೆ 6:10 ನಾದಾರ್ಚನೆ.
1: ವೇಣುನಾದ ಪ್ರಿಯ ಗೋಪಾಲ ಕೃಷ್ಣ
0: ನಾದಾರ್ಚನೆ.

0: ಬೆಳಗನೆ ಸರ ನಗೆಮೊಗವ ಹೊತ್ತಾಗ
1: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
2: ಎದೆ ತುಂಬಿ ಹಾಡಿದೆನು
0: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
1: ಎಲ್ಲೆ ಮೀರಿದ ಪ್ರೇಮ ಸಿಂಚನ
3: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗಿ
0: ಒಲವ ಸಾಂಗತ್ಯಕ್ಕಾಗಿ ಆತರೆವ ಜೀವಕ್ಕೆ
1: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು ಅಂತರಾಳದ ಮಂಥನಗಳಿಗೆ ಚೇತನ
0: ಭಾವಸ್ಪಂದನ
1: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3
4: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲಸ ಶುರುವಾಗುತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
5: ಅಮೃತ ಧಾರೆ ಕೋಟಿ ಜನುಮ ಜಗಾತೀನಿ.
6: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡೋಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
5: ಹಾಡದಿದ್ದರೆ ನನ್ನ ಹಾಡು ಕೇಳು.
7: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸೂ ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
4: ಏನ್ ಮಾಡ್ಲಿ?
6: ಏನ್ ಮಾಡ್ಲಿ?
7: ಏನ್ ಮಾಡ್ಲಿ?
4: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ,
6: ಕೇಳಿ ಭಾವನೆ ರಿಕ್ವೆಸ್ಟ್ಗಳ ರಿಂಗು ಸಖತ್ ಸಾಂಗು
4: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನ ಬಿಲ್ಲಿನಲ್ಲಿ.
8: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 MHz.

ಸ್ನೇಹಿತರಾಗಿದ್ದೀವಿ. ನಾದಾರ್ಚನೆ ಕಾರ್ಯಕ್ರಮದಲ್ಲಿ ದಿನದ ಆರಂಭಕ್ಕೆ ದೈವಿಕವಾದಂತಹ ಗೀತೆಗಳನ್ನು ಕೇಳೋದ್ರ ಮೂಲಕ ಒಂದು ರೀತಿಯಾದಂತಹ ಅಲೌಕಿಕವಾದಂತಹ ಸ್ಪರ್ಶವನ್ನು ನೀಡ್ತಾ ಧನ್ಯತಾ ಭಾವದಿಂದ ದಿನವನ್ನು ಆರಂಭಿಸುವಂತಹ ಸುಸಮಯ ಇದು. ಕಾರ್ಯಕ್ರಮದ ಪ್ರಥಮ ಗೀತೆಯಾಗಿ ಕೇಳಿ ಶರಣು ಸಿದ್ದಿ ವಿನಾಯಕ ಉಪೇಂದ್ರ ಭಟ್ರವರ ಧ್ವನಿಯಲ್ಲಿ ಈ ಕ್ಷಣದಲ್ಲಿ ನಿಮ್ಮ ಜೊತೆಯಾಗಿರೋದು ನಾನು ಆರ್ ಜೆ ಅಶ್ವಥ ಮಲ್ಲಾಟ.

ಸೊಗಸಾದಂತಹ ಮನಸ್ಸಿಗೆ ಮುದ ನೀಡುವಂತಹ ಹಿತ ಅನಿಸುವಂತಹ ಗೀತೆಗಳನ್ನ ಕೇಳಿದ್ರಿ. ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬಿಲ್ನಲ್ಲಿ ನಾದಾರ್ಚನೆಯ ಕಾರ್ಯಕ್ರಮದಲ್ಲಿ ನಾವು ಸಾಗ್ತಾ ಇದ್ದೀವಿ. ಮುಂದೆ ಕೇಳಿ ಶ್ರೀರಾಮನನ್ನ ನೆನೆಯುವಂತಹ ಗೀತೆ ರಾಮ ಎನಿರೋ ಸೀತಾ. ವಿದ್ಯಾಭೂಷಣ್ ಅವರ ಧ್ವನಿಯಲ್ಲಿ ಈ ಸೊಗಸಾದ ಗೀತೆ. ಕಲ್ಲಿನಂತೆ ಇರುವ ದೇಹ ನಿಲ್ಲದಂತೆ ಮರಣ ವೇಳೆಗೆ

ಪುಲ್ಲನಾಭ ಕೃಷ್ಣನೆಂಬ ಸೊಲ್ಲು ಬಾಯಿಗೆ ಬದುಕದು. ಪುರಂದರದಾಸರ ಅತ್ಯುತ್ತಮವಾದಂತಹ ಕೀರ್ತನೆ ಇದು. ಕೇಳಿ ಆನಂದಿಸಿ ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ಲಿನಲ್ಲಿ.

ಪುರಂದರ ದಾಸರ ಮತ್ತೊಂದು ಸೊಗಸಾದ ಕೀರ್ತನೆಯೊಂದನ್ನು ಕೇಳಿದ್ರಿ. ಎಮ್ ಎಸ್ ಸುಬ್ಬಲಕ್ಷ್ಮಿಯವರ ಧ್ವನಿಯಲ್ಲಿ, ಆ ಧ್ವನಿಯಲ್ಲಿದ್ದಂತಹ ಒಂದು ಆ ಭಕ್ತಿಯ ಭಾವವನ್ನು ನಾವು ಆಸ್ವಾದಿಸ್ತಾ ಹೋಗಬಹುದು ಈ ಗೀತೆಯನ್ನು ಕೇಳೋದ್ರ ಮೂಲಕ. ಇವತ್ತು ಶುಕ್ರವಾರ, ಶುಕ್ರ ಗ್ರಹಣ ಅತಿ ಪ್ರಿಯವಾದಂತಹ ದೇವತೆ ತಾಯಿ ಶ್ರೀ ಮಹಾಲಕ್ಷ್ಮಿ. ಹಾಗಾಗಿ ಶುಕ್ರವಾರದಂದು ಆ ತಾಯಿಯನ್ನು ಸುಪ್ರೀತಗೊಳಿಸುವಂತಹ, ಸುಪ್ರಸನ್ನಗೊಳಿಸುವಂತಹ ಸುಸಮಯ ಇದು. ಹಾಗಾಗಿ ಈ ಒಂದು ಸುಂದರ ಸಮಯದಲ್ಲಿ ತಾಯಿಯ ಉಪಾಸನೆಯನ್ನು ಮಾಡೋದು, ಆರಾಧನೆ ಮಾಡೋದು ಬಹಳ ಬಹಳ ವಿಶೇಷ. ಶುಕ್ರ ಗ್ರಹ ವೀನಸ್ ಅಂತ ನಾವೇನು ಕರಿತೀವಿ ಈ ಗ್ರಹವನ್ನು, ಅಂದ ಚಂದ ಅಚ್ಚುಕಟ್ಟಾಗಿ ನಮ್ಮನ್ನು ನಾವು ನೋಡ್ಕೊಳೋದು, ಸೊಗಸಾಗಿ ಇರೋದು, ಇವೆಲ್ಲವನ್ನು ಕೂಡ ಕಾಯುವಂತಹ ಗ್ರಹ. ಹಾಗಾಗಿ ಶುಕ್ರ ಗ್ರಹವನ್ನು ಸ್ತ್ರೀ ಗ್ರಹ ಅಂತ ಸಹ ಕರೀತಾರೆ. ಜೊತೆಗೆ ತಾಯಿ ಶ್ರೀ ಮಹಾಲಕ್ಷ್ಮಿಯ ಒಂದು ಉಪಾಸನೆಗೆ ಇರುವಂತಹ ಸುಂದರವಾದಂತಹ ವಾರ ಅಂತ ಹೇಳಿದ್ರೆ ಅದೇ ಶುಕ್ರವಾರ.

ನಂಬಿದೆ ನಿನ್ನನು ಕರವನ್ನು ಹಿಡಿದು ಅಮ್ಮ ನನ್ನ ನಡೆಸಮ್ಮ. ಎಂಥ ಸುಂದರವಾದಂತಹ ಸಾಲುಗಳು ಅಲ್ವಾ ಸ್ನೇಹಿತರೆ? ನಾವು ಎಷ್ಟೋ ಸಲ ಮನುಷ್ಯರನ್ನು ನಂಬಿ ಅಥವಾ ತುಂಬ ಪ್ರೀತಿಪಾತ್ರರಿಯವರು, ನಮ್ಮ ಪ್ರಿಯ ಸ್ನೇಹಿತರು, ನಮ್ಮ ಸಂಬಂಧಿಕರು ಅಂತ ನಂಬಿ ಮೋಸ ಹೋಗಬಹುದು. ಆದರೆ ದೇವರನ್ನು ನಂಬಿ ಮೋಸ ಹೋಗೋದು ಎಲ್ಲಾದರೂ ಇದೆಯಾ? ಹಾಗಾಗಿ ಹೇಳೋದು, ನಂಬಿ ಕೆಟ್ಟವರಿಲ್ಲ ಆ ಪರಮಾತ್ಮನ ಅಂತ. ಆತನನ್ನು ಪ್ರತಿ ಕ್ಷಣದಲ್ಲೂ ಕೂಡ ನಂಬೋಣ. ನಾವು ಮಾಡುವಂತಹ ಕೆಲಸ ಎರಡು ವ್ಯಕ್ತಿಗಳಿಗೆ ಇಷ್ಟ ಆದರೆ ಸಾಕಂತೆ. ಒಂದು ಮೇಲಿರುವಂತಹ ಪರಮಾತ್ಮ, ಇನ್ನೊಂದು ಒಳಗಿರುವಂತಹ ಅಂತರಾತ್ಮ. ಇವರಿಬ್ಬರು ಒಪ್ಪಿ ಕರೆಕ್ಟ್ ಅಂತ ಗ್ರೀನ್ ಸಿಗ್ನಲ್ ಕೊಟ್ಟರೆ ಇನ್ಯಾರಿಗೂ ನಾವು ಹೆದರದ್ ಬೇಡ ಅಂತ ಹೇಳ್ತಾ ಕಾರ್ಯಕ್ರಮದ ಮುಂದಿನ ಗೀತೆ, ಕೊನೆಯ ಗೀತೆ, ಆಂಜನೇಯನನ್ನು ನೆನೆಯುವಂತಹ ಗೀತೆಯನ್ನು ಕೇಳೋಣ. ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಕಾರ್ಯಕ್ರಮಕ್ಕೆ ಮೆಚ್ಚುಗೆನ ವ್ಯಕ್ತಪಡಿಸಿ ನಮಗೆ ಸಂದೇಶಗಳು ಬಂದಿದ್ವು. ನಾಗರತ್ನರವರು ರಾಜಾಜಿನಗರದಿಂದ ಸಂದೇಶ ಕಳಿಸಿ ಹಾಡುಗಳನ್ನ ಎಲ್ಲ ಕಡೆ ಕೇಳಬಹುದು, ಆದರೆ ಆಕಾಶವಾಣಿಯಲ್ಲಿ ಕೇಳೋದೆ ನಿಜವಾಗ್ಲೂ ಮನಸ್ಸಿಗೆ ಹಿತ ಅನಿಸುತ್ತೆ ಅಂತ ಹೇಳ್ತಾ ಇದ್ದೀರಾ, ಧನ್ಯವಾದಗಳು. ಜೊತೆಗೆ ಗಂಗಾವತಿ ಈರಣ್ಣ ಮತ್ತು ವಿಜಯಶ್ರೀ ಕಿಷ್ಕಿಂದ ನಗರದಿಂದ ಮೆಸೇಜ್ ಮಾಡಿದ್ದಾರೆ. ಶಿವಗಂಗಾ ಹೆಬ್ಬಾಳದಿಂದ ಸಂದೇಶ ಕಳಿಸಿದ್ದಾರೆ. ಜೊತೆಗೆ ಹೊನ್ನೂರಿಂದ ಅಲಿಯವರು ನಮಗೆ ಮೆಸೇಜ್ ಮಾಡಿದ್ದಾರೆ. ಧನ್ಯವಾದಗಳು ಸ್ನೇಹಿತರೆ, ತಮ್ಮೆಲ್ಲರ ಪ್ರೀತಿಯ ಸಂದೇಶಕ್ಕೆ ಅಂತ ಹೇಳ್ತಾ ಮುಂದೆ ಕೇಳಿ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಆಂಜನೇಯನ ಕುರಿತಾದಂತಹ ಸೊಗಸಾದ ಗೀತೆಯನ್ನು.

ಖಂಡಿತ, ಹನುಮಂತನಿಗೆ ಅಸಾಧ್ಯವಾದದ್ದು ಏನೂ ಇಲ್ಲ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ನಾದಾರ್ಚನೆ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ. ಇದೀಗ ಸರಿಯಾಗಿ 6:50 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ, ಪುರಾತತ್ವ ಇಲಾಖೆಯ ವಿಶೇಷ ಕಾರ್ಯಕ್ರಮ ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬಿಲ್ಲಿನಲ್ಲಿ.

0: ರಿಯಾಯಿತಿ ದರದಲ್ಲಿ ಇಲಾಖೆ ಪ್ರಕಾಶಿಸಿದ ಪುಸ್ತಕಗಳು ಲಭ್ಯ.
1: ಮಾಹಿತಿಗಾಗಿ www.karnatakaarchaeology.gov.in. ರೇಡಿಯೋ ಕ್ವಿಜ್ ಕೇಳಿ ಕಾರ್ಯಕ್ರಮದ ಕೊನೆಯಲ್ಲಿ ಉತ್ತರ ನಿರೀಕ್ಷಿಸಿ.
0: ಹೊಯ್ಸಳೇಶ್ವರ ದೇವಾಲಯದ ಪ್ರಾಚ್ಯಾವಶೇಷಗಳು ಯಾವ ಸ್ಥಳದಲ್ಲಿ ಲಭ್ಯವಿದೆ?
2: ನಮಸ್ಕಾರ, ನಾನು ನಿಮ್ಮ ರೇಡಿಯೋ ಮಿತ್ರ ಹುಲಿದೇವರ ಬನದ ದೀಪಕ್ ಕಾರ್ ಸಾಗರ್. ಕೇಳಿದ್ರೆ ನಮ್ಮ ಜೊತೆಗೆ ಈಗ ಡಾಕ್ಟರ್ ಅನಂತ ಅಡಿಗ ಸುಂದರ, ಇವರು ಶಿವಮೊಗ್ಗದವರು. ಬನ್ನಿ, ಅವರನ್ನ ಈ ಕಾರ್ಯಕ್ರಮದಲ್ಲಿ ಮಾತಾಡ್ಸೋಣ. ಸರ್ ನಮಸ್ಕಾರ.
3: ನಮಸ್ಕಾರ.
2: ತಮ್ಮ ಒಂದು ಕಿರು ಪರಿಚಯವನ್ನು ಮಾಡ್ಕೊಡ್ಬೋದಾ?
3: ನಾನು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಸಂಸ್ಥೆ ಸೇರ್ಕೊಂಡೆ ಕೆಲಸಕ್ಕೆ. ಅಲ್ಲಿ 13 ವರ್ಷ ಹಳ್ಳಿ ಹಳ್ಳಿಗಳಿಗೆ ಹೋಗಿ ಅಲ್ಲಿರ್ತಕ್ಕಂತಹ ಪ್ರಾಚ್ಯಾವಶೇಷಗಳ ಬಗ್ಗೆ ಒಂದು ವ್ಯವಸ್ಥಿತ ವರದಿಯನ್ನು ಸಿದ್ಧ ಮಾಡುವ ಕೆಲಸ. ಅದನ್ನು ಮಾಡ ಏನು ರೋಡ್ ಇದೆ ಪ್ರಾಚ್ಯಾವಶೇಷಗಳಿಂದ, ಅದರ ಮಹತ್ವ ಏನು ಎಂಬುದರ ಬಗ್ಗೆ ಸುಮಾರು 200 ಕ್ಕೂ ಹೆಚ್ಚು ಲೇಖನಗಳನ್ನ ಬರೆದಿದ್ದೇನೆ, ಪ್ರಕಟವಾಗಿದೆ. PhD ಪ್ರಬಂಧ ಅದು ಕೂಡ ಆರ್ಕಿಯಾಲಜಿಗೆ ಸಂಬಂಧಪಟ್ಟದ್ದು, ಮೆಗಾಲಿತ್ಸ್ ಇನ್ ನಾರ್ತ್ ಕರ್ನಾಟಕ.
2: ರಾಜ್ಯದ ಜನತೆಗೆ ಪ್ರಾಚ್ಯಾವಶೇಷಗಳ ಮಹತ್ವ, ಪ್ರಾಚ್ಯಾವಶೇಷಗಳನ್ನ ನಾವು ಹೇಗೆ ಕಾಯ್ದಿಟ್ಕೋಬೇಕು ಅಂತ ಹೇಳ್ತೀರಾ ಸರ್?
3: ಈಗ ಒಂದು ಪ್ರದೇಶದ ದೇಶದ ಇತಿಹಾಸ ಬರಿಬೇಕಾದ್ರೆ ಈಗ

0: ನಿಮಗೆ ಮನುಷ್ಯನ ಇತಿಹಾಸವನ್ನು ಅಥವಾ ಜೀವಮಾನ ವಿಷಯವನ್ನ ಎಲ್ಲಿ ತನಕ ಹಿಂದಕ್ಕೆ ತೆಗೆದುಕೊಂಡು ಹೋಗಬಹುದು ಅಲ್ಲಿ ತನಕ ನಮಗೆ ಪುರಾತತ್ವದಿಂದ ತಿಳಿಯಲು ಸಾಧ್ಯವಾಗುತ್ತೆ. ಅದ ಮಾತ್ರಕ್ಕ ಅಲ್ಲಿಗೆ ಮಿತಿ ಅಂತಲ್ಲ, ಇನ್ನು ಹಿಂದೆ ಹೋಗಬಹುದು, ಆದರೆ ಶೋಧನೆ ಮಾಡ್ತಾ ಮಾಡ್ತಾ ಮುಂದೆ ಗೊತ್ತಾಗ.
1: ಈಗ ಒಂದು ಆಡಿಯೋ ಕ್ಲಿಪ್ಪಿಂಗ್ ಅನ್ನ ಕೇಳ್ಕೊಂಡ್ ಬರ.
2: ಹೇಗೆ ಯಾಕೆ ಹೀಗೆ
3: ಎಲ್ಲಿ ಯಾಕೆ ಏನು
2: ಹೇಗೆ ಯಾಕೆ ಹೀಗೆ ನಮ್ಮ ಪರಂಪರೆ ಪರಕೀಯರ ದಾಳಿಯಿಂದ ನಾಶವಾಗಿದೆ,
3: ನಮ್ಮ ಸ್ಮಾರಕಗಳು ಭಗ್ನವಾಗಿವೆ,
2: ನಮ್ಮ ದೇವಾಲಯದ ಗರ್ಭಗುಡಿಗಳು ನಿಧಿಗಾಗಿ ಕಳ್ಳತನವಾಗಿವೆ.
4: ಹೌದು, ಇರುವ ರವಷ್ಟಾದರೂ ನಮ್ಮ ಸ್ಮಾರಕಗಳನ್ನು ಉಳಿಸಿಕೊಳ್ಳೋಣ, ಮತ್ತೆ ಅದಕ್ಕಾಗಿ ನಮ್ಮ ಪ್ರಾಚ್ಯಾವಶೇಷಗಳನ್ನು ಉಳಿಸೋಣ, ಸಂರಕ್ಷಿಸೋಣ.
1: ಸುಂದರಂ ಸರ್, ನಮ್ಮ ಶ್ರೋತೃಗಳಿಗೆ ನಮ್ಮ ಪುರಾತತ್ವ ಪರಂಪರೆ ಸಂಗ್ರಹಾಲಯಗಳನ್ನ ಉಳಿಸುವ ನಿಟ್ಟಿನಲ್ಲಿ ತಾವು ಏನು ಒಂದು ಸಂದೇಶ ಕೊಡಕ್ಕೆ ಇಷ್ಟಪಡ್ತೀರಾ?
0: ಜೀವನದಲ್ಲಿ ನಮಗೆ ಒಂದು ಮುಂದೆ ಹೋಗುವುದಕ್ಕೆ ಬೇಕಾದಂತಹ ಒಂದು ಉತ್ಸಾಹ ಈ ಇತಿಹಾಸದ ಸಿಗುತ್ತೆ. ಕಾರಣ ನಮ್ಮ ಹಿರಿಯರು ಏನೇನು ಸಾಧನೆ ಮಾಡಿದರು, ಸಾಮಾನ್ಯ ಹಂತದಿಂದ ತುಂಬಾ ಕೆಳ ಹಂತದಿಂದ ಮನುಷ್ಯ ಹೇಗೆ ಮೇಲ್ಮಟ್ಟಕ್ಕೆ ಬಂದ ಅನ್ನುವ ಒಂದು ಸ್ವಾರಸ್ಯಕರ ಇತಿಹಾಸ ಗೊತ್ತಾಗುತ್ತೆ ಹೆಚ್ಚಾಗಿ ಪುರಾತತ್ವದಿಂದ. ಅವು ಮೆಟೀರಿಯಲ್ ಎವಿಡೆನ್ಸ್ ನಮಗೆ ಕೊಡುತ್ತೆ. ಆದ್ದರಿಂದ ನಮ್ಮ ಲಭ್ಯವಾದ ಎವಿಡೆನ್ಸ್ ಸಿಗೋದ್ರಿಂದ ಮನುಷ್ಯ ಜೀವನ ಹೀಗೆ ಎಂದು ನಿಖರವಾಗಿ ಹೇಳೋದಕ್ಕೆ ಸಾಧ್ಯ. ಇದರಿಂದ ನಮಗೆ ನಾವು ಇಷ್ಟು ಪ್ರಯತ್ನದಿಂದ ಇಂತಹ ಒಂದು ಸಂಸ್ಕೃತಿಯನ್ನು ಕಟ್ಟಿದಾಗ ಈಗ ನಾವು ಇದನ್ನ ಹಾಳಾಗಿದ್ದಕ್ಕೆ ಬಿಡುವುದು ಸರಿಯೇ ಎನ್ನುವ ಪ್ರಶ್ನೆ ಬರುತ್ತೆ. ಆದ್ರಿಂದ ಅದನ್ನು ಉಳಿಸ್ಕೊಳ್ಬೇಕು, ಬೆಳೆಸ್ಕೋಬೇಕು ಅನ್ನೋ ಆಸಕ್ತಿ ಹೆಚ್ಚಾಗುತ್ತೆ. ಇದು ನಮಗೆ ತುಂಬಾ ಅವಶ್ಯ. ನಾವು ಇತಿಹಾಸ ನಮಗೆ ನಮ್ಮ ಪ್ರದೇಶದ ಇತಿಹಾಸ ಚೆನ್ನಾಗಿ ಗೊತ್ತಿದ್ರೆ ಒಂದು ರೀತಿಯ ಹೆಮ್ಮೆ ಇರುತ್ತೆ ನಮಗೆ. ನಮ್ಮ ಹಿರಿಯರು ಈ ರೀತಿ ಸಾಧನೆ ಮಾಡಿದ್ದಾರೆ, ನಾವು ಕೂಡ ಏನಾದರೂ ಸಮಾಜಕ್ಕೆ ಸಹಾಯವನ್ನ ಮತ್ತು ಬೆಳೆಯುವ ಹಾಗೆ ಮಾಡಬೇಕು ಅನ್ನೋ ಉತ್ಸಾಹ ಸಿಗುತ್ತೆ.
5: ಈಗ ರೇಡಿಯೋ ಕ್ವಿಜ್ಗೆ ಉತ್ತರ.
6: ಹೊಯ್ಸಳೇಶ್ವರ ದೇವಾಲಯದ ಪ್ರಾಚ್ಯ ಅವಶೇಷಗಳು ಹಳೆಬೀಡಿನಲ್ಲಿ ಕಾಣಬಹುದು.
7: ಈ ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು

0: ಸಂಘ ಸಂಸ್ಥೆ ಟ್ರಸ್ಟ್ ಎನ್ಜಿಒಗಳಿಂದ ಸ್ಮಾರಕಗಳನ್ನು ದತ್ತು ತೆಗೆದುಕೊಳ್ಳುವ ವಿಶೇಷ ಯೋಜನೆ.
1: ಮಾಹಿತಿಗಾಗಿ ಸಂಪರ್ಕಿಸಿ www.karnatakaarchaeology.gov.in.

ಶ್ರೂಯಂತಾಂ ಪ್ರವಾಚಿಕ ರಿಚಾ ಝಾ. ಅಥ ವಾರ್ತಾಃ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಉಕ್ತವಾನ್ ಯತ್ ಸೇವಾ ಭಾವನಾ ರಾಷ್ಟ್ರಸ್ಯ ಪ್ರಗತೇಃ ಬೃಹತ್ತಮಾ ಪ್ರೇರಣಾ ಶಕ್ತಿಃ ಅಸ್ತಿ. ತೇನ ಪ್ರತಿಪಾದಿತಂ ಯತ್ ಪ್ರಶಾಸನಸ್ಯ ನವೋನ್ಮೇಷಪೂರ್ಣಾಃ ಯೋಜನಾಃ ಪಂಚವಿಂಶತಿ ಕೋಟಿ ನಾಗರಿಕಾನ್ ದಾರಿದ್ರ್ಯಾತ್ ಬಹಿಃ ಆನೇತುಂ ಸಹಾಯಕಾಃ ಭವಂತಿ. ವಡನಗರತಃ ವಾರಾಣಸೀ ಪರ್ಯಂತಂ ಸೇವಾಯಾತ್ರಾಯಾಂ ಗಚ್ಛದ್ಭಿಃ ಸೇವಾಯಾತ್ರಿಭಿಃ ಸಹ ಕೃತೆ ಆಭಾಸೀಯ ಸಂವಾದೆ ಪ್ರಧಾನಮಂತ್ರಿ ಉಕ್ತವಾನ್ ಯತ್ ಪಿಎಂ ಕಿಸಾನ್ ಯೋಜನಾ ಭವತು ಉತವಾ ಪಿಎಂ ಸೂರ್ಯಘರ ಯೋಜನಾ ಏತಾದೃಶ್ಯಃ ಅನೇಕಾಃ ಯೋಜನಾಃ ಜನೇಭ್ಯಃ ಪ್ರತ್ಯಕ್ಷಂ ಲಾಭಂ ಪ್ರದಾಸ್ಯಂತಿ ತಥಾ ಲಾಭಂ ಅಂತಿಮ ಜನ ಪರ್ಯಂತಂ ಪ್ರಾಪಯಂತಿ. ಪ್ರಧಾನಮಂತ್ರಿ ಮೋದಿ ಉಕ್ತವಾನ್ ಯತ್ ಸಪ್ತಚತ್ವಾರಿಂಶದಧಿಕ ದ್ವಿಸಹಸ್ರತಮ ವರ್ಷ ಪರ್ಯಂತಂ ವಿಕಸಿತ ಭಾರತಸ್ಯ ನಿರ್ಮಾಣೆ ಯೂನಾಂ ಮಹತ್ವಪೂರ್ಣಾಂ ಭೂಮಿಕಾಂ ಪೂರ್ಣ ಶಕ್ತಿಯ ಅಗ್ರೆ ನೇತವ್ಯಂ. ಸಹ ಉಕ್ತವಾನ್ ಯತ್ ವಯಂ ರಾಷ್ಟ್ರ ನಿರ್ಮಾಣಾಯ ಸಮರ್ಪಿತಾಃ ಜನಾಃ ಸ್ಮಃ ತಥಾ ವಿಕಸಿತ ಭಾರತಸ್ಯ ನಿರ್ಮಾಣಸ್ಯ ಸಂಕಲ್ಪೇನ ಅಗ್ರೆ ಪ್ರಸ್ಥಿತವಂತಃ. ಕೇಂದ್ರೀಯ ಸ್ವಾಸ್ಥ್ಯ ಪರಿವಾರ ಕಲ್ಯಾಣ ಮಂತ್ರಿ ಜೆಪಿ ನಡ್ಡಾ ಅದ್ಯ ನವದೆಹಲ್ಯಾಂ ಆಯೋಜಿತೆ ಐಷಮಃ ಆರೋಗ್ಯ ಮಂಥನೆ ಆಯುಷ್ಮಾನ್ ಭಾರತ ಪ್ರಧಾನಮಂತ್ರಿ ಜನಾರೋಗ್ಯ ಯೋಜನಾಯಾಃ ಅಷ್ಟವರ್ಷ ಪೂರ್ತಿಂ ತಥಾ ಆಯುಷ್ಮಾನ್ ಭಾರತ ಡಿಜಿಟಲ್ ಮಿಷನ್ ಇತ್ಯೇತಸ್ಯ ಅಭಿಯಾನಸ್ಯ ಪಂಚವರ್ಷ

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

ಮಾಹಿತಿಯ ಅಲೆಯಲ್ಲಿ ಬುದ್ಧಿಗೆ ಕಸರತ್ತು. ಉತ್ತರಿಸುವ ಉತ್ಸಾಹಕ್ಕೆ ಸಿಗಲಿದೆ ಹೊಸ ಮೆರುಗು. ನಿಮ್ಮ ಜ್ಞಾನಕ್ಕೆ ಸವಾಲೆಸೆಯಲಿದೆ ಹೊಂಬಿಸಿಲು.

ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3:35, ಶನಿವಾರ ಹಾಗೂ ಭಾನುವಾರ ಮಧ್ಯಾಹ್ನ 3:00. ತಪ್ಪದೆ ಉತ್ತರಿಸಿ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಮ್ಮ ಪ್ರಶ್ನೆಗಳಿಗೆ. ನಿಮ್ಮ FM Rainbow 101.3 ಕನ್ನಡ ಕಾಮನಬಿಲ್ಲು.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 MHz ಮ್ಯೂಸಿಕಲಿ ಯೋರ್ಸ್.
3: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
4: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
3: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ
5: ಸಣ್ಣ ತೆರೆಯ ಧಾರಾವಾಹಿ ನೆನಪು,
3: ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗುತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ರಲ್ಲಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ವಿಬಿ ಜಿರಾಮ್ಜಿ ಯೋಜನೆ, ರಾಜ್ಯದ ಬರ ನಿರ್ವಹಿಸಲು 1,60,00,000 ಮಾನವ ದಿನಗಳ ಕೂಲಿ ಸೃಜನೆ, ರೈತ ಸಿರಿ, ರೈತರ ಮೌಲ್ಯವರ್ಧಿತ ಉತ್ಪನ್ನಗಳ ಮಾರಾಟಕ್ಕೆ ಏಕೀಕೃತ ಬ್ರ್ಯಾಂಡಿಂಗ್ ವ್ಯವಸ್ಥೆ, ಸೇವಾ ಸಂಕಲ್ಪ ಅಭಿಯಾನ, ಸೆಮಿಕಂಡಕ್ಟರ್ ಮಿಷನ್ ಅಡಿ ಕಿತ್ತೂರು ಕರ್ನಾಟಕ ವಿಶೇಷ ವಲಯ. 138ನೇ ಮನ್ ಕಿ ಬಾತ್ ಸಂಚಿಕೆ ಭಾನುವಾರ ಬೆಳಗ್ಗೆ 11 ಗಂಟೆಗೆ ಪ್ರಸಾರ. ಈಗ ವಾರ್ತೆಗಳ ವಿವರ. ರಾಜ್ಯದ ತೀವ್ರ ಬರ ಪರಿಸ್ಥಿತಿ ನಿರ್ವಹಿಸಲು ವಿಕಸಿತ ಭಾರತ, ಗ್ರಾಮೀಣ ಉದ್ಯೋಗ ಖಾತ್ರಿ ಹಾಗೂ ಜೀವನೋಪಾಯ ಮಿಷನ್ ವಿಬಿ ಜಿರಾಮ್ಜಿ ಯೋಜನೆ ಅಡಿ 1,60,00,000 ಮಾನವ ದಿನಗಳ ಕೂಲಿ ಸೃಜಿಸಲಾಗುತ್ತಿದೆ ಎಂದು ಗ್ರಾಮೀಣಾಭಿವೃದ್ಧಿ ಖಾತೆ ಸಚಿವ ಈಶ್ವರ್ ಖಂಡ್ರೆ ವಿಧಾನಸಭೆಗೆ ತಿಳಿಸಿದ್ದಾರೆ. ವಿಶೇಷ ಅಧಿವೇಶನದ 4ನೇ ದಿನ ಬರ ಕುರಿತ ಚರ್ಚೆಯಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಗ್ರಾಮೀಣ ಭಾಗದಲ್ಲಿ ಶ್ರಮದಾನದ ಮೂಲಕ ಸ್ಥಿರ ಆಸ್ತಿ ನಿರ್ಮಾಣ, ಅಂತರ್ಜಲ ಮರುಪೂರಣದ 318 ಕಾಮಗಾರಿಗಳಿಗೆ 2,900 ಕೋಟಿ ರೂಪಾಯಿ ಒದಗಿಸಲಾಗುತ್ತಿದೆ, 1,000 ಕೋಟಿ ರೂಪಾಯಿ ಜಿಲ್ಲೆಗಳಿಗೆ ಮುಂಗಡವಾಗಿ ನೀಡಲಾಗಿದೆ ಎಂದರು. ರಾಜ್ಯದ ರೈತರು ತಮ್ಮ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ಎಲ್ಲೆಡೆ ಮಾರಲು ಅನುವಾಗುವಂತೆ ರೈತ ಸಿರಿ ಏಕೀಕೃತ ಬ್ರ್ಯಾಂಡಿಂಗ್ ವ್ಯವಸ್ಥೆ ರೂಪಿಸಲಾಗಿದೆ ಎಂದು ಕೃಷಿ ಖಾತೆ ಸಚಿವ ಪಿಎಂ ನರೇಂದ್ರಸ್ವಾಮಿ ತಿಳಿಸಿದ್ದಾರೆ. ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ರಾಜ್ಯ ರೈತ ಉತ್ಪಾದಕರ ಸಂಸ್ಥೆಗಳ ಸಹಕಾರ ಸಂಘದ ಏಕೀಕೃತ ಬ್ರ್ಯಾಂಡ್ ರೈತ ಸಿರಿ ಮೊದಲ ಮಳಿಗೆ ಉದ್ಘಾಟಿಸಿ ಅವರು ಮಾತನಾಡಿದರು. ಪ್ರಸ್ತುತ 162 ರೈತ ಉತ್ಪಾದಕರ ಸಂಸ್ಥೆಗಳು ಸಂಘದ ಸದಸ್ಯತ್ವ ಪಡೆದಿವೆ. 52,000ಕ್ಕೂ ಹೆಚ್ಚು ರೈತ ಷೇರುದಾರರು ಸಂಘದ ಭಾಗವಾಗಿದ್ದಾರೆ. ರೈತ ಸಿರಿ .co.in ಜಾಲತಾಣದ ಮೂಲಕ ಆನ್ಲೈನ್ ವೇದಿಕೆ ಕಲ್ಪಿಸಲಾಗಿದೆ ಎಂದರು. ಧಾರವಾಡ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಇಂದಿನಿಂದ 4 ದಿನಗಳ ಕಾಲ ಕೃಷಿ ಮೇಳ ನಡೆಯಲಿದೆ. ಸಂಯುಕ್ತ ರಾಷ್ಟ್ರ ಸಂಘ ಯುಎನ್ಒ ಪ್ರಸಕ್ತ ವರ್ಷವನ್ನು ಅಂತಾರಾಷ್ಟೀಯ ಕೃಷಿಕ ಮಹಿಳೆಯರ ವರ್ಷ ಎಂದು ಘೋಷಿಸಿದ್ದು, ಈ ಬಾರಿಯ ಕೃಷಿ ಮೇಳ ಕೃಷಿಕ ಮಹಿಳೆಯರಿಗೆ ಸಮರ್ಪಿತವಾಗಿದೆ. ಕೃಷಿಕ್ ನವೋದ್ಯಮ್ ಕೇಂದ್ರದಲ್ಲಿ 100ಕ್ಕೂ ಹೆಚ್ಚು ನವೋದ್ಯಮಿಗಳು ಕೃಷಿ ಕೈಗಾರಿಕೆಗಳಿಗೆ ಸಂಬಂಧಿಸಿದ ಉತ್ಪನ್ನ ಮತ್ತು ಸೇವೆಗಳನ್ನು ಸಕ್ಷಮ ಕೃಷಿ ತಂತ್ರಜ್ಞಾನಗಳ ಪ್ರಾತ್ಯಕ್ಷಿಕೆ ಮಳಿಗೆ ಸಂಖ್ಯೆ 308ರಿಂದ 312ರವರೆಗೆ ಪ್ರದರ್ಶಿಸಲಿದ್ದಾರೆ. ವಿಶೇಷ ತಳಿಯ ಶ್ವಾನ, ರಾಸುಗಳು, ಕುಕ್ಕುಟ ಪ್ರದರ್ಶನ ಮೇಳದ ಆಕರ್ಷಣೆ. ಸೇವಾ ಸಂಕಲ್ಪ ಮಾಸಿಕ ಅಭಿಯಾನದ ಅಂಗವಾಗಿ ಮಹತ್ವದ ಯೋಜನೆಗಳ ಕುರಿತು ಜನಜಾಗೃತಿ ಸರಣಿ ಕಾರ್ಯಕ್ರಮಗಳನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಸೆಮಿಕಂಡಕ್ಟರ್ ಮಿಷನ್ 2021 ಕುರಿತ ಒಂದು ನೋಟ. 2021 ಡಿಸೆಂಬರ್ 21ರಂದು 76,000 ಕೋಟಿ ರೂಪಾಯಿ ವೆಚ್ಚದ ಸೆಮಿಕಾನ್ ಇಂಡಿಯಾ ಯೋಜನೆಯನ್ನು ಕೇಂದ್ರ ಸರ್ಕಾರ ಘೋಷಿಸಿತು. ಚಿಪ್ಗಳ ವಿನ್ಯಾಸ, ತಯಾರಿಕೆ, ಫ್ಯಾಬ್ರಿಕೇಷನ್ ಮತ್ತು ಪ್ಯಾಕೇಜಿಂಗ್ ಸೇರಿದಂತೆ ಸಂಪೂರ್ಣ ಸೆಮಿಕಂಡಕ್ಟರ್ ಸರಪಳಿಯನ್ನು ಅಭಿವೃದ್ಧಿಪಡಿಸಲು ಇಂಡಿಯಾ ಸೆಮಿಕಂಡಕ್ಟರ್ ಮಿಷನ್ ಸ್ಥಾಪಿಸಲಾಯಿತು. ಇದುವರೆಗೆ 1.6 ಲಕ್ಷ ಕೋಟಿ ಮೌಲ್ಯದ 10 ಯೋಜನೆಗಳಿಗೆ ಅನುಮೋದನೆ ದೊರೆತಿದ್ದು, ಆ ಪೈಕಿ 2 ಫ್ಯಾಬ್ರಿಕೇಷನ್ ಮತ್ತು 8 ಪ್ಯಾಕೇಜಿಂಗ್ ಘಟಕಗಳು ಸೇರಿವೆ. 4 ಘಟಕಗಳಲ್ಲಿ ಈಗಾಗಲೇ ಪ್ರಾಯೋಗಿಕ ಉತ್ಪಾದನೆ ಆರಂಭವಾಗಿದೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಕೆಎಲ್ಇ ತಾಂತ್ರಿಕ ವಿಶ್ವವಿದ್ಯಾಲಯದ ಇಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ವಿಎಲ್ಎಸ್ಐ ವಿನ್ಯಾಸ ಹಾಗೂ ತಂತ್ರಜ್ಞಾನ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದ ಡಾ ಸುಜಾತಾ ಸಂಜಯ್ ಕೊಟಬಾಗಿ ಸೆಮಿಕಂಡಕ್ಟರ್ ವಲಯವಾಗಿ ಕಿತ್ತೂರು ಕರ್ನಾಟಕ ಭಾಗವನ್ನು ವಿಶೇಷ ಕೈಗಾರಿಕಾ ಪ್ರದೇಶವಾಗಿ ಅಭಿವೃದ್ಧಿಪಡಿಸಲಾಗುತ್ತಿದ್ದು, ಪ್ರಸ್ತುತ ಸ್ಥಿತಿಗತಿಯ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಇಂದು ಭಾರತವು ಜಾಗತಿಕ ಸೆಮಿಕಂಡಕ್ಟರ್ ಉದ್ಯಮದಲ್ಲಿ ತನ್ನದೇ ಆದ ಸ್ಥಾನವನ್ನು ನಿರ್ಮಿಸಿಕೊಳ್ಳುವ ಹಂತದಲ್ಲಿದೆ. ಸೆಮಿಕಂಡಕ್ಟರ್ಗಳು ಕೇವಲ ಮೊಬೈಲ್ ಅಥವಾ ಕಂಪ್ಯೂಟರ್ಗಳಿಗೆ ಮಾತ್ರವಲ್ಲ, ಎಲೆಕ್ಟ್ರಿಕ್ ವಾಹನಗಳು, ರಕ್ಷಣಾ ತಂತ್ರಜ್ಞಾನ, ಬಾಹ್ಯಾಕಾಶ, ಕೃತಕ ಬುದ್ಧಿಮತ್ತೆ, ವೈದ್ಯಕೀಯ ಸಾಧನಗಳು ಮತ್ತು ಕೈಗಾರಿಕಾ ಆಟೋಮೇಷನ್, ಬಹುತೇಕ ಪ್ರತಿಯೊಂದು ಆಧುನಿಕ ತಂತ್ರಜ್ಞಾನಕ್ಕೂ ಅವು ಅತ್ಯಗತ್ಯ. ಉತ್ತರ ಕರ್ನಾಟಕಕ್ಕೂ ಬಹಳ ದೊಡ್ಡ ಅವಕಾಶವಿದೆ. ವಿಶೇಷವಾಗಿ ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ಕರ್ನಾಟಕದ ಬಿಯಾಂಡ್ ಬೆಂಗಳೂರು ತಂತ್ರಜ್ಞಾನವು ಮತ್ತು ಉತ್ಪಾದನಾ ಪರಿಸರ ವ್ಯವಸ್ಥೆಯಲ್ಲಿ ಪ್ರಮುಖ ಕ್ಲಸ್ಟರ್ ಆಗಿ ಬೆಳೆಯುತ್ತಿದೆ. ಈ ಪ್ರದೇಶದಲ್ಲಿ ಎಲೆಕ್ಟ್ರಾನಿಕ್ ಸಿಸ್ಟಮ್ ಡಿಸೈನ್ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ಅಂದರೆ ESDM ಎಲೆಕ್ಟ್ರಾನಿಕ್ಸ್ ಉತ್ಪಾದನೆ, ಎಂಬೆಡೆಡ್ ಸಿಸ್ಟಮ್ಸ್ ಮತ್ತು ಡೀಪ್ ಟೆಕ್ ಕ್ಷೇತ್ರಗಳಿಗೆ ಈಗಾಗಲೇ ಉತ್ತಮ ನೆಲೆ ನಿರ್ಮಾಣವಾಗುತ್ತಿದೆ. ಧಾರವಾಡದ ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕ್ಲಸ್ಟರ್ EMC2 ಮತ್ತು ಎಲೆಕ್ಟ್ರಾನಿಕ್ ಘಟಕಗಳ ತಯಾರಿಕೆಗೆ ಸಂಬಂಧಿಸಿದ ಹೊಸ ಕೈಗಾರಿಕಾ ಮೂಲ ಸೌಕರ್ಯಗಳು ಈ ಬೆಳವಣಿಗೆಗೆ ಮತ್ತಷ್ಟು ವೇಗ ನೀಡುವ ಸಾಧ್ಯತೆ ಇದೆ. 2025 ಧಾರವಾಡದ ಇಟಗಟ್ಟಿ ಪ್ರದೇಶದಲ್ಲಿ ಎಲೆಕ್ಟ್ರಾನಿಕ್ಸ್ ಘಟಕಗಳ ತಯಾರಿಕೆಗೆ ವಿಶೇಷ SEZ ಕೂಡ ಆದಿಸೂಚಿತವಾಗಿದೆ. ಸೆಮಿಕಂಡಕ್ಟರ್ ಉದ್ಯಮವು ಎಂದರೆ ಕೇವಲ ಚಿಪ್ ಫ್ಯಾಬ್ರಿಕೇಶನ್ ಅಲ್ಲ, ಚಿಪ್ ಡಿಸೈನ್, ವೆರಿಫಿಕೇಶನ್, ಪ್ಯಾಕೇಜಿಂಗ್, ಟೆಸ್ಟಿಂಗ್, ಸೆಮಿಕಂಡಕ್ಟರ್ ಇಕ್ವಿಪ್ಮೆಂಟ್, ಮಟೀರಿಯಲ್ಸ್, ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಸಪ್ಲೈ ಚೈನ್ ಇವೆಲ್ಲವೂ ಈ ಎಕೋಸಿಸ್ಟಮ್ನ ಭಾಗ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಅಕ್ಟೋಬರ್ 11 21 ನಡೆಯಲಿರುವ ಪ್ರಸಕ್ತ ವರ್ಷದ ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವವನ್ನು ಕೊಪ್ಪಳ ಜಿಲ್ಲೆ ಗವಿಮಠದ ಶ್ರೀ ಅಭಿನವ ಗವಿಸಿದ್ದೇಶ್ವರ ಶ್ರೀಗಳು ಉದ್ಘಾಟಿಸಲಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿಧಾನಸಭೆಗೆ ವಿಷಯ ತಿಳಿಸಿದರು. ಇಡೀ ಸದನ ಸಹರ್ಷ ಮೇಜುಕುಟ್ಟಿ ಸ್ವಾಗತಿಸಿತು. ಆಕಾಶವಾಣಿಯ ಬಹುಶ್ರುತ ಮನ್ ಕಿ ಬಾತ್

0: ವೈದ್ಯ ಸಾಹಿತಿ ಹಾಗೂ ಅಂಕಣಕಾರರಾಗಿದ್ದ ಅವರ ನಿಧನಕ್ಕೆ ಮುಖ್ಯಮಂತ್ರಿ, ವಿಪಕ್ಷ ನಾಯಕರು ಹಾಗೂ ಉಪನಾಯಕರು ಸೇರಿದಂತೆ ನಾಡಿನ ಅನೇಕ ಗಣ್ಯರು ಶ್ರದ್ದಾಂಜಲಿ ಅರ್ಪಿಸಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕು ಐಹೊಳೆಯಲ್ಲಿ ಸಿಡಿಲು ಬಡಿದು ಇಬ್ಬರು ಮೃತಪಟ್ಟಿದ್ದು ಆರು ಮಂದಿ ಗಾಯಗೊಂಡಿದ್ದಾರೆ. ಗಾಯಗೊಂಡ ನಾಲ್ವರನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಬಾಗಲಕೋಟೆ ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಇಬ್ಬರು ಐಹೊಳೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಜಿಲ್ಲಾಧಿಕಾರಿ ಸಂಗಪ್ಪ ಜಿಲ್ಲಾ ಆಸ್ಪತ್ರೆಗೆ ತೆರಳಿ ಗಾಯಾಳುಗಳ ಆರೋಗ್ಯ ವಿಚಾರಿಸಿದರು. ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ವಿಭಾಗ ಹಾಗೂ ಶಿವಮೊಗ್ಗದ ವಿಕಾಸ್ ಪದವಿ ಪೂರ್ವ ಮಹಾವಿದ್ಯಾಲಯದ ಸಹಯೋಗದಲ್ಲಿ ಆಯೋಜಿಸಿದ್ದ ರಾಜ್ಯಮಟ್ಟದ ವೇಟ್ಲಿಫ್ಟಿಂಗ್ ಪಂದ್ಯಾವಳಿಗೆ ಶಾಸಕ ಎಸ್ಎನ್ ಚನ್ನಬಸಪ್ಪ ಚಾಲನೆ ನೀಡಿದರು. ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಚಂದ್ರಪ್ಪ ಗುಂಡಪಲ್ಲಿ ಮಾತನಾಡಿ, ವೇಟ್ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ 72 ಬಾಲಕಿಯರು ಮತ್ತು 113 ಬಾಲಕರು ಸೇರಿದಂತೆ ಒಟ್ಟು 185 ಕ್ರೀಡಾಪಟುಗಳು ಪಾಲ್ಗೊಂಡಿದ್ದಾರೆ ಎಂದರು. ಸಂಕ್ಷಿಪ್ತ ಸುದ್ದಿಗಳು. ಇಂದು ವಿಶ್ವ ಔಷಧ ವ್ಯಾಪಾರಿಗಳ ದಿನವನ್ನು ಆರೋಗ್ಯಕರ ಭವಿಷ್ಯಕ್ಕಾಗಿ ಫಾರ್ಮಾಸಿಸ್ಟ್ಗಳ ಸಬಲೀಕರಣ ಎಂಬ ಧ್ಯೇಯದೊಂದಿಗೆ ಆಚರಿಸಲಾಗುತ್ತಿದೆ. ರಾಯಚೂರಿನ ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದ ಕುಲಸಚಿವ ಡಾ ಎ ಚನ್ನಪ್ಪ ವಿಕಸಿತ ಭಾರತ ರಸಪ್ರಶ್ನೆ ಸ್ಪರ್ಧೆಯ ಮಾಹಿತಿ ಪತ್ರಿಕೆ ಬಿಡುಗಡೆಗೊಳಿಸಿದರು. ಚಾಮರಾಜನಗರ ತಾಲೂಕು ಕುಳ್ಳೂರು ಗ್ರಾಮದ ಸುವರ್ಣಾವತಿ ಜಲಾಶಯದ ಹಿನ್ನೀರಿನಲ್ಲಿ ಕಾಡಾನೆ ದಾಳಿಗೆ ಮಹಾದೇವ ಮೃತಪಟ್ಟಿದ್ದಾರೆ. ಶಿವಮೊಗ್ಗ ಜಿಲ್ಲೆ ಸಕ್ರೆಬೈಲು ಆನೆ ಬಿಡಾರಕ್ಕೆ ನಾಳೆಯಿಂದ ಸಾರ್ವಜನಿಕರ ಪ್ರವೇಶವನ್ನು ಅರಣ್ಯ ಇಲಾಖೆ ಅನುಮತಿಸಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಸೂಲಿಬೆಲೆ ಹೋಬಳಿಯ ವ್ಯಾಪ್ತಿಯಲ್ಲಿ ಕ್ಯಾಟ್ ಫಿಶ್ ಸಾಕಣೆ ಹೊಂಡಗಳನ್ನು ಜಿಲ್ಲಾ ಪಂಚಾಯಿತಿ ಸಿಇಒ ಡಾ ವಾಸಂತಿ ಅಮರ್ ನೇತೃತ್ವದ ತಂಡ ನಾಶಪಡಿಸಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಬಿ ಜಿರಾಮ್ಜಿ ಯೋಜನೆ, ರಾಜ್ಯದ ಬರ ನಿರ್ವಹಿಸಲು 1,60,00,000 ಮಾನವ ದಿನಗಳ ಕೂಲಿ ಸೃಜನೆ. ರೈತ ಸಿರಿ, ರೈತರ ಮೌಲ್ಯವರ್ಧಿತ ಉತ್ಪನ್ನಗಳ ಮಾರಾಟಕ್ಕೆ ಏಕೀಕೃತ ಬ್ರ್ಯಾಂಡಿಂಗ್ ವ್ಯವಸ್ಥೆ. ಸೇವಾ ಸಂಕಲ್ಪ ಅಭಿಯಾನ, ಸೆಮಿಕಂಡಕ್ಟರ್ ಮಿಷನ್ ಅಡಿ ಕಿತ್ತೂರು ಕರ್ನಾಟಕ ವಿಶೇಷ ವಲಯ. 138ನೇ ಮನ್ ಕಿ ಬಾತ್ ಸಂಚಿಕೆ ಭಾನುವಾರ ಬೆಳಗ್ಗೆ 11 ಗಂಟೆಗೆ ಪ್ರಸಾರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
2: ಸ್ವಚ್ಛತೆಯೇ ಸೇವೆ 2026. ಬದಲಾವಣೆ ಮಾತುಗಳಿಂದಲ್ಲ, ಹೆಜ್ಜೆಯಿಂದ ಶುರುವಾಗಲಿ. ವಿಕಸಿತ ಭಾರತದ ಕನಸಿಗೆ ಸ್ವಚ್ಛತೆಯೇ ಅಡಿಪಾಯ.
3: ಸ್ವಚ್ಛತೆ ಎಂದು ಕೂಡಿ ಹಾಡುವ, ಕುಣಿಯುತ್ತಾ ನಲಿಯುತ್ತಾ ಹೊಳೆಯುವ, ಸೂರ್ಯನಂತೆ ಜಿಲ್ಲೆ ಸ್ವಚ್ಛ ಮಾಡುವ.
2: ಮನೆಯಿಂದ ಆರಂಭವಾಗಲಿ ಈ ಜಾಗೃತಿ, ಊರೆಲ್ಲ ಹರಡಲಿ ಈ ಕ್ರಾಂತಿ. ದೇಶದ ಪ್ರತಿಯೊಬ್ಬ ನಾಗರಿಕನ ಪಾಲ್ಗೊಳ್ಳುವಿಕೆಯೇ ನಮ್ಮ ನಿಜವಾದ ಶಕ್ತಿ. ಸ್ವಚ್ಛತೆಯೇ ಸೇವೆ ಅಭಿಯಾನ 2026.

ನಮಸ್ಕಾರ, ಶುಭೋದಯ, ಶುಭ ಮುಂಜಾನೆ. ಪ್ರೀತಿಯ ಕೇಳುಗರ ಬಳಗಕ್ಕೆ ನೀವು ಕೇಳ್ತಾ ಇದ್ದೀರ ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ. ಇದು ಕನ್ನಡ ಕಾಮನ ಬಿಲ್. 7:17 ಒಂದು ಹೊತ್ತಿನಲ್ಲಿ ಸ್ನೇಹಿತರೆ ನಾವಿದ್ದೀವಿ ಭಾವಸ್ಪಂದನ ಕಾರ್ಯಕ್ರಮದಲ್ಲಿ. ಇವತ್ತಿನ ಕಾರ್ಯಕ್ರಮದ ವಿಶೇಷತೆ ಏನು ಗೊತ್ತಾಗುತ್ತೆ? ಈ ಗೀತೆಯನ್ನು ಕೇಳಿದ ನಂತರ ಕೇಳಿ ಈ ಸೊಗಸಾದ ಗೀತೆಯನ್ನು ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬಿಲ್ಲಿನಲ್ಲಿ.

ಈ ಗೀತೆನ ಕೇಳ್ದಂಥ ಯಾರೇ ಕೇಳೋಗದಿದ್ರು ಅವರ ಮನಸ್ಸಿನಲ್ಲಿ ಎರಡು ಮಾತಿರುತ್ತೆ, ಎಂತಹ ಸಾಹಿತ್ಯ, ಯಾರಪ್ಪ ಇಷ್ಟು ಸೊಗಸಾಗಿ ಬರೆದಿರೋದು, ಆಹಾ ಇಂತಹ ಅದ್ಭುತವಾದಂತಹ ಧ್ವನಿ, ಯಾರು ಇಷ್ಟು ಸೊಗಸಾಗಿ ಹಾಡಿರೋದು ಅಂತ. ಹೌದಾ, ಈ ಪ್ರಶ್ನೆ ನಿಮ್ಮಲ್ಲಿ ಮೂಡಿತ್ತ? ಈ ಪ್ರಶ್ನೆಗೆ ಉತ್ತರ ಈ ಸೊಗಸಾದ ಸಾಹಿತ್ಯವನ್ನು ಬರೆದದ್ದು ನಮ್ಮ ಹೆಮ್ಮೆಯ ರಾಷ್ಟ್ರಕವಿ ರಸಋಷಿ ಕುವೆಂಪು, ಹಾಗೂ ಹಾಡಿದ್ದು ಗಾಯನವನ್ನು ನೀಡಿದ್ದು ಶಿವಮೊಗ್ಗ ಸುಬ್ಬಣ್ಣ. ಇವತ್ತಿನ ಭಾವಸ್ಪಂದನ ಕಾರ್ಯಕ್ರಮದಲ್ಲಿ ಶಿವಮೊಗ್ಗ ಸುಬ್ಬಣ್ಣರವರ ಕುರಿತು ಮಾತನಾಡೋಣ. ಕನ್ನಡ ಸುಗಮ ಸಂಗೀತ ಮತ್ತು ಹಿನ್ನೆಲೆ ಗಾಯನ ಕ್ಷೇತ್ರದ ಅತ್ಯಂತ ಪ್ರಸಿದ್ಧ ಹಾಗೂ ಗೌರವಾನ್ವಿತ ಗಾಯಕರಲ್ಲಿ ಶಿವಮೊಗ್ಗ ಸುಬ್ಬಣ್ಣ ಕೂಡ ಒಬ್ಬರು. ಇವರು ಬರೀ ಗಾಯಕರಲ್ಲ, ಬದುಕಲಿಗೆ ವೃತ್ತಿಯಲ್ಲಿ ವಕೀಲರು ಮತ್ತು ನೋಟರಿ ಕೂಡ ಆಗಿದ್ರು. ಅದಾದ ನಂತರ ಸಂಗೀತ ವಿದ್ವಾಂಸರಾಗಿದ್ದ ತಮ್ಮ ತಾತ ಶಾಮಣ್ಣನವರಿಂದ ಪ್ರಾಥಮಿಕ ಸಂಗೀತ ಅಭ್ಯಾಸ ಪಡಿತಾರೆ. ಮುಂದೆ ಆಕಾಶವಾಣಿ ಗಾಯಕರಾಗಿ ಆಯ್ಕೆಯಾಗಿ ಸುಗಮ ಸಂಗೀತ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಛಾಪನ್ನು ಮೂಡಿಸ್ತಾ ಹೋಗ್ತಾರೆ. ಮೊದಲ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಕನ್ನಡದ ಗಾಯಕರು ಇವರು. ಬನ್ನಿ, ಇವರ ಗಾಯನದ ಮತ್ತಷ್ಟು ಗೀತೆಗಳನ್ನ ಕೇಳ್ತಾ ನಮ್ಮ ಮುಂಜಾನೆಯ ಸಮಯವನ್ನು ಶಿವಮೊಗ್ಗ ಸುಬ್ಬಣ್ಣರವರ ಧ್ವನಿಯಲ್ಲಿ ಹಾಗೆ ತೇಲಿಸಿ ಬಿಡೋಣ.

ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಡಾಕ್ಟರ್ ಚಂದ್ರಶೇಖರ ಕಂಬಾರರು ಇವರ ನಿರ್ದೇಶನದಲ್ಲಿ ಮೂಡಿಬಂದಂತಹ ಚಿತ್ರ ಕಾಡುಕುದುರೆ. ಈ ಕಾಡುಕುದುರೆ ಚಿತ್ರದ ಟೈಟಲ್ ಟ್ರ್ಯಾಕ್ ಅಂದರೆ ಕಾಡುಕುದುರೆ ಓಡಿ ಬಂದಿತ್ತ ಅನ್ನೋಂತಹ ಗೀತೆ ಇದೆಯಲ್ಲ, ಇದು ಅತ್ಯಂತ ಜನಪ್ರಿಯವಾದಂತಹ ಗೀತೆ. ಮತ್ತು ಈ ಗೀತೆಯ ಗಾಯನಕ್ಕಾಗಿ 1978 ಶಿವಮೊಗ್ಗ ಸುಬ್ಬಣ್ಣರವರಿಗೆ ಅತ್ಯುತ್ತಮ ಹಿನ್ನೆಲೆ ಗಾಯಕ ರಜತ ಕಮಲ ರಾಷ್ಟ್ರ ಪ್ರಶಸ್ತಿ ದೊರೆಯುತ್ತೆ. ಚಿತ್ರರಂಗದ ಹಿನ್ನೆಲೆ ಗಾಯನಕ್ಕಾಗಿ ರಾಷ್ಟ್ರ ಪ್ರಶಸ್ತಿ ಪಡೆದ ಪ್ರಥಮ ಕನ್ನಡಿಗ ಅನ್ನುವಂಥ ಹೆಗ್ಗಳಿಕೆ ಇವರದಾಗುತ್ತೆ. ಸಂತ ಶಿಶುನಾಳ ಶರೀಫರ ತತ್ವ ಪದಗಳಾದಂತಹ ಕೋಡಗನ ಕೋಳಿ ನುಂಗಿತ್ತ, ಅಳಬೇಡ ತಂಗಿ ಅಳಬೇಡ, ಬಿದ್ದಿಯಬ್ಬೇ ಮುದುಕಿ ಮುಂತಾದ ಗೀತೆಗಳಿಗೆ ಧ್ವನಿಯಾಗಿ ಪ್ರತಿಯೊಬ್ಬರ ಕನ್ನಡಿಗರ ಮನೆ ಮಾತಾದಂಥವರು ಶಿವಮೊಗ್ಗ ಸುಬ್ಬಣ್ಣ. ರಾಷ್ಟ್ರಕವಿ ಕುವೆಂಪುರವರ ಕವನಗಳು, ನಿತ್ಯೋತ್ಸವ, ಈ ಎಲ್ಲ ಕವನಗಳಿಗೆ ವಿಶೇಷವಾಗಿ ತಮ್ಮ ವಿಶಿಷ್ಟವಾದಂತಹ ಗಂಭೀರ ಹಾಗೂ ಮಧುರ, ಇದೊಂದು ಬ್ಯೂಟಿಫುಲ್ ಕಾಂಬಿನೇಷನ್, ಗಂಭೀರ ಹಾಗೂ ಮಧುರಾತಿ ಮಧುರವಾದಂತಹ ಕಂಠ ಇದೆ ಶಿವಮೊಗ್ಗ ಸುಬ್ಬಣ್ಣರವರದು. ಇವರ ಕಾಡು ಕುದುರೆ ಓಡಿ ಬಂದಿತ್ತ ಸದ್ಯಕ್ಕೆ ಈ ಒಂದು ಗೀತೆಯನ್ನು ಕೇಳಿ ಆನಂದಿಸಿ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ರಾಷ್ಟ್ರೀಯ ಭದ್ರತೆಗೆ ರಾಜತಾಂತ್ರಿಕತೆ, ರಕ್ಷಣಾ ಸನ್ನದ್ಧತೆ ನಡುವೆ ಸಮತೋಲನ ಅಗತ್ಯ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಪ್ರತಿಪಾದನೆ. ಪಾಲಿಲ್ಯಾಕ್ಟಿಕ್ ಆಸಿಡ್ ಆಧಾರಿತ ಜೈವಿಕ ವಿಘಟನೀಯ ಪ್ಲಾಸ್ಟಿಕ್ನ ವಾಣಿಜ್ಯ ಬಳಕೆಗೆ ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ಹಸಿರು ನಿಶಾನೆ. ಬೆಂಗಳೂರಿನ ಐಎಎಸ್ಸಿಯಲ್ಲಿ ಇಂದು ಸೇವಾ ಫಸ್ಟ್ ಇನೋವೇಷನ್ ಚಾಲೆಂಜ್ಗೆ ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಚಾಲನೆ. ಏಷ್ಯನ್ ಗೇಮ್ಸ್ ಭಾರತಕ್ಕೆ ರಿಲೇಯಲ್ಲಿ ಬೆಳ್ಳಿ, ಮಹಿಳೆಯರ 10,000 ಮೀಟರ್ ಓಟದಲ್ಲಿ ಕಂಚು. ವಾರ್ತೆಗಳ ವಿವರ: ಉತ್ತಮ ಭದ್ರತಾ ನೀತಿಗಾಗಿ ನೆಲದ ವಾಸ್ತವತೆ ಮತ್ತು ರಾಷ್ಟ್ರೀಯ ಹಿತಾಸಕ್ತಿಯನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದು ಅತ್ಯಗತ್ಯ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅಭಿಪ್ರಾಯಪಟ್ಟಿದ್ದಾರೆ. ನವದೆಹಲಿಯಲ್ಲಿ ಮಾಧ್ಯಮ ಸಂಸ್ಥೆಯೊಂದು ಆಯೋಜನೆ ಮಾಡಿದಂತಹ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಅವರು, ರಾಷ್ಟ್ರೀಯ ಭದ್ರತೆಗೆ ಸಂಬಂಧಪಟ್ಟಂತೆ ಸವಾಲುಗಳನ್ನು ಎದುರಿಸಲು ಸಮಗ್ರ ವಿಧಾನ ಅಳವಡಿಸಿಕೊಳ್ಳಬೇಕು ಎಂದು ಹೇಳಿದ್ದಾರೆ. ಬಲವಿಲ್ಲದೆ ಕೇವಲ ರಾಜತಾಂತ್ರಿಕತೆಯ ಆಧಾರದ ಮೇಲೆ ಮುಂದುವರಿಯುವುದು ದೌರ್ಬಲ್ಯದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಮತ್ತು ರಾಷ್ಟ್ರೀಯ ಭದ್ರತೆಗೆ ಇದು ಮಾರಕವಾಗಿದೆ. ಆದ್ದರಿಂದ ರಾಜತಾಂತ್ರಿಕತೆ ಮತ್ತು ರಕ್ಷಣಾ ಸನ್ನದ್ಧತೆ ಎರಡರ ನಡುವೆ ಸಮತೋಲನ ಅತ್ಯಗತ್ಯ ಎಂದು ಅವರು ಪ್ರತಿಪಾದಿಸಿದ್ದಾರೆ. ರಾಜತಾಂತ್ರಿಕತೆಯ ಮೂಲಕ ಭಾರತ ಪ್ರಪಂಚದಾದ್ಯಂತ ಶಾಂತಿ ಸ್ಥಾಪಿಸುವ ಕೆಲಸವನ್ನು ಮಾಡುತ್ತಿದೆ. ಪ್ರತಿಯೊಂದು ಸಂಭಾವ್ಯ ಬೆದರಿಕೆ ಎದುರಿಸಲು ತನ್ನ ರಕ್ಷಣಾ ಮತ್ತು ಕಾರ್ಯತಂತ್ರದ ಸಾಮರ್ಥ್ಯ ಬಲಪಡಿಸುತ್ತಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ತಿಳಿಸಿದ್ದಾರೆ. ಪಾಲಿಲ್ಯಾಕ್ಟಿಕ್ ಆಸಿಡ್ ಆಧಾರಿತ ಜೈವಿಕ ವಿಘಟನೀಯ ಪ್ಲಾಸ್ಟಿಕ್ನ ವಾಣಿಜ್ಯ ಬಳಕೆಗೆ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಚಾಲನೆಯನ್ನು ನೀಡಿದ್ದಾರೆ. ಭಾರತ ಮುಂದಿನ ಪೀಳಿಗೆಯ ಸುಸ್ಥಿರ ಉತ್ಪಾದನಾ ವ್ಯವಸ್ಥೆಯತ್ತ ಸಾಗುವಲ್ಲಿನ ಒಂದು ಪ್ರಮುಖ ಹೆಜ್ಜೆಯಾಗಿದೆ ಎಂದು ಹೇಳಿದ್ದಾರೆ. ಕೇಂದ್ರ ಸರ್ಕಾರದ ಆರ್ಥಿಕತೆ, ಪರಿಸರ ಮತ್ತು ಉದ್ಯೋಗಕ್ಕಾಗಿ ಜೈವಿಕ ತಂತ್ರಜ್ಞಾನ ಚೌಕಟ್ಟಿನ ಅಡಿಯಲ್ಲಿನ ಈ ಉಪಕ್ರಮವನ್ನು ಬಲರಾಮ್ಪುರ್ ಚಿನ್ನಿ ಮಿಲ್ಸ್ ಲಿಮಿಟೆಡ್ ಮುನ್ನಡೆಸುತ್ತಿದೆ. ಉತ್ತರ ಪ್ರದೇಶದ ಕುಂಭೆಯಲ್ಲಿರುವಂತಹ ಇದರ ಸಮಗ್ರ ಉತ್ಪಾದನಾ ಸಂಕೀರ್ಣದಲ್ಲಿ ಪ್ರಾಯೋಗಿಕ ಮಟ್ಟದ ಘಟಕ ಸ್ಥಾಪನೆ ಮಾಡಲಾಗುವುದು. ಈ ಘಟಕವು ವಿಶೇಷ ಪಾಲಿಲ್ಯಾಕ್ಟಿಕ್ ಆಸಿಡ್ ಶ್ರೇಣಿಗಳು ಮತ್ತು ಸುಧಾರಿತ ಪಾಲಿಲ್ಯಾಕ್ಟಿಕ್ ಆಸಿಡ್ ಕೋ ಪಾಲಿಮರ್ಗಳನ್ನು ಅಭಿವೃದ್ಧಿಪಡಿಸುವುದರ ಮೇಲೆ ಗಮನ ಹರಿಸಲಿದೆ. ಅಲ್ಲದೆ ಈ ಘಟಕವು ಉದ್ಯಮ, ಶಿಕ್ಷಣ ಕ್ಷೇತ್ರ ಮತ್ತು ಸಂಶೋಧನಾ ಸಂಸ್ಥೆಗಳ ನಡುವಿನ ಸಹಯೋಗವನ್ನು ಬಲಪಡಿಸಲಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಡಾ ಜಿತೇಂದ್ರ ಸಿಂಗ್, ಈ ಉಪಕ್ರಮವು ಭಾರತದ ಜೈವಿಕ ಆರ್ಥಿಕತೆಯ ಪಯಣದಲ್ಲಿ ಒಂದು ಮಹತ್ವದ ಮೈಲಿಗಲ್ಲಾಗಿದೆ. ಇದರಲ್ಲಿ ಜೈವಿಕ ತಂತ್ರಜ್ಞಾನವು ಕೇವಲ ಪ್ರಯೋಗಾಲಯದ ಸಂಶೋಧನೆಗೆ ಸೀಮಿತವಾಗದೆ ವಾಣಿಜ್ಯ ಉತ್ಪನ್ನ, ಸುಸ್ಥಿರ ಉತ್ಪಾದನೆ ಮತ್ತು ಉದ್ಯೋಗ ಸೃಷ್ಟಿಯತ್ತ ಸಾಗ

0: ಲಿದೆ ಎಂದು ಹೇಳಿದ್ದಾರೆ. 2014ರಲ್ಲಿ ಸುಮಾರು $10 ಶತಕೋಟಿ ಮೌಲ್ಯವಾಗಿದ್ದಂತಹ ಭಾರತದ ಜೈವಿಕ ಆರ್ಥಿಕತೆಯು ಈಗ ಸುಮಾರು $195 ಶತಕೋಟಿ ಬೆಳೆದಿದೆ. ಇದು ಜೈವಿಕ ತಂತ್ರಜ್ಞಾನ ಚಾಲಿತ ಆರ್ಥಿಕ ಚಟುವಟಿಕೆಯ ತ್ವರಿತ ವಿಸ್ತರಣೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ತಿಳಿಸಿದ್ದಾರೆ. ಜೈವಿಕ ಆರ್ಥಿಕತೆಯಲ್ಲಿ ಭಾರತ ಜಾಗತಿಕ ನಾಯಕನಾಗಿ ಹೊರಹೊಮ್ಮಲು ಮತ್ತು ಇತರ ದೇಶಗಳಿಗೆ ಪ್ರಾಯೋಗಿಕ ಪರಿಹಾರಗಳ ಮೂಲವಾಗಲು ಈ ಉಪಕ್ರಮವು ಕೊಡುಗೆಯನ್ನು ನೀಡಬಲ್ಲದು ಎಂದು ಸಚಿವ ಡಾ ಜಿತೇಂದ್ರ ಸಿಂಗ್ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಇಂದು ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆ IISCಯಲ್ಲಿ ಸೇವಾ ಫಸ್ಟ್ ಇನೋವೇಷನ್ ಚಾಲೆಂಜ್ಗೆ ಚಾಲನೆಯನ್ನು ನೀಡಲಿದ್ದಾರೆ. ಸಮುದಾಯಗಳಲ್ಲಿ ಕಂಡುಬರುವ ಸಮಸ್ಯೆಗಳನ್ನು ಗುರುತಿಸಲು ಮತ್ತು ಅವುಗಳಿಗೆ ಪರೀಕ್ಷಿಸಬಹುದಾದಂತಹ ಸುಧಾರಿಸಬಹುದಾದಂತಹ ಮತ್ತು ಅನುಷ್ಠಾನಕ್ಕೆ ತರಬಹುದಾದ ಪರಿಹಾರಗಳನ್ನು ಅಭಿವೃದ್ಧಿಪಡಿಸಲು ಯುವ ಜನರನ್ನು ಪ್ರೋತ್ಸಾಹಿಸುವುದು ಈ ಉಪಕ್ರಮದ ಉದ್ದೇಶವಾಗಿದೆ ಎಂದು ಕೇಂದ್ರ ಶಿಕ್ಷಣ ಸಚಿವಾಲಯ ತಿಳಿಸಿದೆ. ಈ ಸ್ಪರ್ಧೆಯಲ್ಲಿ ಶಾಲೆ, ಕೈಗಾರಿಕಾ ತರಬೇತಿ ಸಂಸ್ಥೆ, ಪಾಲಿಟೆಕ್ನಿಕ್ ಕಾಲೇಜು ಮತ್ತು ವಿಶ್ವವಿದ್ಯಾಲಯಗಳ ವಿದ್ಯಾರ್ಥಿಗಳು ಭಾಗಿಯಾಗಲಿದ್ದಾರೆ. ಈ ಸ್ಪರ್ಧೆಯ ಅಂತಿಮ ಹಂತ ಡಿಸೆಂಬರ್ನಲ್ಲಿ ನವದೆಹಲಿಯಲ್ಲಿ ನಡೆಯಲಿದೆ. ಕೇಂದ್ರ ಶಿಕ್ಷಣ ಸಚಿವಾಲಯ, ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ ಮಂಡಳಿ ಮತ್ತು ವಿಶ್ವವಿದ್ಯಾಲಯ ಧನ ಸಹಾಯ ಆಯೋಗ ಜಂಟಿಯಾಗಿ ಈ ಸ್ಪರ್ಧೆಯನ್ನು ಆಯೋಜನೆ ಮಾಡುತ್ತಿವೆ. ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆಯು ನೋಡಲ್ ಸಂಸ್ಥೆಯಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಪ್ರಧಾನಿ ನರೇಂದ್ರ ಮೋದಿಯವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶದಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶ ಸೇವೆ ಎಂಬ ಮಂತ್ರದ ಅಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತಾದಂತಹ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಪಿಎಂ ಗತಿಶಕ್ತಿ ಯೋಜನೆಯ ಕುರಿತ ಒಂದು ನೋಟ ಮೂಡಿಬರಲಿದೆ. ಪಿಎಂ ಗತಿಶಕ್ತಿ ಯೋಜನೆಯು 2021ರಲ್ಲಿ ಪ್ರಾರಂಭವಾಯಿತು. ಇದರ GIS ಆಧಾರಿತ ರಾಷ್ಟೀಯ ಮಾಸ್ಟರ್ ಪ್ಲಾನ್ 16 ಸಚಿವಾಲಯಗಳು ಮತ್ತು ಇಲಾಖೆಗಳಿಂದ ಮೂಲಸೌಕರ್ಯ ದತ್ತಾಂಶವನ್ನು ಸಂಯೋಜಿಸುತ್ತದೆ. ರೈಲ್ವೆ, ಬಂದರು, ವಿಮಾನ ನಿಲ್ದಾಣ, ಕೈಗಾರಿಕಾ ಕಾರಿಡಾರ್, ವಿದ್ಯುತ್ ಮಾರ್ಗ ಮತ್ತು ಲಾಜಿಸ್ಟಿಕ್ಸ್ ಜಾಲದೊಂದಿಗೆ ಹೆದ್ದಾರಿಗಳನ್ನು ಜೋಡಿಸಲು ಈ ಯೋಜನೆ ಸಹಕಾರಿಯಾಗಿದೆ. ಕೆಲವು ವರ್ಷಗಳ ಹಿಂದೆ ಭಾರತದ ಲಾಜಿಸ್ಟಿಕ್ಸ್ ವೆಚ್ಚ GDPಯ ಸುಮಾರು ಶೇಕಡಾ 13ರಿಂದ 14ಕ್ಕೆ 14ರಷ್ಟಿತ್ತು. ಅಧಿಕೃತ ಅಂದಾಜಿನ ಪ್ರಕಾರ ಈಗ ಶೇಕಡಾ 8ರಷ್ಟಾಗಿದೆ. ಭಾರತೀಯ ಉತ್ಪನ್ನಗಳು ಜಾಗತಿಕವಾಗಿ ಉತ್ತಮವಾಗಿ ಸ್ಪರ್ಧಿಸುವಂತೆ ಆ ವೆಚ್ಚವನ್ನು ಕಡಿಮೆ ಮಾಡುವುದು ದೊಡ್ಡ ಗುರಿಯಾಗಿದೆ. ಪಿಎಂ ಗತಿಶಕ್ತಿ ಯೋಜನೆಯು ಈ ಬದಲಾವಣೆಯ ಹಿಂದಿನ ಪ್ರಮುಖ ಶಕ್ತಿಯಾಗಿದೆ. ಪಿಎಂ ಗತಿಶಕ್ತಿ ಯೋಜನೆಯ ಕುರಿತಾದಂತಹ ಅಭಿಪ್ರಾಯವನ್ನು ಹಿರಿಯ ಪತ್ರಕರ್ತರಾದಂತಹ ಡಾಕ್ಟರ್ ಆಶಾ ಕೃಷ್ಣಸ್ವಾಮಿ ಆಕಾಶವಾಣಿಯೊಂದಿಗೆ ಹಂಚಿಕೊಂಡಿದ್ದಾರೆ.
3: ಗತಿ ಶಕ್ತಿ ಅಂತ ಹೇಳಿದ್ರೆ, ಗತಿ ಅಂದ್ರೆ ಮೂಮೆಂಟ್ ಅಂದ್ರೆ ಚಲನೆ. ಚಲನೆ ಇದ್ರೇನೆ ಎಲ್ಲಾ ರೀತಿಯ ನಾವು ಒಂದು ಕಾಂಪ್ರಹೆನ್ಸಿವ್ ಡೆವಲಪ್ಮೆಂಟ್ ನೋಡ್ಬೋದು. ಕೊನೆಗೆ ಇದ್ರದ್ದು ಫೋಕಲ್ ಪಾಯಿಂಟ್ ಅಂತ ಹೇಳಿದ್ರೆ ಫಾರ್ಮರ್ಸ್ ಬಂದ್ಬಿಡ್ತಾರೆ ಈ ಎಲ್ಲ ಗತಿಶಕ್ತಿ ಮೂಮೆಂಟ್ ಅಲ್ಲಿ. 21ರಲ್ಲಿ ಅಕ್ಟೋಬರ್ ಅಲ್ಲಿ ಇದು ಲಾಂಚ್ ಆಗುತ್ತೆ. ಗತಿಶಕ್ತಿ ಅದೊಂದು ಇನ್ಫ್ರಾಸ್ಟ್ರಕ್ಚರ್ ಪ್ಲಾನಿಂಗ್ ಸ್ಕೀಮ್, ಇದು ಎಲ್ಲಾನು ಇಂಟಿಗ್ರೇಟ್ ಮಾಡಬೇಕು, ಒಂದಕ್ಕೊಂದು ಪೂರಕವಾಗಿ ಕೆಲಸ ಮಾಡಬೇಕು ಅಂತ ಹೇಳಿ.
0: 2,000 ರೂಪಾಯಿಗಳಿಗಿಂತ ಹೆಚ್ಚಿನ ವ್ಯಕ್ತಿಯಿಂದ ವ್ಯಾಪಾರಿಗೆ ನಡೆಯುವ UPI ವಹಿವಾಟುಗಳ ಮೇಲಿನ ವ್ಯಾಪಾರಿ ರಿಯಾಯಿತಿ ದರ MDR ಎಂಬುದು ಸೆಸ್ ಅಥವಾ ಸರ್ಚಾರ್ಜ್ ಅಲ್ಲ ಎಂದು ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. MDRನ 1 ರೂಪಾಯಿಯೂ ಸರ್ಕಾರಕ್ಕೆ ಹೋಗುವುದಿಲ್ಲ, ಅದು MDR ಪಾವತಿ ಪರಿಸರ ವ್ಯವಸ್ಥೆಯೊಳಗೆ ಇರುತ್ತದೆ. ಎಲ್ಲ UPI ವ್ಯಾಪಾರಿ ವಹಿವಾಟುಗಳಲ್ಲಿ ಸುಮಾರು ಶೇಕಡಾ 96% ಮೇಲೆ ಇದು ಪರಿಣಾಮ ಬೀರುವುದಿಲ್ಲ. ಗ್ರಾಹಕರು MDR ಪಾವತಿಸುವುದಿಲ್ಲ ಮತ್ತು ವ್ಯಾಪಾರಿಗಳು ಅದನ್ನು ಗ್ರಾಹಕರಿಗೆ ವರ್ಗಾಯಿಸದಂತೆ ನೋಡಿಕೊಳ್ಳಲು ಬ್ಯಾಂಕ್ಗಳಿಗೆ ಸೂಚನೆ ನೀಡಲಾಗಿದೆ. ಡೆಬಿಟ್ ಕಾರ್ಡ್ ಅಥವಾ UPI ಮೂಲಕ ಪಾವತಿಸಿದರೂ ಉತ್ಪನ್ನದ ಗರಿಷ್ಠ ಚಿಲ್ಲರೆ ಬೆಲೆ MRP ಒಂದೇ ಆಗಿರುತ್ತದೆ ಎಂದು ಮೂಲಗಳು ತಿಳಿಸಿವೆ. ಪ್ರಧಾನಿ ನರೇಂದ್ರ ಮೋದಿಯವರು ಇದೇ ಭಾನುವಾರ ಬೆಳಗ್ಗೆ 11 ಗಂಟೆಗೆ ಆಕಾಶವಾಣಿ.

0: ಇಲ್ಲಿ ಪ್ರಸಾರವಾಗುವಂತಹ ಮಾಸಿಕ ರೇಡಿಯೋ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಸಮಸ್ತ ಭಾರತೀಯರನ್ನು ಉದ್ದೇಶಿಸಿ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ ಕಾರ್ಯಕ್ರಮದ 138ನೆಯ ಸಂಚಿಕೆಯಾಗಿದ್ದು ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿಗಳಲ್ಲಿ, ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಆಕಾಶವಾಣಿ, ದೂರದರ್ಶನ, ಪ್ರಧಾನಮಂತ್ರಿ ಕಚೇರಿ ಮತ್ತು ವಾರ್ತಾ ಹಾಗೂ ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲೂ ಕಾರ್ಯಕ್ರಮ ನೇರ ಪ್ರಸಾರವಾಗಲಿದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಜಪಾನ್ನ ಐಚಿ ನಗೋದೆಯಲ್ಲಿ ನಡೆಯುತ್ತಿರುವಂತಹ 2026 ಏಷ್ಯನ್ ಗೇಮ್ಸ್ನ ಮಿಶ್ರ 400x400 ಮೀಟರ್ ರಿಲೆಯಲ್ಲಿ ಭಾರತ ಬೆಳ್ಳಿ ಪದಕ ತನ್ನದಾಗಿಸಿಕೊಂಡಿದೆ. ಪೂವಮ್ಮ ರಾಜು, ವಿಶಾಲ್ ತೆನ್ನರಸು, ವಿದ್ಯಾ ರಾಮರಾಜ್ ಮತ್ತು ಮನು ಟಿಎಸ್ ಅವರನ್ನು ಒಳಗೊಂಡಂತಹ ತಂಡ 3:14.46 ಗುರಿಯನ್ನು ತಲುಪಿ ಬೆಳ್ಳಿ ಪದಕ ತನ್ನದಾಗಿಸಿಕೊಂಡಿತು. ಬಹರೇನ್ ತಂಡ ಚಿನ್ನದ ಪದಕವನ್ನು ಗೆದ್ದಿದೆ. ಇದೇ ವೇಳೆ ಮಹಿಳೆಯರ 10,000 ಮೀಟರ್ ಓಟದ ಫೈನಲ್ನಲ್ಲಿ ಭಾರತದ ಸೀಮಾ ಕುಮಾರಿ ಕಂಚಿನ ಪದಕ ವಿಜೇತರಾಗಿದ್ದಾರೆ. ಅವರು 32:50.5 ಓಟವನ್ನು ಪೂರ್ಣಗೊಳಿಸಿ ಕಂಚಿನ ಪದಕವನ್ನು ತಮ್ಮದಾಗಿಸಿಕೊಂಡರು. ಏಷ್ಯನ್ ಕ್ರೀಡಾಕೂಟದ ಮಹಿಳೆಯರ 10,000 ಮೀಟರ್ ವಿಭಾಗದಲ್ಲಿ ಕಳೆದ 16 ವರ್ಷಗಳಲ್ಲಿ ಭಾರತಕ್ಕೆ ಲಭಿಸಿದ ಮೊದಲ ಪದಕ ಇದಾಗಿದೆ. ಪದಕ ವಿಜೇತ ಕ್ರೀಡಾಪಟುಗಳನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಇತರೆ ಗಣ್ಯರು ಅಭಿನಂದಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟ್ರೀಯ ಭದ್ರತೆಗೆ ರಾಜತಾಂತ್ರಿಕತೆ, ರಕ್ಷಣಾ ಸನ್ನದ್ಧತೆ ನಡುವೆ ಸಮತೋಲನ ಅಗತ್ಯ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಪ್ರತಿಪಾದನೆ. ಪಾಲಿಲ್ಯಾಕ್ಟಿಕ್ ಆಸಿಡ್ ಆಧಾರಿತ ಜೈವಿಕ ವಿಘಟನೀಯ ಪ್ಲಾಸ್ಟಿಕ್ನ ವಾಣಿಜ್ಯ ಬಳಕೆಗೆ ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ಹಸಿರು ನಿಶಾನೆ. ಬೆಂಗಳೂರಿನ ಐಐಎಸ್ಸಿಯಲ್ಲಿ ಇಂದು ಸೇವಾ ಫಸ್ಟ್ ಇನೋವೇಷನ್ ಚಾಲೆಂಜ್ಗೆ ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಚಾಲನೆ. ಏಷ್ಯನ್ ಗೇಮ್ಸ್, ಭಾರತಕ್ಕೆ ರಿಲೆಯಲ್ಲಿ ಬೆಳ್ಳಿ, ಮಹಿಳೆಯರ 10,000 ಮೀಟರ್ ಓಟದಲ್ಲಿ ಕಂಚು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12:00.
1: ಕೇಳ್ತಾ ಇದ್ದೀರಾ ಆಕಾಶವಾಣಿ ಎಫ್ಎಂ ರೇನ್ಬೋ, ಇದು ಕನ್ನಡ ಕಾಮನ ಬಿಲ್ಲು. ಈಗ ತಾನೇ ವಾರ್ತೆಯನ್ನು ಕೇಳಿದ್ರಿ. ನಾವು ಭಾವಸ್ಪಂದನ ಕಾರ್ಯಕ್ರಮದಲ್ಲಿ ಮುಂದುವರಿತಾ ಸಾಗ್ತಾ ಇದ್ದೀವಿ. ಶಿವಮೊಗ್ಗ ಸುಬ್ಬಣ್ಣರವರ ಕುರಿತು ಮಾತನಾಡ್ತಾ,
2: ಎಲ್ಐಸಿ ರವರ ಬಿಮಾ ಕವಚ್ ನಿಮ್ಮ ಬೆಳೆಯುವ ಜೀವನಕ್ಕೆ ಸೂಕ್ತ ರಕ್ಷಣಾ ಯೋಜನೆ. ಫ್ಲೆಕ್ಸಿಬಲ್ ಪ್ರೀಮಿಯಂ ಪೇಮೆಂಟ್ ಆಪ್ಷನ್ಸ್ ಆಯ್ಕೆ ಮಾಡಿ ಮತ್ತು 100 ವರ್ಷಗಳವರೆಗಿನ ಲೈಫ್ ಟೈಮ್ ರಿಸ್ಕ್ ಕವರ್ ಆನಂದಿಸಿ. ಎಲ್ಐಸಿ ಏಜೆಂಟ್ ಅನ್ನು ಸಂಪರ್ಕಿಸಿ. ಎಲ್ಐಸಿ, ಹರ್ ಪಲ್ ಆಪ್ಕೆ ಸಾಥ್.
1: ಶಿವಮೊಗ್ಗ ಸುಬ್ಬಣ್ಣರವರ ರಾಷ್ಟ್ರ ಪ್ರಶಸ್ತಿ ವಿಜೇತವಾದಂತಹ ಗೀತೆಯನ್ನು ಕೇಳಿದ್ವಿ. ಕಾಡು ಕುದುರೆ ಓಡಿ ಬಂದಿದ್ದ ಈ ಒಂದು ಗೀತೆ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಮತ್ತೊಂದು ಗೀತೆ ಶಿವಮೊಗ್ಗ ಸುಬ್ಬಣ್ಣರವ್ರದ್ದು ನಮಗೆ ಬಹಳ ಬಹಳ ಇಷ್ಟ ಆಗೋದು, ವೈಯಕ್ತಿಕವಾಗಿ ನನಗೂ ಕೂಡ ಬಹಳ ಇಷ್ಟ ಆಗೋದು ಅಂತ ಹೇಳಿದ್ರೆ, ಕಾವ್ಯಾನಂದ ಸಿದ್ದಯ್ಯ ಪುರಾಣಿಕರವರು ಬರೆದಿರುವಂತಹ ಮೊದಲು ಮಾನವನಾಗೋ ಈ ಸೊಗಸಾದ ಗೀತೆಯನ್ನು ಕೇಳಿ ಆನಂದಿಸಿ.

ಇಂಥ ಸೊಗಸಾದ ಗೀತೆಗಳು. ತುಂಬ ವರ್ಷಗಳ ಹಿಂದೆ ನಮ್ಮ ಊರಿಗೆ ಕಾರ್ಯಕ್ರಮ ನಿಮಿತ್ತ ಬಂದಿದ್ದರು ಸುಬ್ಬಣ್ಣನವರು, ಭೇಟಿಯಾಗಿ ಮಾತನಾಡಿಸಿದ್ದೆ. ಇವರ ಕಂಚಿನ ಕಂಠ ಅನ್ಯ ಗಾಯಕರಿಗಿಂತ ಬಹಳ ವಿಶೇಷ. ಇನ್ನೊಂದು ವಿಶೇಷ ಅಂದರೆ ಕಾಡು ಕುದುರೆ ಈ ಹಾಡನ್ನು ಹಾಡಲು ಬಂದಿದ್ದವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಸ್ಟುಡಿಯೋದಲ್ಲಿ ಕುಳಿತಿದ್ದಂತಹ ಸುಬ್ರಹ್ಮಣ್ಯನವರು. ಈ ಚಿತ್ರದ ಮತ್ತೊಂದು ಹಾಡಾದ ಕಾಡು ಕುದುರೆ ಹಾಡನ್ನು ಹಾಡಬೇಕಿತ್ತು. ಸುಬ್ಬಣ್ಣನವರ ದನಿಯಲ್ಲಿ ಕೇಳಿದಂತಹ ಎಸ್ ಪಿ ಬಿ ರವರು ಕಾಡು ಕುದುರೆ ಹಾಡು ಇವರ ದನಿಗೆ ಬಹಳ ಸೂಕ್ತ ಆಗುತ್ತೆ, ಇವರೇ ಹಾಡಲಿ ಅಂತ ಹೇಳಿದರು ಅಂತ ಗಾನಸುಮ ಪಟ್ಟಸುಮ್ಮನಹಳ್ಳಿಯಿಂದ ನಮಗೆ ಮೆಸೇಜ್ ಮಾಡಿದ್ದಾರೆ. ಸುಬ್ಬಣ್ಣರವರ ಧನಿಯೇ ಹಾಗೆ, ಅವರ ಧನಿಯಲ್ಲಿ ಅದೆಂಥದೋ ಒಂದು ಬೇಸ್ ಹಾಡುಗಳು ಕೂಡ ಬಹಳ ಸೊಗಸಾಗಿ ಮೂಡಿಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಮಂತ್ರ ಮುಗ್ಧ ಮಾಡುವ ಭಾವನೆಗಳ ಆಗರ ಭಾವಗೀತೆ ತುಂಬಾ ಇಷ್ಟ ಆಯಿತು ಅಂತ ನಾಗರತ್ನ ರಾಜಾಜಿನಗರದಿಂದ ಮೆಸೇಜ್ ಮಾಡಿದರೆ ಮಂಡಿಕಲ್ ಕೃಪಾ ಉಮೇಶ್

ಹರೀಶ್ ಇವತ್ತಿನ ಕಾರ್ಯಕ್ರಮಕ್ಕೆ ಮೆಚ್ಚುಗೆನ ವ್ಯಕ್ತಪಡಿಸಿದ್ದಾರೆ. ಹರೀಶ್ ರವರು ಮಲ್ಲೇಶ್ವರಂಯಿಂದ ಸಂದೇಶ ಕಳಿಸಿದ್ದಾರೆ. ರಾಜೇಶ್ ಜಾಲಹಳ್ಳಿಯಿಂದ, ಕೌಡ್ಲೆ ರವಿ ಅಂಜನಗರದಿಂದ ಸಂದೇಶ ಕಳಿಸಿದ್ದಾರೆ. ಸುಜಾತ ಆರ್ ಗಣೇಶ್, ಲಿಖಿತ ಯತೀಶ್, ಅಜಯ್ ಲೀಲಾ, ಪೂಜಾ ವಿಸ್ಮಯ, ಪೂರ್ವಿಕ್ ವಿಮರ್ಶ್ ರಾಜಾಜಿನಗರದಿಂದ ಮೆಸೇಜ್ ಮಾಡಿದ್ದಾರೆ. ಶಕುಂತಲಾ ಶಂಕರ್ ಮಂಡ್ಯದಿಂದ ಸಂದೇಶ ಕಳಿಸಿ ಕಾರ್ಯಕ್ರಮಕ್ಕೆ ಮೆಚ್ಚುಗೆನ ವ್ಯಕ್ತಪಡಿಸಿದರೆ. ಸುಮಿತ್ರಾ ಮಾಂಡ್ರೆ, ನಾಗರಾಜ್, ದುರ್ಗಿಗುಡಿ ಮುಖ್ಯ ರಸ್ತೆ ಶಿವಮೊಗ್ಗದಿಂದ ನಮಗೆ ಮೆಸೇಜ್ ಮಾಡಿದ್ದಾರೆ. ಅರುಣಾ ಮೈತ್ರಿ, ಜೆಸಿನಗರ್ ಪೋಸ್ಟ್ ಆಫೀಸ್ ರೋಡಿಂದ ಮೆಸೇಜ್ ಮಾಡಿದ್ದಾರೆ. ಗೀತಾ ಕಾವೇರಪ್ಪ ವಿರಾಜಪೇಟೆಯಿಂದ ಸಂದೇಶ ಕಳಿಸಿದ್ದಾರೆ. ಸುಧಾ ಬೂದಿಹಾಳದಿಂದ, ಅನಂತಮೂರ್ತಿ ಶೃಂಗೇರಿಯಿಂದ, ಸೌಭಾಗ್ಯ ರಾಜನ ಕುಂಟೆಯಿಂದ ನಿಮ್ಮೆಲ್ಲರ ಸಂದೇಶಗಳು ನಮ್ಮನ್ನು ಬಂದು ತಲುಪಿದೆ. ಧನ್ಯವಾದಗಳು ತಮ್ಮೆಲ್ಲರ ಪ್ರೀತಿಯ ಸಂದೇಶಕ್ಕೆ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ಭಾವಸ್ಪಂದನ ಕಾರ್ಯಕ್ರಮ. ನಾವು ಮಾತನಾಡಿದ್ವಿ ರಾಷ್ಟ್ರ ಪ್ರಶಸ್ತಿ ವಿಜೇತ ಸಂತ ಶಿಶುನಾಳ ಶರೀಫ ಪ್ರಶಸ್ತಿ ವಿಜೇತ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕುವೆಂಪು ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟ್ರೇಟ್, ಕರ್ನಾಟಕ ಕಲಾತಿಲಕ ಪ್ರಶಸ್ತಿ, ಇಷ್ಟೆಂದೆಲ್ಲ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಂತಹ ಶಿವಮೊಗ್ಗ ಸುಬ್ಬಣ್ಣರವರ ಕುರಿತು ಇವತ್ತಿನ ಕಾರ್ಯಕ್ರಮ ಸಾಗಿತ್ತು. ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ. ಮತ್ತೆ ಸರಿಯಾಗಿ 8:30ಕ್ಕೆ ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ ಇವತ್ತಿನ ದಿನದ ವಿಶೇಷತೆಯೊಂದಿಗೆ ಭೇಟಿಯಾಗೋಣ. ಕೇಳ್ತಾರಿ ಕೇಳಿಸ್ತಾರಿ 101.3 ಕನ್ನಡ ಕಾವನ ಬಿಲ್ಲನ್ನ ಈ ಕ್ಷಣದಲ್ಲಿ ನಿಮ್ಮ ಜೊತೆಯಾಗಿದ್ದು ನಾನು ಆರ್ ಜೆ ಅಶ್ವಥ ಮಲ್ನಾಡ್.

ನಮಸ್ಕಾರ, ನಾನು ನಿಮ್ಮ ವಿಜಯರಾಘವೇಂದ್ರ ಮಾತಾಡ್ತಾ ಇದ್ದೀನಿ. ಪ್ಯಾನ್ ಇಂಡಿಯಾ ಕ್ರಿಯೇಷನ್ಸ್ ಅವರ ನಿರ್ಮಾಣದಲ್ಲಿ ವಸಂತ್ ಕುಮಾರ್ ಅವರ ನಿರ್ದೇಶನದಲ್ಲಿ ನಮ್ಮ ಹೊಸ ಸಿನಿಮಾ ರುದ್ರಾಭಿಷೇಕಂ ಇದೇ ಸೆಪ್ಟೆಂಬರ್ 25 ರಿಲೀಸ್ ಆಗ್ತಾ ಇದೆ. ಈ ಸಿನಿಮಾದ ಸಂಗೀತ ನಿರ್ದೇಶಕರು ನಮ್ಮೆಲ್ಲರ ಪ್ರೀತಿಯ ವಿ ಮನೋಹರ್ ಅವರು. ಸೆಪ್ಟೆಂಬರ್ 25 ಥಿಯೇಟರ್ ಅಲ್ಲಿ ನಿಮ್ಮ ಜೊತೆಗೆ ರುದ್ರಾಭಿಷೇಕಂ ಸಿನಿಮಾ ನೋಡೋದಕ್ಕೆ ನಾನು

0: ಮ್ಯೂಸಿಕ್ ಆನ್ ಅನ್ವಿಕಾ ಆಡಿಯೋಸ್ ರುದ್ರಾಭಿಷೇಕಂ ಸೆಪ್ಟೆಂಬರ್ 25ರಿಂದ ರಾಜ್ಯಾದ್ಯಂತ.
1: ಸ್ನೇಹಿತರೆ, ಈವರೆಗೂ ರುದ್ರಾಭಿಷೇಕಂ ಚಿತ್ರದ ಈ ಬ್ಯೂಟಿಫುಲ್ ಟ್ರ್ಯಾಕ್ ನ ಕೇಳಿದ್ರಿ. ಎಸ್ ಕೆ ಕ್ರಿಯೇಷನ್ ರವರಿಂದ ಪ್ರಾಯೋಜಿತವಾಗಿತ್ತು ಈ ಒಂದು ಗೀತೆ. ಇದನ್ನು ಹೇಳ್ತಾ ಇವತ್ತಿನ ಪ್ರಕಟಣೆ ಹೀಗಿದೆ. ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ MBA ಮಾರ್ಕೆಟಿಂಗ್ ಅಥವಾ ಮ್ಯಾನೇಜ್ಮೆಂಟ್ ಮಾರ್ಕೆಟಿಂಗ್ನಲ್ಲಿ PG ಡಿಪ್ಲೊಮಾ ಮುಗಿಸಿ ಮೀಡಿಯಾ ಸೇಲ್ಸ್ನಲ್ಲಿ 1 ವರ್ಷದ ಅನುಭವ ಹೊಂದಿರುವ 35 ವರ್ಷದ ಒಳಗಿನ ಅಭ್ಯರ್ಥಿಗಳಿಗೆ ಪ್ರಸಾರ ಭಾರತೀಯ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಹುದ್ದೆಗೆ ಅರ್ಜಿ ಆಹ್ವಾನಿಸಲಾಗಿದೆ. ಹುದ್ದೆಗಳ ವಿವರ ಹೀಗಿದೆ. ಸೇಲ್ಸ್ ಡಿವಿಷನ್ ಬೆಂಗಳೂರು, ಇಲ್ಲಿ 2 ಹುದ್ದೆಗಳು. ದೂರದರ್ಶನ ಬೆಂಗಳೂರು, ಇಲ್ಲಿ 1 ಹುದ್ದೆ. ಈ ನೇಮಕಾತಿ ಶಾರ್ಟ್ ಟರ್ಮ್ ಅಂದರೆ ಅಲ್ಪಾವಧಿ ಆಗಿದ್ದು ಒಪ್ಪಂದದ ಅಥವಾ ಗುತ್ತಿಗೆ ಆಧಾರದಲ್ಲಿ ನಡೆಯಲಿದ್ದು ಇದು ಸಂಪೂರ್ಣವಾಗಿ ಗುತ್ತಿಗೆ ಆಧಾರದಲ್ಲಿ ಇರುತ್ತೆ. ಸೇಲ್ಸ್ನಲ್ಲಿ ಅನುಭವ ಹಾಗೂ ಆಸಕ್ತಿ ಹೊಂದಿರುವ ಅಭ್ಯರ್ಥಿಗಳು ಪ್ರಸಾರ ಭಾರತೀಯ ಅಧಿಕೃತ ಜಾಲತಾಣ https://avedan.prasarabharati.org/ನಲ್ಲಿ ಆನ್ಲೈನ್ ಮೂಲಕ ಅಕ್ಟೋಬರ್ 5ರ ಒಳಗೆ ಅರ್ಜಿ ಸಲ್ಲಿಸಬಹುದು.

ಒಂದು ಬ್ಯೂಟಿಫುಲ್ ಟ್ರ್ಯಾಕ್ ಅನ್ನ ಕೇಳಿದ್ದೀರಾ. ನೀವು ಕೇಳ್ತಾ ಇದ್ರ ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ ಎಂ ರೇನ್ಬೋ, ಇದು ಕನ್ನಡ ಕಾಮನ ಬಿಲ್ಲು. ನಾವಿದ್ದೀವಿ ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ. ಇವತ್ತಿನ ಕಾರ್ಯಕ್ರಮದ ವಿಶೇಷತೆಯನ್ನ ನಿಮ್ಮೊಟ್ಟಿಗೆ ಹಂಚ್ಕೊತಾ ಇರೋದು ನಾನು ಆರ್ ಜೆ ಅಶ್ವಿತಾ ಮಲ್ನಾಟ್. ಏನು ಇವತ್ತಿನ ವಿಶೇಷತೆ ಅಂತ ಹೇಳಿದ್ರೆ, ಇವತ್ತು ವರ್ಲ್ಡ್ ಫಾರ್ಮಸಿಸ್ಟ್ ಡೇ. ಫಾರ್ಮಸಿಸ್ಟ್ ಅಂದರೆ ಯಾರು ಗೊತ್ತಿದೆಯಾ ನಿಮಗೆ? ಔಷಧ ತಜ್ಞರು. ಸೊ ಅವನು ನಾವು ಫಾರ್ಮಸಿಸ್ಟ್ ಅಂತ ಕರಿತೀವಿ. ಹಾಗಾಗಿ ಇವತ್ತು ಅವ್ರಿಗೆ ಮೀಸಲಾಗಿರುವಂಥ ದಿನ. 2009 ಟರ್ಕಿಯ ಇಸ್ತಾಂಬುಲ್ನಲ್ಲಿ ನಡೆದಂತಹ ಇಂಟರ್ನ್ಯಾಷನಲ್ ಫಾರ್ಮಸ್ಯೂಟಿಕಲ್ ಫೆಡರೇಷನ್ ಈ ಒಂದು ಕೌನ್ಸಿಲ್ ಸಭೆಯಲ್ಲಿ ಈ ಒಂದು ದಿನವನ್ನು ಆಚರಿಸಬೇಕು ಅಂತ ನಿರ್ಧರಿಸ್ತಾರೆ. ಅದಾದ ನಂತರ ಪ್ರಪಂಚದಾದ್ಯಂತ ಗ್ಲೋಬಲಿ ವರ್ಲ್ಡ್ ವೈಡ್ 2010 ಅಧಿಕೃತವಾಗಿ ಈ ದಿನ ವರ್ಲ್ಡ್ ಫಾರ್ಮಸಿಸ್ಟ್ ಡೇ, ವಿಶ್ವ ಫಾರ್ಮಸಿಸ್ಟ್ ದಿನವನ್ನು ಆಚರಿಸಲಿಕ್ಕೆ ಶುರು ಮಾಡ್ತಾರೆ. ಯಾಕಿದು ಸೆಪ್ಟೆಂಬರ್ 25 ಯಾಕಿದನ್ನು ಆಚರಿಸಬೇಕು ಅಂತ ಕೇಳೋದಾದರೆ, ಅದರ ಇತಿಹಾಸ ಇನ್ನೂ ಹಳೆಯದಿದೆ. 1912 ಸೆಪ್ಟೆಂಬರ್ 25 ಇಂಟರ್ನ್ಯಾಷನಲ್ ಫಾರ್ಮಟಿಕಲ್ ಫೆಡರೇಷನ್ ಈ ಒಂದು ಸಂಸ್ಥೆ ನೆದರ್ಲ್ಯಾಂಡ್ನಲ್ಲಿ ಸ್ಥಾಪನೆಯಾಗುತ್ತೆ. ಈ ಒಂದು ಐತಿಹಾಸಿಕ ದಿನದ ನೆನಪಿಗಾಗಿ ಪ್ರತಿ ವರ್ಷ ಸೆಪ್ಟೆಂಬರ್ 25 ಈ ದಿನವನ್ನು ಆಚರಿಸ್ತಾರೆ. ಯಾಕೆ ಆಚರಿಸಬೇಕು? ಸರಿ, ಇದು ಸ್ಥಾಪನೆ ಆಯಿತು, ಅದಕ್ಕೋಸ್ಕರ ನಾವು ಆಚರಿಸ್ತೀವಿ. ಆದರೆ ಈ ದಿನದ ವಿಶೇಷತೆ ಏನು ತಿಳ್ಕೊಳ್ಳೋಣವಾ? ಆದರೆ ಅದಕ್ಕಿಂತ ಮುಂಚೆ ಒಂದು ಸೊಗಸಾದ ಗೀತೆ ನಿಮಗೋಸ್ಕರ ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬಿಲ್ಲಿನಲ್ಲಿ.

ಆರೋಗ್ಯ ಕ್ಷೇತ್ರ ಔಷಧ ತಜ್ಞರು ಇವರು ತುಂಬ ತುಂಬ ಮುಖ್ಯ ಈ ಆರೋಗ್ಯ ಕ್ಷೇತ್ರದಲ್ಲಿ. ಇವರ ಪಾತ್ರ ಇದೆಯಲ್ಲ ಅದು ಬಹಳ ಪ್ರಮುಖವಾದದ್ದು. ವೈದ್ಯರು ನೀಡುವಂತಹ ಚೀಟಿಯ ಪ್ರಕಾರ ಸರಿಯಾದ ಔಷಧಿಗಳನ್ನು ನೀಡೋದು, ಔಷಧಿಗಳ ಸುರಕ್ಷತೆಯ ಬಳಕೆ ಎಕ್ಸ್ಪೈರಿ ಡೇಟ್ ಆಗಿದೆಯಾ, ಈ ಯೂಸ್ ಬೈ ಅಂದರೆ ಯಾವಾಗ, ಯೂಸ್ ವಿತಿನ್ ಅಂದರೆ ಯಾವಾಗ, ಎಕ್ಸ್ಪೈರಿ ಡೇಟ್ ಅಂದರೆ ಯಾವಾಗ, ಇದ್ರ ಬಗ್ಗೆ ಎಲ್ಲ ಜನರಿಗೆ ತಿಳುವಳಿಕೆ ಕೊಡೋದು. ಅಕಸ್ಮಾತ್ ಕೆಲವೊಂದು ಮೆಡಿಸಿನ್ಸ್ಗಳಿಂದ ಅಡ್ಡ ಪರಿಣಾಮಗಳಾದರೆ ಅದ್ರ ಬಗ್ಗೆ ರೋಗಿಗಳಿಗೆ ಅರಿವು ಮೂಡಿಸೋದು, ಮತ್ತು ಹೊಸ ಔಷಧಿಗಳ ಸಂಶೋಧನೆಯಲ್ಲಿ ಫಾರ್ಮಸಿಸ್ಟ್ಗಳು ವಹಿಸುವಂತಹ ಪಾತ್ರವನ್ನು ನಿಜವಾಗ್ಲೂ ನಾವು ಗೌರವಿಸಬೇಕಾಗುತ್ತೆ. ಇವರ ಕೆಲಸ ಶ್ಲಾಘನೀಯ. ಎಷ್ಟೋ ಸಲ ಎಷ್ಟೋ ಕಡೆಗಳಲ್ಲಿ ಚಿಕ್ಕ ತಲೆನೋವು ಬಂತು, ಮೈಕೈ ನೋವು ಬಂತು, ಜ್ವರ ಬಂತು ಅಂದರೆ ನಾವೆಲ್ಲ ಫಸ್ಟ್ ಓಡೋಗೋದಲ್ಲಿ ಹಾಂ, ಆದರೆ ಆ್ಯಕ್ಚುಲಿ ಅದು ತಪ್ಪು. ನಮಗೇನೇ ಆದರೂ ಫಸ್ಟ್ ಡಾಕ್ಟ್ರ್ ಹತ್ರ ಹೋಗಬೇಕು. ಬಟ್ ಅಂದರೆ ಆ ಮಟ್ಟಕ್ಕೆ ಒಂದು ನಂಬಿಕೆ ವಿಶ್ವಾಸವನ್ನು ಅವ್ರು ಗಳಿಸ್ಕೊಂಡಿರ್ತಾರೆ. ಕೆಲವೊಮ್ಮೆ ನಮ್ಮ ಬಂಧುಗಳ ರೀತಿಯೇ ಅವರು ಆಗಿಬಿಟ್ಟಿರ್ತಾರೆ, ರೈಟ್? ಹಾಗಾಗಿ ಈ ದಿನದ ಇತಿಹಾಸಗಳ ಬಗ್ಗೆ ತಿಳ್ಕೊಳ್ಳೋದು ಎಷ್ಟು ಮುಖ್ಯನೋ ಅದೇ ರೀತಿ ಫಾರ್ಮಸಿಸ್ಟ್ ಕೆಲಸ ಅನ್ನೋದು ತುಂಬ ಶ್ಲಾಘನೀಯವಾದಂಥ ಕೆಲಸ. ಅದರ ಬಗ್ಗೆ ಗೌರವದಿಂದ ಕಾಣೋದು ಕೂಡ ಅಷ್ಟೇ ಮುಖ್ಯ ಆಗ್ತಾ ಹೋಗುತ್ತೆ.

ಸೊ ಚೆನ್ನಾಗಿತ್ತ ಹಾಡು? ವೆಲ್, ನನಗೆ ಸುಮಾರು ಜನ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಬ್ಯೂಟಿಫುಲ್ ಟ್ರ್ಯಾಕ್ ಅಂತ ಮೆಸೇಜ್ ಕಳಿಸ್ತಾ ಇದ್ರ. ಯು ಮೋಸ್ಟ್ ವೆಲ್ಕಮ್. ನೋಡಿ, ಇವತ್ತು ವರ್ಲ್ಡ್ ಫಾರ್ಮಸಿಸ್ಟ್ ಡೇ ಅಲ್ವಾ. ಈ ಔಷಧ ತಜ್ಞರು, ಅಥವಾ ತುಂಬ ಸಿಂಪಲಾಗಿ ಹೇಳಬೇಕಂದ್ರೆ ಮೆಡಿಕಲ್ ಶಾಪ್ ಅವರು, ರೈಟ್? ಇವರು ಬರೀ ಮಾತ್ರೆಗಳನ್ನ ಕೊಡುವಂತಹ ಕೆಲಸ ಮಾತ್ರ ಅಲ್ಲ ಸ್ನೇಹಿತರೆ, ಔಷಧಿಗಳ ಜೊತೆಗೆ ಸರಿಯಾದಂತಹ ಪ್ರಮಾಣ ಮತ್ತು ಅದನ್ನು ಯಾವ ರೀತಿ ತೊಗೊಬೇಕು, ಬೆಳಗ್ಗೆನ ಊಟ ಆದಮೇಲೆ, ಊಟಕ್ಕಿಂತ ಮುಂಚೆನ, ಅಥವಾ ಈ ಮಾತ್ರೆಯಿಂದ ಅಸಿಡಿಟಿ ಆಗುತ್ತೆ,

0: ಗ್ಯಾಸ್ಟ್ರಿಕ್ ಮಾತ್ರೆಗಳನ್ನ ತಗೊಂಬೇಕಾ, ಈ ರೀತಿ ಹೇಳ್ತಾ ಹೋಗ್ತಾರೆ. ಹಾಗಾಗಿ ಇವರ ಪಾತ್ರ ತುಂಬ ದೊಡ್ಡದು. ಎಸ್ಪೆಷಲಿ ಕೊರೋನಾ ಟೈಮ್ನಲ್ಲಂತೂ ತಮ್ಮ ಜೀವದ ಹಂಗನ್ನು ತೊರೆದು ನಮಗೋಸ್ಕರ ಔಷಧಾಲಯಗಳನ್ನ ತೆರೆದು ಸೇವೆ ಸಲ್ಲಿಸಂತಹ ಇವರ ಶ್ರಮ ಅಭಿನಂದನೀಯ. ಆದ್ದರಿಂದ ವೀಕ್ಷಕರೇ, ಇವತ್ತು ನೀವು ಯಾವುದೇ ಮೆಡಿಕಲ್ ಶಾಪ್ಗೆ ಹೋದರೂ ಅಲ್ಲಿರುವಂತಹ ಫಾರ್ಮಸಿಸ್ಟ್ಗಳಿಗೆ ಒಂದು ಪುಟ್ಟ ಥ್ಯಾಂಕ್ ಯು ಅಂತ ಹೇಳಿ. ಏನು ಅಂತ ಹೀಗೆ ನೋಡ್ತಾರೆ, ಇವತ್ತು ವರ್ಲ್ಡ್ ಫಾರ್ಮಸಿಸ್ಟ್ ಡೇ ಅಂತ ಅದಕ್ಕೆ ನೆನಪಿಸಿ. ಸೊ ಹಾಗಾಗಿ ಈ ಒಂದು ಸುಸಂದರ್ಭದಲ್ಲಿ ಫಾರ್ಮಸಿಸ್ಟ್ಗಳ ಸೇವೆಯನ್ನು ಸ್ಮರಿಸ್ತಾ ನಾವು ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಕಾರ್ಯಕ್ರಮಕ್ಕೆ ಸುಮಾರು ಜನ ಸ್ನೇಹಿತರು ನಮಗೆ ಸಂದೇಶವನ್ನು ಕಳಿಸಿದ್ರು. ಸೊ ಯಾರಾದರೂ ಇದರ ಮೆಡಿಕಲ್ ಶಾಪ್ನವರು ಗುಡ್ ಮಾರ್ನಿಂಗ್ ಅಂತಿದ್ದಾರೆ ನಮಗೆ. ಬೆಳಗಾವಿ ಇಂದ ಮೆಸೇಜ್ ಬಂದಿದೆ. ಎಳುಬೆಂಚಿ ಬರಮಪ್ಪರವರು ಮೆಸೇಜ್ ಮಾಡಿದ್ದಾರೆ. ತೀರ್ಥೇಶ್ ಚನ್ನಪಟ್ಟಣದಿಂದ, ಮಂಜುಳಾ ಮುನಿಯಪ್ಪ ಪಂತ್ರಪಾಳ್ಯ ಮೈಸೂರು ರಸ್ತೆಯಿಂದ, ಉಷಾ ಬೆಂಗಳೂರಿನಿಂದ, ಹನುಮಂತೇಗೌಡ ಹ್ಯಾಡ್ಲಿ ಕಿಶನ್ ರೋಷನ್ ಶೋಭಾ ರಾಣಿ ಮಲವಳ್ಳಿ ತಾಲೂಕಿನಿಂದ ಮೆಸೇಜ್ ಮಾಡಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಮೂಡಲವಿಠಲಪುರದ ಪದ್ಮ ಶ್ರೀಧರ್ ಪನ್ನಗ ಸುರೇಶ್ ಅನಂತಕುಮಾರ್ ನಮಗೆ ಮೆಸೇಜ್ ಮಾಡಿದ್ದಾರೆ. ಜಯಲಕ್ಷ್ಮಿ ನಾಗೇಶ್ ಕುಮಾರ್ ಚಂದಾಪುರದಿಂದ, ಮಿಕ್ಕದವರೆಲ್ಲ ನಮ್ಮ ಇಷ್ಟದ ಹಾಡನ್ನ ಹಾಕಿ ಅಂತ ಹೇಳ್ತಾ ಇದ್ದಾರೆ. ಹಾಕಲ್ಲ, ನಾನು 9 ಗಂಟೆ ನಂತರ ನೀವು ಯಾರು ಮೆಸೇಜ್ ಕಳಿಸಿದ್ರೋ ಆ ಹಾಡುಗಳನ್ನ ಮಾತ್ರ ಹಾಕ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಶುಭ ದಿನ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಹಲೋ, ವೆರಿ ಗುಡ್ ಮಾರ್ನಿಂಗ್ ಪ್ರೀತಿಯ ಕೇಳುಗರ ಬಳಗಕ್ಕೆ. ನೀವು ಕೇಳ್ತಾ ಇದ್ರ ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ, ಇದು ಕನ್ನಡ ಕಾಮನ ಬಿಲ್ಲು. ಶುಕ್ರವಾರದ ಸುಂದರವಾದಂತಹ ಮುಂಜಾನೆಯ ಸಮಯದಲ್ಲಿ ಸ್ನೇಹಿತರೆ, ನಾವಿದ್ದೀವಿ ಸಖತ್ತಾಗಿರುವಂತಹ ಸಾಂಗ್ಸ್ಗಳನ್ನ ಪ್ಲೇ ಮಾಡುವಂತಹ ಪ್ರೋಗ್ರಾಮ್ ಸಖತ್ ಸಾಂಗು ಕಾರ್ಯಕ್ರಮದಲ್ಲಿ. ಇವತ್ತಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ ಕೊಡ್ತಾ ಇರೋದು ನಾನು RJ ಅಶ್ವಿತ ಮಲ್ನಾಡ್ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ಈ ಸುಸಂದರ್ಭದಲ್ಲಿ ನಿಮ್ಮಿಷ್ಟದ ಗೀತೆಗಳನ್ನ ನೀವು ಜೊತೆಗೆ ಅಸಂಖ್ಯಾತರಾದಂತಹ ಅಪರಿಚಿತರಾದಂತಹ ನಿಮ್ಮ ಸ್ನೇಹಿತರು ಕೇಳಬೇಕಾದ್ರೆ ನೀವೇನು ಮಾಡಬೇಕು, ನಮ್ಮ ನಿಲಯಕ್ಕೆ ನಿಮ್ಮ ಮೆಸೇಜ್ನ ಬೇಗ ಬೇಗ ಕಳಿಸ್ಬೇಕಾಗುತ್ತೆ. ಹೇಗೆ ಕಳಿಸ್ತೀರಾ? ನಮ್ಮ ವಾಟ್ಸಪ್ ಸಂಖ್ಯೆಯ ಮೂಲಕ. ಸಂಖ್ಯೆ ಹೀಗಿದೆ, 9480910013. ಇನ್ನೊಮ್ಮೆ ಹೇಳ್ತೀನಿ, 9480901013. ಈ ಒಂದು ಸಂದೇಶಕ್ಕೆ ಸಂಖ್ಯೆಗೆ ಬರಲಿ ನಿಮ್ಮ ಸಂದೇಶ ಬೇಗ ಬೇಗ ಅಂತ ಹೇಳ್ತಾ, ಸದ್ಯಕ್ಕೆ ನೀವೇ ಕೇಳಿರುವಂತಹ ಗೀತೆ ನಿಮಗೋಸ್ಕರ ಪ್ಲೇ ಆಗ್ತಾ ಇದೆ, ಸೀತಾರಾಮ ಕಲ್ಯಾಣ ಚಿತ್ರದಿಂದ.

ಚಂದದ ಗೀತೆಗಳ ಜೊತೆಗೆ ನಮ್ಮ ಪಯಣ ಸಾಗ್ತಾ ಇದೆ. ಸಖತ್ ಸಾಂಗು ಕಾರ್ಯಕ್ರಮದಲ್ಲಿ ನಮಗೋಸ್ಕರ ನಮ್ಮ ಇಷ್ಟದ ಗೀತೆನ ಪ್ಲೇ ಮಾಡಿ ಅಂತ ನಮಗೆ ಶಂಕರ್ ಜಗ್ಲಿ ಗಬ್ಬೂರು ರಾಯಚೂರಿನಿಂದ ಮೆಸೇಜ್ ಮಾಡಿದ್ದಾರೆ. ಬಿಂದು ಪ್ರಕಾಶ್ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ರೆ, ಕಿಶನ್ ರೋಷನ್ ಶೋಭಾರಾಣಿ ಹನುಮಂತಗೌಡ ಹ್ಯಾಡ್ಲಿಯಿಂದ, ನಾಗರತ್ನ ರಾಜಾಜಿನಗರದಿಂದ, ಪದ್ಮಜ ಶರತ್ ಬಿಡೆ ಹಂಪಿನಗರದಿಂದ, ಮಂಡಿಕಲ್ ಕೃಪಾ ಉಮೇಶ್ ನಿಮ್ಮ ಸಂದೇಶ ಕೂಡ ನಮ್ಮನ್ನು ಬಂದು ತಲುಪಿದೆ. ಇನ್ನು ಜಯಲಕ್ಷ್ಮಿ ನಾಗೇಶ್ ಕುಮಾರ್ ಚಂದಾಪುರದಿಂದ, 9 ಗಂಟೆಯ ನಂತರ ಕಳಿಸಿದ್ದೀನಿ, ಪ್ಲೀಸ್ ನಮ್ಮ ಹಾಡನ್ನ ಪ್ಲೇ ಮಾಡಿ ಅಂತ ಶಿವಮೊಗ್ಗ ಜಿಲ್ಲೆಯ ಮೂಡಲ ವಿಠಲಪುರದ ಪದ್ಮಶ್ರೀಧರ್ ಪನಗಟ್ಟಿ ಅನಂತಕುಮಾರ್ ಅವರು ನಮಗೆ ಮೆಸೇಜ್ ಮಾಡಿದ್ದಾರೆ. ಖಂಡಿತ. ಹುಬ್ಬಳ್ಳಿಯ ಲೋಹಿಯ ನಗರದಿಂದ ಚನ್ನಬಸಪ್ಪ ಕರಮಡಿ, ಮಧುಮತಿ ಕರಮಡಿ ನಮಗೆ ಸಂದೇಶ ಕಳಿಸಿದ್ದಾರೆ. ಶಿವಲೀಲಾ ಮಾರ್ಕಂಡೇಶ್ ಹಂಪೆ ಕಮಲಾಪುರದಿಂದ ಸಂದೇಶ ಕಳಿಸಿದ್ದಾರೆ. ದೇವಿ ಸಿಂಗ್, ಸರೋಜಾ ಸಿಂಗ್, ಅದಿತಿ ಸಿಂಗ್ ಚಾಮರಾಜಪೇಟೆಯಿಂದ, ಸತೀಶ್ ಉಡುಪಿಯಿಂದ, ಸಿರ್ಗುಪ್ಪ ತಾಲೂಕಿನಿಂದ ಬಸವರಾಜ್ ಬಾಗೇವಾಡಿ ನಮಗೆ ಮೆಸೇಜ್ ಮಾಡಿದ್ದಾರೆ. ಕಲಬುರಗಿ ಜಿಲ್ಲೆಯ ಕಡೆಗಂಚಿಯಿಂದ ಧರ್ಮಣ್ಣ ಧನ್ನೀರ್ ಅವರು

0: ಸ್ವಚ್ಛತೆಯ ಸೇವೆ 2026
1: ಭಾರತ ಸ್ವಚ್ಛ ಭಾರತ
0: ಕೈ ಜೋಡಿಸಿ ಸ್ವಚ್ಛ ಭಾರತ ನಿರ್ಮಿಸಿ.
2: ಪ್ರತಿಯೊಂದು ಹೆಜ್ಜೆಯೂ ಸ್ವಚ್ಛತೆಯ ಕಡೆಗೆ,
0: ಪ್ರತಿಯೊಂದು ಸೇವೆಯೂ ದೇಶದ ಅಭಿವೃದ್ಧಿಗೆ.
1: ಇದೇ ಮಹಾತ್ಮರ ಮೊದಲ ಆದ್ಯತೆ.
2: ಸೇವೆ ಎಂದರೆ ಬರೀ ಮಾತಲ್ಲ,
0: ಪರಿಸರ ಸ್ವಚ್ಛತೆಯೇ ನಿಜವಾದ ಸೇವೆಯ ಹಾದಿ.
3: ಗಿರಿಸಿರಿ ಝರಿ ತೊರೆ ಹೊಲ ಜಲ ಫಲ ನೆಲ ನೇಚರ್ ನಮ್ ಟೀಚರ್.
2: ತ್ಯಾಜ್ಯ ಮುಕ್ತ ಊರು, ಆರೋಗ್ಯಕರ ಸಮಾಜ.
0: ಬನ್ನಿ ಸ್ವಚ್ಛತಾ ಸೇವೆಯಲ್ಲಿ ಭಾಗಿಯಾಗಿ.
4: ಆ ಭಾಗ್ಯವೇ, ಇಟ್ಸ್ ಆನ್ ದ ವೇ, ನಾಟ್ ಫಾರ್ ಅವೇ. ಆ ಕಾಲವೇ
0: ಸ್ವಚ್ಛತೆಯೇ ಸೇವೆ ಅಭಿಯಾನ 2026
4: ಕೇಳಮ್ಮ.

ಬಸವರಾಜ್ ಸಿರುಗುಪ್ಪ ತಾಲೂಕಿನಿಂದ ನಮಗೆ ನಮ್ಮ ಇಷ್ಟದ ಗೀತೆನ ಪ್ಲೇ ಮಾಡಿ ಅಂತ ಮೆಸೇಜ್ ಮಾಡಿದ್ದಾರೆ. ಜೊತೆಗೆ ಹಲೋ ಗುಡ್ ಮಾರ್ನಿಂಗ್ ಅಂತಿದ್ದಾರೆ ನಮಗೆ ಧನಲಕ್ಷ್ಮಿರವರು. ಹನುಮಸಾಗರದಿಂದ ಚಂದ್ರಶೇಖರ್ ಸಿಂಹಾಸನ್ ಕುಷ್ಟಗಿ ತಾಲೂಕಿನಿಂದ ಮೆಸೇಜ್ ಮಾಡಿದ್ದಾರೆ. ಸುಧಾ ಜಯಶ್ರೀ ಸುನಿಲ್ ರಾಜಾಜಿನಗರದಿಂದ ಸ್ವಲ್ಪ ಲೇಟ್ ಆಯ್ತಾ ಅಂತ ಇವತ್ತು ಮೆಸೇಜ್ ಮಾಡಿದ್ದು ಸುಧಾ ಅವರೇ. ಹೆಚ್ ವಿ ಯೋಗ ನರಸಿಂಹನ್ ಬೆಂಗಳೂರಿನಿಂದ ಮೆಸೇಜ್ ಮಾಡಿದ್ದಾರೆ. ಆ್ಯಂಡ್ ಆನಂದ್ ಆದೋಣಿ ಸಿಂಧನೂರಿನಿಂದ ಸಂದೇಶ ಕಳಿಸಿದ್ರೆ ನಮಗೆ ಮೆಸೇಜ್ ಬಂದಿದೆ. ತುಂಬ ದಿನ ಆಯಿತು ಈ ಹಾಡನ್ನ ಕೇಳಿ, ಪ್ಲೀಸ್ ಪ್ಲೇ ಮಾಡಿ ಅಂತ ಹೇಳ್ತಾ ಇದ್ದಾರೆ ಚೈತ್ರ ಅವರು. ಹಾಯ್ ಚೈತ್ರ. ಸತೀಶ್ ಎನ್ ಎಚ್ ನಗರಕೆರೆಯಿಂದ, ಅರ್ಪಿತಾ ಬೆಂಗಳೂರಿನಿಂದ, ಶ್ರೀನಿವಾಸ್ ಶಿಡ್ಲಘಟ್ಟಿಂದ, ಎನಿ ಸಾಂಗ್ ಪ್ಲೀಸ್ ರೀಡ್ ಔಟ್ ಮೈ ನೇಮ್ ಅಂತಿದ್ದಾರೆ. ಬಿ ರೀಡ್ ಔಟ್ ಯುವರ್ ನೇಮ್ ಸರ್. ಅಸ್ಸಾಂನಿಂದ ಹಿತೇಂದರ್ ದಾಸ್ ಅವರು ಮೆಸೇಜ್ ಕಳಿಸಿದ್ದಾರೆ. ಹಾಯ್ ಹಿತೇಂದರ್ ದಾಸ್ ಅವರೇ. ಸುಬನ್ ಕೋರಿ ಹಂಪ ಸಾಗರದಿಂದ, ಅರುಣ ಮೈತ್ರಿ ಜೆ ಸಿ ನಗರ್ ಪೋಸ್ಟ್ ಆಫೀಸ್ ರೋಡಿಂದ, ಜೊತೆಗೆ ಯೋಗೇಶ್ ಎಂ ಸಿ ಮುಕ್ಕಡಹಳ್ಳಿ ಚಾಮರಾಜನಗರದಿಂದ, ಸೌಭಾಗ್ಯ ರಾಜನ ಕುಂಟೆಯಿಂದ, ಡಾಕ್ಟರ್ ಅನಂತಕುಮಾರ್ ಅರಸು ಕಡಬ ಗುಬ್ಬಿ ತಾಲೂಕು ತುಮಕೂರು ಜಿಲ್ಲೆಯಿಂದ, ಡಾಕ್ಟರ್ ಅನಿಲ್ ಗ್ರಾಮ್ ಪುರೋಹಿತ್ ಬಿ ಟಿ ಎಂ ಲೇಔಟಿಂದ, ಅಲ್ತಾಫ್ ಹುಜಾರೆ, ಸೈಫುಲ್ಲಾ ಸಬಾಹತ್, ಕಿರಾತ್ ಹುಜಾರೆ, ರೆಹನ್ ಶೇಖ್ ನಮಗೆ ಮೆಸೇಜ್ ಮಾಡಿದ್ದಾರೆ. ವಾಮದೇವ್ ಪೂಜಾರ್ ಕಾಂಪ್ಲಿ ಡಿಸ್ಟ್ರಿಕ್ಟ್ ಬಳ್ಳಾರಿಯಿಂದ. ಆ್ಯಂಡ್ ಪ್ಲೀಸ್ ನಮಗೆ ಹಾಡನ್ನ ಪ್ಲೇ ಮಾಡಿ ಅಂತಿದ್ದಾರೆ ಶಿವಾರ್ ಅವರು. ಹಾಯ್ ಹಲೋ ಆಕಾಶವಾಣಿ ಅಂತ ಸವಿತಾ ವೇದ ವಿನೋದ್ ಕುಟುಂಬದವರು ನಮಗೆ ಮೆಸೇಜ್ ಕಳಿಸಿದ್ದಾರೆ. ಮತ್ತಷ್ಟು ಸಂದೇಶಗಳು ಬರ್ತಿದೆ, ಖಂಡಿತ ನಿಮ್ಮ ಸಂದೇಶಗಳನ್ನ ಓದ್ತೀನಿ. ಜೊತೆಗೆ ಸ್ನೇಹಿತರೆ, ಸರಿಯಾಗಿ 9:30 ನಮ್ಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಏಷ್ಯನ್ ಗೇಮ್ 2026 ರ ಕುರಿತಾದಂತಹ ರೇಡಿಯೋ ವರದಿಯನ್ನು ಕೇಳಲಿದ್ದೀರಿ.

ಬ್ಯೂಟಿಫುಲ್ ಆಗಿರುವಂತಹ ಟ್ರ್ಯಾಕ್ನ ಪ್ಲೇ ಮಾಡ್ತಿದ್ರ, ಥ್ಯಾಂಕ್ ಯು ಸೋ ಮಚ್ ಅಂತ ನಮಗೆ ಮೆಸೇಜ್ ಮಾಡಿದ್ದಾರೆ. ಐ ಆಮ್ ರಿಯಲಿ ಎಂಜಾಯಿಂಗ್ ದ ಪ್ಲೇಲಿಸ್ಟ್ ಅಂತ ಹೇಳ್ತಾ ಇದ್ರೆ ಶಕುಂತಲಾ ಶಂಕರ್ ಅವರು ಮಂಡ್ಯದಿಂದ. ಥ್ಯಾಂಕ್ ಯು ಸೋ ಮಚ್ ಸರ್. ಮಂಜುನಾಥ್ ಬಳ್ಳಾರಿಯಿಂದ ಮೆಸೇಜ್ ಕಳಿಸಿ ನಮಗೋಸ್ಕರ ಗೀತೆನ ಪ್ಲೇ ಮಾಡ್ತೀರಾ ಮೇಡಮ್ ಅಂತ ಕೇಳಿದ್ರೆ ನಾಗೇಂದ್ರ ತಾವರೆಕೆರೆಯಿಂದ ಕುಣಿಗಲ್ನಿಂದ ಮೆಸೇಜ್ ಮಾಡಿದ್ದಾರೆ. ಲತಾ ದಿನೇಶ್ ಗಂಗೊಂಡನಹಳ್ಳಿಯಿಂದ ಸಂದೇಶ ಕಳಿಸಿದ್ರೆ ಎಲ್ರಿ ನಮ್ಮ ಗೀತೆ ಏನು ಪ್ಲೇನೇ ಆಗಿಲ್ವಲ್ಲ ಅಂತ. ಸುಮಿತ್ರಾ ಕೆಂಪರಾಜು ಆರ್ ಎಚ್ ಸಿ ಎಸ್ ಬಡಾವಣೆ ಅನ್ನಪೂರ್ಣೇಶ್ವರಿ ನಗರದಿಂದ ಸಂದೇಶ ಕಳಿಸಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲರ ಪ್ರೀತಿಯ ಸಂದೇಶಕ್ಕೆ ಅಂತ ಹೇಳ್ತಾ ಈಗ ಇಲ್ಲಿ ಕೇಳಿ ನಿಮ್ಮಿಷ್ಟದ ಗೀತೆಗಳು ಪ್ಲೇ ಆಗ್ತಾ ಸಾಗುತ್ತೆ ಸಖತ್ ಸಾಂಗು ಕಾರ್ಯಕ್ರಮದಲ್ಲಿ.

ಚಂದದ ಹಾಡು ಅಲ್ವಾ, ಹಳೆಯ ಕಾಲದ ಹಾಡು. ಪಿ ಬಿ ಶ್ರೀನಿವಾಸ್ ಅವರ ಧ್ವನಿ ಜೊತೆಗೂಡಿಸಿದ್ರು, ಧ್ವನಿ ಎಸ್ ಜಾನಕಿರವರು, ಡಾಕ್ಟರ್ ರಾಜ್ಕುಮಾರ್ ಹಾಗೂ ಕಲ್ಪನಾರವರ ಕಾಂಬಿನೇಷನಲ್ಲಿ ಎರಡು ಕನಸು ಚಿತ್ರದಿಂದ ಈ ಬ್ಯೂಟಿಫುಲ್ ಟ್ರ್ಯಾಕ್ನ ಕೇಳಿದ್ದು ನಿಮ್ಮ ನೆಚ್ಚಿನ ಕನ್ನಡ ಕಾಮನವಿಲ್ನಲ್ಲಿ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಇಷ್ಟದ ಹಾಡನ್ನ ಪ್ಲೇ ಮಾಡ್ತಿರೋದಕ್ಕೆ ಅಂತ ಹೇಳ್ತಾ ಇದ್ದಾರೆ ನಮಗೆ. ಯು ಮೋಸ್ಟ್ ವೆಲ್ಕಮ್. ತ್ಯಾಗರಾಜ್, ಅಂಬಿಕಾ, ನಿಶ್ವಿಕ್ ನಾಯಕ್, ಅರ್ಜುನ್ ನಾಯಕ್, ಸವಿತಾ ಬಾಯಿ, ಪಂಜಯ್ಯನ ಹಟ್ಟಿಯಿಂದ ನಮಗೆ ಮೆಸೇಜ್ ಮಾಡಿದರೆ, ಸೋಲಾಪುರದಿಂದ ಸಿದ್ದರಾಮ ಬಾಬರ್ ಅವರು ಮೆಸೇಜ್ ಮಾಡಿದ್ದಾರೆ, ಹೆಚ್ ಪಿ ಜಯರಾಮ್, ಪ್ರಶಾಂತಿ ಜಯರಾಮ್ ರಾಜಾಜಿನಗರದಿಂದ ಮೆಸೇಜ್ ಮಾಡಿದರೆ, ಭೂಪ ವೆಂಕಟೇಶ್, ಲಕ್ಷ್ಮಿ, ಗಗನ್, ಸುಶ್ಮಿತಾ, ಸುಪ್ರಿಯಾ, ಪವನ್, ರಾಹುಲ್, ಲಿಖಿತ, ನಿಮ್ಮ ಸಂದೇಶ ಕೂಡ ನಮ್ಮನ್ನು ಬಂದು ತಲುಪಿದೆ. ಉಮಾ ರವಿಕುಮಾರ್ ಉಜ್ಜನಹಳ್ಳಿ ಚನ್ನಪುಟ್ಟಣ ತಾಲೂಕಿನಿಂದ ಸಂದೇಶ ಕಳಿಸಿದ್ದಾರೆ. ಸೊ ಧರ್ಮಣ್ಣ ದನ್ನೀರ್ ಅವರೇ, ಓಕೆ, ಧನ್ಯವಾದಗಳು ತಮ್ಮ ಸಂದೇಶಕ್ಕೆ. ವೆಲ್, ಇನ್ನು ನಮಗೆ ಒಳ್ಳೆಯ ದಿನ ಆಗಲಿ ಅಂತ ನಮಗೆ ಮೆಸೇಜ್ ಬಂದಿದೆ. ಷಣ್ಮುಖ ಹಳೇ ಬಾತಿ ಗ್ರಾಮದಿಂದ ನಮಗೆ ಸಂದೇಶ ಕಳಿಸಿದ್ದಾರೆ. ಇನ್ನು ನಮಸ್ತೆ ಮೇಡಮ್ ಅಂತ ಹೇಳ್ತಾ ಇದ್ದಾರೆ ನಮಗೆ ಯಾರು, ಶಿವಮೊಗ್ಗ ಜಿಲ್ಲೆಯ ಮೂಡಲವಿಠಲಪುರದ ಶ್ರೀಧರ್ ಅವರು ನಮಗೆ ಸಂದೇಶ ಕಳಿಸಿದ್ರು. ರಾಮದುರ್ಗದಿಂದ ಅದ್ವಿಕ್ ಸುರೇಶ್ ಕೇರೂರ್ ನಮಗೆ ಸಂದೇಶ ಕಳಿಸಿದ್ರೆ, ಕಾರ್ಯಕ್ರಮ ಕೇಳ್ತಾ ಇದ್ದೀವಿ, ಹಾಡುಗಳಂತೂ ಇಷ್ಟ ಆಗ್ತಿದೆ ಅಂತಿದ್ದಾರೆ ತೀರ್ಥೇಶ್ ಚನ್ನಪಟ್ಟಣದಿಂದ. ಪುಟ್ಟರಾಜು ಎಂಪಿ ಎಂಜಿ ದಿಬ್ಬದಿಂದ ಸಂದೇಶ ಕಳಿಸಿದ್ದಾರೆ. ಜಗದೀಶ್ ಶಾಸ್ತ್ರಿ, ನಿಮ್ಮ ಸಂದೇಶ ಕೂಡ ನಮ್ಮನ್ನು ಬಂದು ತಲುಪಿದೆ. ಮಲ್ಲೇಶ್ವರಂಿಂದ ಸಂಪತ್ ಲಕ್ಷ್ಮಿಯವರು ಸಂದೇಶ ಕಳಿಸಿದ್ರೆ, ಡಿಎಸ್ ನಾಗರಾಜ್, ರೋಹಿತ್ ವರ್ಧನ್ ಕಸ್ತೂರಿ ಬಾನಗರದಿಂದ ಸಂದೇಶ ಕಳಿಸಿದ್ದಾರೆ. ಕೊಪ್ಪಳ ತಾಲೂಕಿನ ಮುದ್ದಬಳ್ಳಿಯಿಂದ ಗವಿಸಿದ್ದಪ್ಪ ಕುಂಬಾರ, ಸುರೇಶ್ ಮಾಳೆಕೊಪ್ಪ ನಮಗೆ ಸಂದೇಶ ಕಳಿಸಿದ್ದಾರೆ. ಭಾವನಾ ರವಿ ಶಿರಾ ತುಮಕೂರಿನಿಂದ, ರಾಣಿಬೆನ್ನೂರಿನಿಂದ ರೇಖಾ ಸವಣೂರು ನಮಗೆ ಸಂದೇಶ ಕಳಿಸಿದ್ದಾರೆ. ನನಗೆ ನಿಮ್ಮ ಕನ್ನಡದ ಮಾತು ತುಂಬಾ ಇಷ್ಟ ಕೇಳೋದಕ್ಕೆ ಅಂತ ಹೇಳ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಇವರೇ. ಆ್ಯಂಡ್ ನಿಮ್ಮ ಟಾಪಿಕ್ಗಳು ಕೂಡ ಇಷ್ಟ ಆಗುತ್ತೆ ಅಂತಿದ್ದೀರಾ. ನೆಕ್ಸ್ಟ್ 10 ಗಂಟೆಗೆ ಸಿನಿಚಿಟ್ಟೆ ಕಾರ್ಯಕ್ರಮನ ಮಿಸ್ ಮಾಡದೆ ಕೇಳಿ, ನಿಮ್ಮೆಲ್ಲರಿಗೂ ಇಷ್ಟ ಆಗುವಂಥ ಒಂದು ಬ್ಯೂಟಿಫುಲ್ ಟಾಪಿಕ್ನೇ ಹೊತ್ತು ತಂದಿದ್ದೀನಿ, ಓಕೆನಾ. ನಮಗೋಸ್ಕರ ಈ ಪ್ರೀತಿಯಿಂದ ಈ ಗೀತೆನ ಪ್ಲೇ ಮಾಡ್ತೀರಾ ಅಂತ ಅಮರಾವತಿ ಹರಿಕುಮಾರ್ ಸೌರಾಷ್ಟ್ರಪೇಟ್ ಬೆಂಗಳೂರಿನಿಂದ ಸಂದೇಶ ಕಳಿಸ್ತಾರೆ. ಖಂಡಿತ ನಿಮ್ಮೆಲ್ಲರಿಗೋಸ್ಕರ ಪ್ರೀತಿಯಿಂದ ಈ ಸಾಂಗ್ನ ಪ್ಲೇ ಮಾಡ್ತಾ ಇದ್ದೀನಿ, ಕೇಳಿ ಎಂಜಾಯ್ ಮಾಡಿ.

ಆ್ಯಂಡ್ ಸುಮಾರಷ್ಟು ಜನ ಸ್ನೇಹಿತರು ಸಂದೇಶ ಕಳಿಸಿದ್ದೀರಾ ನನಗೆ. ಹುಬ್ಬಳ್ಳಿಯ ಲೋಹಿಯಾ ನಗರದಿಂದ ಚನ್ನಬಸಪ್ಪ ಕರ್ಮಣಿ ಮಧುಮತಿ ನಮಗೆ ಸಂದೇಶ ಕಳಿಸಿದ್ದಾರೆ. ಜೊತೆಗೆ ಚಿದಾನಂದ ಟಿ ಪಿ ಸರ್ಕಲ್ ಹೊಸದುರ್ಗದಿಂದ ಎಲ್ಲ ಸಾಂಗ್ಸ್ಗಳು ಸೂಪರ್ ಅಂತಿದ್ದಾರೆ. ವಸಂತ್ ಕುಮಾರ್ ಕೊಟ್ಟೂರಿನಿಂದ, ಮಂಜುಳಾ ಮುನಿಯಪ್ಪ ಪಂತ್ರಪಾಳ್ಯದಿಂದ ಅಂತ ನಮಗೆ ಮೆಸೇಜ್ ಮಾಡಿದ್ದಾರೆ. ಲತಾ ವಿನಯ್ ಚಿತ್ರದುರ್ಗದಿಂದ ಥ್ಯಾಂಕ್ ಯು ತಮ್ಮ ಮೆಸೇಜ್ಗೆ. ಆ್ಯಂಡ್ ನಮ್ಮ ಪ್ರೀತಿಯ ವಿಷ್ಣುವರ್ಧನ್ ಸರ್ ಅವರ ಹಾಡನ್ನ ಪ್ಲೇ ಮಾಡಿದ್ರ ಥ್ಯಾಂಕ್ ಯು ಅಂತ ಎಸ್ ನಾಗರಾಜು ಅವರು ಸಂದೇಶ ಕಳಿಸಿದ್ರೆ ಥ್ಯಾಂಕ್ ಯು ಆ್ಯಂಡ್ ಐ ವೆರಿ ಸಾರಿ, ಅರ್ಧದಲ್ಲೇ ಕಟ್ ಮಾಡಬೇಕಾಯ್ತು ಸಮಯದ ಅಭಾವ ಇರೋದ್ರಿಂದ. ಸೊ ಇದಾಗಿತ್ತು ಇವತ್ತಿನ ಸಖತ್ ಸಾಂಗು ಕಾರ್ಯಕ್ರಮ. ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಕಲಿಗಾಲ ಇದು ಅಂತ ಹೇಳುವಂತಹ ಗೀತೆ ಪ್ರಸಾರ ಆಗ್ತಿದೆ ಎಸ್ ಪಿ ಬಿ ರವರ ಧ್ವನಿಯಲ್ಲಿ. ತದನಂತರ ನನ್ನ ನಿಮ್ಮ ಭೇಟಿ ಸಿನಿಚಿಟ್ಟಿ ಕಾರ್ಯಕ್ರಮದಲ್ಲಿ. ಕಾರ್ಯಕ್ರಮಕ್ಕೆ ಮೆಸೇಜ್ ಮಾಡಿದಂತಹ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೂ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್ ಪ್ರೀತಿಯ ಕೇಳುಗರ ಬಳಗಕ್ಕೆ. ನೀವು ಕೇಳ್ತಾ ಇದ್ರ ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ, ಇದು ಕನ್ನಡ ಕಾಮನ ಬಿಲ್ಲು. 10:01 ಒಂದು ಹೊತ್ತಿನಲ್ಲಿ ಸ್ನೇಹಿತರೆ ನಾವಿದ್ದೀವಿ ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ. ನಮ್ಮ ಕನ್ನಡ ಚಿತ್ರರಂಗದ ಚಂದದ ಗೀತೆಗಳನ್ನ ಕೇಳ್ತಾ ಆ ಗೀತೆಗಳ ಸುತ್ತ ಇರುವಂತಹ ಕಥೆಗಳನ್ನ ಹೆಣಿತಾ ಹೋಗೋದು, ಅಥವಾ ಗೀತೆಗಳ ವಿಶೇಷತೆಯ ಬಗ್ಗೆ ಮಾತನಾಡೋದು, ಅಥವಾ ದಿನದ ವಿಶೇಷತೆಯನ್ನ ಗೀತೆಗಳೊಂದಿಗೆ ಲಿಂಕ್ ಮಾಡೋದು, ಈ ರೀತಿ ಏನೋ ಒಂದು ತರಲೆ ಕೆಲಸ ಮಾಡೋದು. ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ಇರೋದು ನಾನು ಆರ್ ಜೆ ಅಶ್ವಿತಾ ಮಲ್ನಾಡ್. ಸೊ ಹೇಗಿದ್ದೀರಾ ರೀ, ಹೇಗೆ ನಡೀತಾ ಇದೆ ನಿಮ್ಮ ದಿನ? ಥ್ಯಾಂಕ್ ಗಾಡ್ ಇಟ್ಸ್ ಫ್ರೈಡೇ ಅಂತ ಇದ್ದೀರಾ, ಅಥವಾ ನಾಳೆ ವೀಕೆಂಡ್ಸ್ ಅಂತ ವೀಕೆಂಡ್ ಪ್ರಿಪ್ರೇಷನಲ್ಲಿ ಬ್ಯುಸಿ ಆಗಿದ್ದೀರಾ, ಅಥವಾ ಎಲ್ಲಿ ಮೇಡಮ್ ವೀಕೆಂಡು, ನಮಗೆ ಮಾರ್ನಿಂಗ್ ಈವ್ನಿಂಗ್ ನೈಟ್ ಎಲ್ಲ ಟೈಮು ಕೆಲಸ ಇದ್ದೇ ಇರುತ್ತೆ, ನೋ ವೀಕೆಂಡ್ ನೋ ಸಂಡೇ ನೋ ಮಂಡೇ ಅಂತ ಇರ್ತೀರೋ ಗೊತ್ತಿಲ್ಲ. ಸೊ ಒಟ್ಟಾರೆ ನಿಮ್ಮ ದಿನವನ್ನು ಬ್ರೈಟ್ ಆಗಿಸುವಂತಹ ಸಿಹಿಯಾದ ಜವಾಬ್ದಾರಿ ಸದ್ಯಕ್ಕೆ ನನ್ನದಾಗಿದೆ ಅಂತ ಹೇಳ್ತಾ ಒಂದು ಬ್ಯೂಟಿಫುಲ್ ಟ್ರ್ಯಾಕ್ನ ಕೇಳೋಣ. ಈ ಒಂದು ಗೀತೆಯಲ್ಲಿ ಇವತ್ತಿನ ಕಾರ್ಯಕ್ರಮದ ಸಾರ ಅಡಗಿದೆ, ಏನಿರಬಹುದು ಯೋಚನೆ ಮಾಡಿ ಉತ್ತರ ಗೊತ್ತಿದ್ರೆ ಮೆಸೇಜ್ ಮಾಡಿ. ಉತ್ತರವನ್ನು ಮೆಸೇಜ್ ಮಾಡಬೇಕಾಗಿರುವಂತಹ ಸಂಖ್ಯೆ 9480910013. ಇನ್ನೊಮ್ಮೆ ಹೇಳ 9480901013. ಈ ಒಂದು ಸಂಖ್ಯೆಗೆ ಬರಲಿ ನಿಮ್ಮ ಸಂದೇಶ ಬೇಗ ಬೇಗ ಅಂತ ಹೇಳ್ತಾ ಈ ಒಂದು ಗೀತೆಯನ್ನು ಕೇಳಿ ಆನಂದಿಸಿ.

ಪ್ರವಾಹ ನಮ್ಮ ಕನ್ನಡ ಚಿತ್ರರಂಗದ ಹೆಮ್ಮೆ. ಶ್ರೀ ಅನಂತನಾಗ್ ಸರ್ ಅವರಿಗೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಬಂದದ್ದು ನಮ್ಮೆಲ್ಲರಿಗೂ ಸಂತೋಷನೇ. ಅವ್ರಿಗೆ ಅಭಿನಂದನೆಗಳು. ಆದರೆ ಅವರ ಕುರಿತಾಗಿ ಅನಂತನಾಗ್ ಸ್ಪೆಷಲ್ ಇವತ್ತಿನ ಸಿನಿ ಚಿಟ್ಟಿಯಲ್ಲಿ ಇಲ್ಲ. ಸೊ ನಾನೇ ಒಂದು ಉತ್ತರ ರೂಲ್ಡ್ ಔಟ್ ಮಾಡಿಬಿಟ್ಟಿದ್ದೀನಿ. ಸೊ ಬೇರೆ ಏನಿರಬಹುದು, ಗೆಸ್ ಮಾಡಿ ಉತ್ತರ ಮಾಡಿ.

ಸುಮಾರಷ್ಟು ಜನ ಸಂದೇಶಗಳನ್ನ ಕಳಿಸಿದ್ದೀರಾ, ಬಟ್ ಸರಿಯಾದಂಥ ಅಪ್ರಾಪ್ರಿಯೇಟ್ ಉತ್ತರ ಸಿಗ್ತಾ ಇಲ್ಲ. ಈ ಹಾಡಲಲ್ಲಿ ಲಾಸ್ಟಿಗೆ ಒಂದು ಮ್ಯೂಸಿಕ್ ಬರುತ್ತಲ್ಲ, ಆ ಮ್ಯೂಸಿಕ್ನ ನೀವು ಕೇಳಿದ್ರೆ ಬಹುಶಃ ನಿಮಗೆ ಗೊತ್ತಾಗುತ್ತೆ ಅನಿಸುತ್ತೆ ಯಾವ ವಿಷಯದ ಬಗ್ಗೆ, ಟಾಪಿಕ್ ಬಗ್ಗೆ ನಮ್ಮ ಇವತ್ತಿನ ಕಾರ್ಯಕ್ರಮ ಸಾಗ್ತಾ ಇದೆ ಅಂತ. ಸೊ ಇಂದಿನ ಕೆಂದಾವರೆ ಯಾರು ಇರಬಹುದು ಅಂತ ನಮಗೆ ಅನುಷಾ ಮೆಸೇಜ್ ಮಾಡಿದ್ದಾರೆ. ವೆಲ್ ಓಕೆ, ಸರಿಯಾದಂತಹ ಉತ್ತರ ಯಾರಿಂದನೂ ಬರದೇ ಇರುವಂತಹ ಕಾರಣ ಇನ್ನೊಂದು ಗೀತೆಯನ್ನು ಪ್ಲೇ ಮಾಡ್ತೀನಿ ಅಂತ ಹೇಳೋಷ್ಟರಲ್ಲಿ ನಮಗೆ ನೇತ್ರಾದವರು ಕೆಂಗೇರಿಯಿಂದ ಸರಿಯಾದಂಥ ಉತ್ತರವನ್ನು ಕೊಟ್ಟಿದ್ರು. ಕಂಗ್ರ್ಯಾಚುಲೇಷನ್ ನೇತ್ರ, ಸೂಪರ್ ರೀ ನೀವು ಅಂತ ಹೇಳ್ತಾ ಇನ್ನೊಂದು ಗೀತೆನ ಪ್ಲೇ ಮಾಡ್ತೀನಿ. ಸೊ ಆ ಗೀತೆಯಲ್ಲೇ ನಮಗೆ ಉತ್ತರ ಸಿಗುತ್ತೆ, ನೋಡೋಣ ಇನ್ನೂ ಯಾರ್ಯಾರು ಸರಿಯಾದಂಥ ಉತ್ತರವನ್ನು ಕೊಡ್ತೀರಾ ಅಂತ. ಬಟ್ ರೈಟ್ ಆನ್ಸರ್ ಅಟ್ ದ ರೈಟ್ ಟೈಮ್ ಸಿಗೋದು ನೇತ್ರಾ ಕೆಂಗೇರಿ ಅವ್ರಿಗೆ. ಥ್ಯಾಂಕ್ ಯು ಫಾರ್ ಯುವರ್ ಮೆಸೇಜ್ ಅಂತ ಹೇಳ್ತಾ ಮುಂದಿನ ಗೀತೆಯೊಂದಿಗೆ ಸಾಗೋಣ.

ಸುಮಾರಷ್ಟು ಜನ ಸ್ನೇಹಿತರು ನಮಗೆ ಪ್ಲೆಸೆಂಟ್ ಮ್ಯೂಸಿಕ್ ಇರಬಹುದಾ, ಕೊಳಲಿನ ನಾದಗಳಿರಬಹುದಾ, ಅಥವಾ ಅನಂತನಾಗ್ರವರ ಕುರಿತಿರಬಹುದಾ, ಪ್ರೇಮ ಕವೀರವರ ಕುರಿತಿರಬಹುದಾ, ದೊಡ್ಡರಂಗೆ ಗೌಡರ ಕುರಿತಿರಬಹುದಾ. ಓಕೆ, ಸುಮಾರಷ್ಟು ಜನ ಸ್ನೇಹಿತರು ಸಂದೇಶಗಳು ಕಳಿಸ್ತಾ ಇದ್ದೀರಾ. ಬಲ್, ಇವತ್ತಿನ ಕಾರ್ಯಕ್ರಮದ ವಿಷಯ, ಸೊ ಮೊದಲ ಗೀತೆ ನಾವು ಕೇಳಿದ್ದು ಬಂದು ಮುದುಡಿದ ತಾವರೆ ಅರಳಿತು ಚಿತ್ರದಿಂದ, ಹೌದಲ್ವಾ? ಆ ಚಿತ್ರದಲ್ಲಿ ಅನಂತನಾಗ್ರವರು ಲಕ್ಷ್ಮೀರವರ ಕುರಿತು ಕಾಣ್ತಾ ಇರುವಂತಹ ಸುಂದರವಾದಂತಹ ಕನಸು ಅದಾಗಿರುತ್ತೆ. ಅದಾದ ನಂತರ ಈ ಒಂದು ಗೀತೆಯಲ್ಲೂ ಕೂಡ ಕನಸು ಅನ್ನುವಂತಹ ಪದವನ್ನು ನಾವು ಬಳಸ್ತಾ ಹೋಗ್ತೀವಿ, ರೈಟ್? ಹಾಗಾಗಿ ಇವತ್ತಿನ ಕಾರ್ಯಕ್ರಮದ ವಿಷಯ ಬಂದು ಕನಸು. ಯಾಕೆ ಕನಸಿನ ಬೆಳಗ್ಗೆ ಬೆಳ್ಳಂ ಬೆಳಗ್ಗೆ ಮಾತಾಡ್ತಿದ್ದೀರಾ ಅಂತ ಹೇಳಿದ್ರೆ, ಇವತ್ತು ಸೆಪ್ಟೆಂಬರ್ 25ನೇ ತಾರೀಕು. ಸೊ ಸೆಪ್ಟೆಂಬರ್ 25ನೇ ತಾರೀಕು ವಿಶ್ವ ಫಾರ್ಮಸಿಸ್ಟ್ ದಿನ, ಔಷಧಿಗಳನ್ನು ನೀಡುವಂತಹ ಫಾರ್ಮಸಿಸ್ಟ್ಗಳ ದಿನ ಇವತ್ತು. ಅದರ ಜೊತೆಗೆ ವಿಶ್ವ ಕನಸುಗಳ ದಿನ ಕೂಡ, ಹೌದು, ವರ್ಲ್ಡ್ ಡ್ರೀಮ್ ಡೇ. ಹಾಗಾಗಿ ಇವತ್ತಿನ ದಿನದಲ್ಲಿ ಕನಸಿನ ಕುರಿತು ನಾವು ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಹೋಗೋಣ. ಕನಸುಗಳು ಅನ್ನೋದು ಪ್ರಪಂಚದಾದ್ಯಂತ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಆಸೆಗಳು, ಗುರಿಗಳು ಮತ್ತು ಕನಸುಗಳನ್ನು ಗುರುತಿಸಿ ಅವುಗಳನ್ನ ನನಸು ಮಾಡಿಕೊಳ್ಳಲಿಕ್ಕೆ ಪ್ರೇರೇಪಿಸುವಂತಹ ಒಂದು ಜಾಗತಿಕವಾದಂತಹ ದಿನ. ಸೊ ಇಟ್ಸ್ ಎ ಗ್ಲೋಬಲಿ ರೆಕಗ್ನೈಸ್ಡ್ ಡೇ. ಹಾಗಾಗಿ ಈ ದಿನದ ಬಗ್ಗೆ, ನಿಮ್ಮ ಕನಸುಗಳ ಬಗ್ಗೆ, ಜೊತೆಗೆ ನಮ್ಮ ಕನಸಿನ ಗೀತೆಗಳ ಬಗ್ಗೆ ಕೇಳ್ತಾ ಸಾಗೋಣ. ಈಗ ಕೇಳಿ ಮುಂದೆ ಮತ್ತೊಂದು ಕನಸನ್ನ ಹಾಡಿ ಹೊಗಳುವಂತಹ ಕನಸು ಅಂದ ತಕ್ಷಣ ನಮ್ಮ ಕಣ್ಣ ಮುಂದೆ ಕನಸುಗಾರ ನೆನಪಾಗದೇ ಇದ್ರೆ ಹೇಗೆ ಹೇಳಿ? ನಮ್ಮ ಕನ್ನಡ ಚಿತ್ರರಂಗದ ಕನಸುಗಾರರಾಗಿರುವಂತಹ ವಿ ರವಿಚಂದ್ರನ್ ರವರ ಅಭಿನಯ ಇರುವಂತಹ, ನಿರ್ದೇಶನ ಇರುವಂತಹ, ಸಾಹಿತ್ಯ ಇರುವಂತಹ, ಸಂಗೀತ ಇರುವಂತಹ ಈ ಸೊಗಸಾದ ಚಿತ್ರದ ಗೀತೆ ನಿಮಗೋಸ್ಕರ ಪ್ಲೇ ಆಗ್ತಾ ಇದೆ ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬಿಲಿನಲ್ಲಿ.

ಎಷ್ಟು ಚಂದ ಅಲ್ಲ ಈ ಕನಸಿನ ಲೋಕ. ಹಾ, ಈ ಕನಸು ಅನ್ನೋದು ಯಾವಾಗ ಶುರುವಾಯಿತು ಯಾರಿಗೆ ಗೊತ್ತು? ನಮ್ಗೆ ಯಾವಾಗ ಕನಸನ್ನ ಬೀಳಲಿಕ್ಕೆ ಶುರುವಾಯಿತು ಅನ್ನೋದು ಗೊತ್ತೇ ಆಗೋದಿಲ್ಲ ಅಲ್ವಾ? ಅಂದರೆ ನಾವು ನಿದ್ರೆಯಲ್ಲಿ ಕಾಣುವಂತಹ ಕನಸುಗಳಿಗಿಂತ ಹೆಚ್ಚಾಗಿ ನಮ್ಮ ಜೀವನದ ಗುರಿ, ಮಹತ್ವಾಕಾಂಕ್ಷೆ ಮತ್ತು ಸಮಾಜದಲ್ಲಿ ನಾವು ತರಬಯಸುವಂತಹ ಧನಾತ್ಮಕ ಅಂದರೆ ಅ ಪಾಸಿಟಿವ್ ಚೇಂಜ್ ಅಥವಾ ಕನಸುಗಳಿಗೆ ಸಂಬಂಧಪಟ್ಟ ಹಾಗೆ ಈ ವರ್ಲ್ಡ್ ಡ್ರೀಮ್ ಡೇ ಇರುತ್ತೆ. ಸೊ ಇದು ರಾತ್ರಿ ನಮಗೆ ಬೀಳುವಂತಹ ಕನಸು, ಚಿತ್ರ ವಿಚಿತ್ರವಾದಂತಹ ಕನಸುಗಳು. ಮೊನ್ನೆ ಯಾವುದೋ ವಿಡಿಯೋ ನೋಡ್ತಾ ಇದ್ದೆ, ಈ ಸೂಜಿ ದಾರ ಇರುತ್ತಲ್ಲ, ಬಣ್ಣ ಬಣ್ಣದ ದಾರನ ಭೂಮಿಯಲ್ಲಿ ಹಾಕದಂತೆ, ಅದಕ್ಕೆ ಚೆನ್ನಾಗಿ ನೀರಾವರಿ ಮಾಡದಂತೆ, ಆ ದಾರದಿಂದ ಸುಂದರವಾದಂತಹ ಗಿಡ ಗಿಡದಲ್ಲಿ ಬಟ್ಟೆಗಳು. ಎಷ್ಟು ಚೆನ್ನಾಗಿರ್ತಿತ್ತಲ್ಲ ಈ ರೀತಿ ಇದ್ದಿದ್ರೆ, ಬಟ್ಟೆಗಳು ದುಡ್ಡುಗಳು ಸಿಗೋ ಹಾಗಿದ್ದಿದ್ರೆ. ಸೊ ಆ ಕನಸುಗಳಲ್ಲ.

ನಮ್ಮ ಲೈಫ್ ಬಗ್ಗೆ ನಮಗಿರುವಂತಹ ಡ್ರೀಮ್ಸ್ ಬಗ್ಗೆ ನಾವು ಈ ವಿಶ್ವ ಕನಸುಗಳ ದಿನ ದಿ ವರ್ಲ್ಡ್ ಡ್ರೀಮ್ ಡೇಯಲ್ಲಿ ಮಾತಾಡ್ತೀವಿ. ಸೊ ಈ ದಿನ ಬಂದು 2012 ಅಂದರೆ ತೀರಾ ಇತ್ತೀಚೆಗೆ ಅಷ್ಟೇ ಅಮೇರಿಕದ ಕೊಲಂಬಿಯಾ ವಿಶ್ವವಿದ್ಯಾಲಯದ ಶಿಕ್ಷಣ ತಜ್ಞೆ ಮತ್ತು ಪರಿವರ್ತನಾ ತಜ್ಞೆಯಾದಂತಹ ಓಜಿಯೋಮಾ ಎಗ್ವನು ಇವರು ಇದನ್ನು ಪ್ರಾರಂಭಿಸ್ತಾರೆ. ಸೊ ಪ್ರತಿ ವರ್ಷ ಸೆಪ್ಟೆಂಬರ್ 25 ಪ್ರಪಂಚದಾದ್ಯಂತ ಈ ದಿನವನ್ನು ಆಚರಿಸ್ತಾರೆ. ಯಾಕೆ, ಏನು ಮಹತ್ವ ಈ ದಿನದ್ದು, ಬನ್ನಿ ತಿಳ್ಕೊಳ್ಳೋಣ. ಆದರೆ ಅದಕ್ಕಿಂತ ಮುಂಚೆ ಬ್ಯೂಟಿಫುಲ್ ಟ್ರ್ಯಾಕ್ನ ಕೇಳಿ ಆನಂದಿಸಿ ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬಿಲ್ಲಿನಲ್ಲಿ. ಸೊ ಈಗ ನಾವು ಪ್ಲೇ ಮಾಡ್ತಿರುವಂತಹ ಎರಡು ಮುದ್ದಾದ ಗೀತೆಗಳು ಹೆಣ್ಮಕ್ಳು ಅವರ ಕನಸುಗಳ ಕುರಿತು ಇರುವಂಥದ್ದು. ಸೊ ಹೆಣ್ಣು ಅನ್ನೋದೇ ಒಂದು ಸುಂದರ ಕಲ್ಪನೆ ಅಲ್ವಾ, ಆ ಕಲ್ಪನೆ ಆ ಕನಸು ಎಷ್ಟು ಚೆನ್ನಾಗಿರುತ್ತೆ ಕೇಳಿ ಈ ಗೀತೆಯನ್ನು ಆನಂದಿಸಿ.

0: ಸ್ವಚ್ಛತೆಯೇ ಸೇವೆ 2026
1: ಸ್ವಚ್ಛ ಭಾರತ
0: ಕೈ ಜೋಡಿಸಿ ಸ್ವಚ್ಛ ಭಾರತ ನಿರ್ಮಿಸಿ.
2: ಪ್ರತಿಯೊಂದು ಹೆಜ್ಜೆಯೂ ಸ್ವಚ್ಛತೆಯ ಕಡೆಗೆ,
0: ಪ್ರತಿಯೊಂದು ಸೇವೆಯೂ ದೇಶದ ಅಭಿವೃದ್ಧಿಗೆ.
2: ಸೇವೆ ಎಂದರೆ ಬರೀ ಮಾತಲ್ಲ,
0: ಪರಿಸರ ಸ್ವಚ್ಛತೆಯೇ ನಿಜವಾದ ಸೇವೆಯ ಹಾದಿ.
3: ಗಿರಿಸಿರಿ ಝರಿ ತೊರೆ ಹೊಲ ಜಲ ಫಲ ನೆಲ ನೇಚರ್ ನಮ್ಮ ಟೀಚರ್.
2: ತ್ಯಾಜ್ಯ ಮುಕ್ತ ಊರು, ಆರೋಗ್ಯಕರ ಸಮಾಜ.
0: ಬನ್ನಿ ಸ್ವಚ್ಛತಾ ಸೇವೆಯಲ್ಲಿ ಭಾಗಿಯಾಗಿ.
3: ಆ ಭಾಗ್ಯವೇ ಇಟ್ಸ್ ಆನ್ ದ ವೇ, ನಾಟ್ ಫಾರ್ ಅವೇ ಆ ಕಾಲವೇ.
0: ಸ್ವಚ್ಛತೆಯೇ ಸೇವೆ ಅಭಿಯಾನ 2026

ಕನಸು, ನಮ್ಮೆಲ್ಲರನ್ನ ನಿದ್ದೆಯಿಂದ ಎಬ್ಬಿಸುವಂತಹ ಕನಸು, ನಮ್ಮನ್ನು ಜಾಗೃತಗೊಳಿಸುವಂತಹ ಕನಸು. ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರ್ ಅಥವಾ ಅಬ್ದುಲ್ ಕಲಾಂ ಅವರಂತಹ ಮಹಾನ್ ವ್ಯಕ್ತಿಗಳ ಕನಸುಗಳೇ ಇವತ್ತು ಜಗತ್ತಿನಲ್ಲಿ ದೊಡ್ಡ ಬದಲಾವಣೆಗೆ ಕಾರಣ ಆಗಿದೆ, ಹೌದಲ್ವಾ? ಮಾನವ ಕುಲದ ಒಳಿತಿಗಾಗಿ ಹೊಸ ಆಲೋಚನೆಗಳನ್ನು ಕೈಗೊಳ್ಳುವಂತಹ ಈ ಕನಸುಗಳಿಗೆ ಪ್ರೋತ್ಸಾಹ ನೀಡಬೇಕು ಅನ್ನೋಂತಹ ಕಾರಣಕ್ಕೆ, ಜೊತೆಗೆ ಕನಸುಗಳನ್ನು ನನಸಾಗಿಸಲು ಪ್ರೇರಣೆ ಅಂದರೆ ಇನ್ಸ್ಪಿರೈ ಮಾಡೋಕ್ಕೆ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಒಂದು ಉನ್ನತ ಗುಣಮಟ್ಟದ ಕನಸುಗಳಿರುತ್ತೆ. ಆದರೆ ದೈನಂದಿನ ಒತ್ತಡ ಅಥವಾ ಭಯದಿಂದ ಅನೇಕರು ತಮ್ಮ ಕನಸುಗಳನ್ನ ಮರೆತು ಬಿಡ್ತಾರೆ. ಅಂತಹ ಕನಸುಗಳಿಗೆ ಮತ್ತೆ ಜೀವ ತುಂಬೋದಕ್ಕೋಸ್ಕರ ಈ ದಿನವನ್ನು ಆಚರಿಸಲಾಗುತ್ತೆ. ಆ್ಯಂಡ್ ಈ ದಿನ ಅದಕ್ಕೋಸ್ಕರ ನೆರವಾಗ್ತಾ ಹೋಗುತ್ತೆ. ಸೊ ನಿಮ್ಮ ಕನಸು ಏನು ಅಂತ ಕೇಳಿದ್ದೆ. ನಮಗೆ ಸುಮಾರಷ್ಟು ಜನ ಸ್ನೇಹಿತರು ಸಂದೇಶವನ್ನು ಕಳಿಸಿದ್ದಾರೆ. ನಮಗೆ ಮೆಸೇಜ್ ಬಂದಿದೆ, ಇವತ್ತಿನ ವಿಷಯ ನಮಗೆ ಬಹಳ ಇಷ್ಟ ಆಯಿತು ಅಂತ ಯಶಸ್ವಿನಿ ಗಿರಿಜಮ್ಮ ನಮಗೆ ಸಂದೇಶ ಕಳಿಸಿದ್ರೆ, ಹಲೋ ಮೇಡಮ್ ಅಂತ ಹುಬ್ಳಿಯಿಂದ ಗಣೇಶ್ರವರು ಅವರು ಸುಂದರ ಮನೆಯ ಪಿಕ್ಚರ್ನ ಕಳಿಸಿದ್ದಾರೆ, ಇದೇ ನನ್ನ ಕನಸು ನನಸಾಗಿದೆ ಅಂತ. ವೆರಿ ವೆರಿ ಬ್ಯೂಟಿಫುಲ್. ಜೊತೆಗೆ ಬದುಕನ್ನು ಸಂತೋಷವಾಗಿಡಲು ಸಾಧ್ಯವಿದೆ, ಕನಸುಗಳು ನನಸಾಗೋದು ಕಾಲದ ಕೈಯಲ್ಲಿದೆ, ಆದರೆ ನಾವು ಪ್ರಯತ್ನಿಸದಿದ್ದರೆ ಅವು ಕೇವಲ ಕನಸಾಗಿಯೇ ಉಳಿಯುತ್ತೆ ಅಂತ ಎ ಹರಿಹರನ್ ವಿಜ್ಞಾನ ನಗರದಿಂದ ಸಂದೇಶ ಕಳಿಸಿದ್ದಾರೆ. ಸೂಪರ್ ಸರ್. ಆ್ಯಂಡ್ ಸುಮಾರಷ್ಟು ಜನ ಸ್ನೇಹಿತರು ನಮಗೆ ಮೆಸೇಜ್ ಕಳಿಸ್ತಾ ಇದ್ದೀರಾ. ಅನಂತಮೂರ್ತಿ ಶೃಂಗೇರಿಯಿಂದ ಸಂದೇಶ ಕಳಿಸಿ, ಒಂದು ಕೊಬ್ಬರಿ ಎಣ್ಣೆ ಮೆಲ್ಲಿಡಬೇಕನ್ನೋದು ನನ್ನ ಕನಸಾಗಿತ್ತು ಮೇಡಮ್, 3 ವರ್ಷದ ಹಿಂದೆ ಅದು ನೆರವೇರಿತ್ತು ಅಂತ ಹೇಳಿಬಿಟ್ಟು ಮೆಸೇಜ್ ಮಾಡಿದ್ರೆ ಬಹಳ ಸಂತೋಷ ಆಯಿತು. ಹನುಮಂತ ಅವರೇ, ನಿಮ್ಮ ಮೆಸೇಜ್ ಕಡೆಗೆ ಬರ್ತೀನಿ, ಆದರೆ ಅದಕ್ಕಿಂತ ಮುಂಚೆ ಬ್ಯೂಟಿಫುಲ್ ಟ್ರ್ಯಾಕ್ ನಿಮಗೋಸ್ಕರ.

ಕನಸುಗಳ ಊರಿನಲ್ಲಿ ನಮ್ಮ ಪಯಣ ಸಾಗ್ತಾ ಇತ್ತು. ಕತ್ತಲೆಯ ಪರದೆ ಸರಿದು ಹೊಸ ಬೆಕ್ಕುಗಿನ ಬೆಳಕಿನ ಕಿರಣ ಹರಿದು ಕಣ್ಣ ಮುಚ್ಚಿದ ಮೌನದಲ್ಲಿ ಮೂಡಿತು ಒಂದು ಸುಂದರ ಕನಸು. ಬಣ್ಣದ ಚಿಟ್ಟೆಯಂತೆ ಹಾರಿ ಬಾಳಿನ ದಾರಿಯಲ್ಲಿ ಸಂಚರಿಸಿ ಇಲ್ಲದ ಸತ್ಯವ ತೋರಿ ಮನದ ಬಯಕೆಯನ್ನ ಪೂರೈಸಿ ನನಸಾಗದ ಆಸೆಗಳೆಲ್ಲ ಕನಸಿನಲ್ಲಿ ಜೀವ ಪಡೆದು ನಿಲ್ಲು. ಕಣ್ಣೀರನ ಹನಿಯಲ್ಲೂ ಅಲ್ಲಿ ಮುತ್ತಿನ ಹಾಗೆ ಹೊಳೆದು ನಗುತ್ತಿರಲು, ಜಾಗೃತಿಯ ಕಣ್ಣು ತೆರೆಯಲು, ಕನಸು ಮಾಯವಾಗಿ ಮೆರೆಯಲು, ನೆನಪಿನ ಬುತ್ತಿ ಮಾತ್ರ ಉಳಿದು ಮನವು ಹಂಬಲಿಸುತ್ತಿದೆ ಮತ್ತೆ ಮುರುಳಿ ಬರಲು ಕನಸಿನ ದಿನದ ಶುಭಾಶಯ ಎಲ್ಲರಿಗೂ ಅಂತ ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹ್ಯಾಡ್ಲಿಯಿಂದ ಸಂದೇಶ ಕಳಿಸಿದ್ದಾರೆ. ಬ್ಯೂಟಿಫುಲ್ ಮೆಸೇಜ್. ಒಬ್ಬರ ಕನಸುಗಳಿಗೆ ಮತ್ತೊಬ್ಬರು ಬೆಂಬಲವಾಗಿ ನಿಲ್ಲೋದಿದೆಯಲ್ಲ, ವಿಚಾರಗಳನ್ನ ಹಂಚ್ಕೊಳ್ಳೋದು ಮತ್ತೆ ಪರಸ್ಪರ ಪ್ರೇರಣೆಯನ್ನು ನೀಡೋದು, ಅದು ಇವತ್ತಿನ ದಿನ ಅಂದರೆ ವಿಶ್ವ ಕನಸುಗಳ ದಿನದ ಮುಖ್ಯ ಉದ್ದೇಶ. ಸೊ ಹಾಗಾಗಿ ನಮ್ಮ ಕನಸುಗಳನ್ನ ನಾವೇನು ಮಾಡಬಹುದು ನೋಡಿ, ನಮ್ಮ ಕನಸುಗಳನ್ನ ಬರೆದಿಡಿ. ಯಾವಾಗಲೂ ಬರೆದಿಡುವಂತಹ ಅಭ್ಯಾಸ ಇಟ್ಕೊಳ್ಳಿ. ನಮ್ಮ ಜೀವನದ ಮುಖ್ಯ ಗುರಿಗಳೇನು ಅಥವಾ ಕನಸುಗಳೇನು ಒಂದು ಕಾಗದದಲ್ಲೋ ಒಂದು ಪುಸ್ತಕದಲ್ಲೋ ಬರೆದಿಡಿ. ಅದರ ಕಡೆಗೆ ಸಣ್ಣ ಹೆಜ್ಜೆಯೊಂದನ್ನು ಇಡಿ. ಆ ಕನಸನ್ನು ನನಸು ಮಾಡಲು ಇದೇ ಒಂದು ಸಣ್ಣ ಯೋಜನೆಯನ್ನು ರೂಪಿಸಿ. ನಿಮ್ಮ ಕುಟುಂಬದವರು ಅಥವಾ ಸ್ನೇಹಿತರು ಕನಸುಗಳನ್ನ ಕೇಳಿ ಅವುಗಳನ್ನ ತಲುಪಲು ಧೈರ್ಯವನ್ನು ನೀಡಿ. ಈ ರೀತಿಯಾಗಿ ನಮ್ಮ ಕನಸಿನ ದಿನಕ್ಕೆ ಒಂದು ಅರ್ಥವನ್ನು ನೀಡ್ತಾ ಹೋಗಿ ಅಂತ ಹೇಳ್ತಾ ಮುಂದಿನ ಗೀತೆಯೊಂದಿಗೆ ಸಾಗೋಣ. ಈ ಸಾಂಗ್ ಕನಸುಗಳ ಒಂದು ರಾಯಭಾರಿ ಅಂತಲೇ ಹೇಳಬಹುದು, ದ ಬ್ರ್ಯಾಂಡ್ ಅಂಬಾಸಿಡರ್ ಫಾರ್ ಡ್ರೀಮ್ಸ್. ಯಾಕಂದ್ರೆ ಒಬ್ಬರ ಕನಸಿಗೆ ಇನ್ನೊಬ್ರು ಸಾಥಾಗಿ ನಿಲ್ಲೋದು, ನಿನ್ನ ನಾಳೆಗಳೆಲ್ಲ ಚೆನ್ನಾಗಿರಲಿ ಅಂತ ಆಶಿಸೋದು, ಎಂಥ ಬ್ಯೂಟಿಫುಲ್ ಥಾಟ್ ಅಲ್ವಾ? ಸೊ ಈ ಸಾಂಗ್ನ ಕೇಳಿ ರಾಜೇಶ್ ಕೃಷ್ಣನ್ ಹಾಗೂ ನಂದಿತಾರವರ ಧ್ವನಿಯಲ್ಲಿ ಒಂದು ಸಾಂಗನ್ನು ಬರೆದಿರೋದು ಕವಿತಾ ಕೃಷ್ಣಮೂರ್ತಿ ಅವರು ಹಾಡಿದ್ದಾರೆ. ಕೆ ಕಲ್ಯಾಣ್ ರವರ ಬರವಣಿಗೆ, ಬಾಬಿಜಿ ಸಂದೇಪ್ ಅವರ ಸಂಗೀತ ಸಂಯೋಜನೆ ಇದೆ.

ಚಂದದ ಗೀತೆ ಇದಾಗಿತ್ತು ಅಲ್ವಾ? ಬಹುಶಃ ನಮ್ಮೆಲ್ಲರ ಗತಕಾಲದ ಜೀವನವನ್ನು ನೆನಪಿಸುವಂತಹ ಗೀತೆ ಚೆಲುವಿನ ಚಿತ್ತಾರದ ಈ ಸುಂದರ ಗೀತೆನ ಕೇಳಿದ್ದು ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ನಲ್ಲಿ. ಶಕುಂತಲಾ ಶಂಕರ್ ಮಂಡ್ಯದಿಂದ ಮೆಸೇಜ್ ಮಾಡಿ ಒಳ್ಳೊಳ್ಳೆ ವಿಚಾರವನ್ನು ತುಂಬ ಡಿಫ್ರೆಂಟಾಗಿ ತರ್ತಾ ಇದ್ದೀರ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇದ್ದಾರೆ. ಯು ಮೋಸ್ಟ್ ವೆಲ್ಕಮ್ ಸರ್. ಹುಬ್ಬಳ್ಳಿಯ ಲೋಹಿಯಾ ನಗರದಿಂದ ಚನ್ನಬಸಪ್ಪ ಕರಮಡಿ, ಮಧುಮತಿ ಕರಮಡಿ. ಒಂದೇ ಮಾತಿನಲ್ಲಿ ಹೇಳೋದಾದರೆ ಇವತ್ತು ಬೆಳಗ್ಗೆ ನಡೆಸ್ಕೊಟ್ರಲ್ಲ ಕಾರ್ಯಕ್ರಮ, ಸೂಪರೋ ಸೂಪರ್ ಅಂತ ಹೇಳ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ದೇವಾನಂದ ಇಟಗಿ ಶಿವಮೊಗ್ಗದಿಂದ ನಮಗೆ ಸಂದೇಶ ಕಳಿಸಿದ್ದಾರೆ, ಧನ್ಯವಾದಗಳು. ಎಲ್ಲರ ಕನಸು ನನಸಾಗಲಿ ಅನ್ನೋದೊಂದೇ ನನ್ನ ಅಭಿಪ್ರಾಯ ಅಂತ ಹೇಳ್ತಾ ಇದ್ದಾರೆ. ನಾಗರತ್ನ ರಾಜಾಜಿನಗರದಿಂದ ಸ್ವೀಟ್ ಸೋಲ್ ಬಿಟ್ರಿ ನೀವು. ಆ್ಯಂಡ್ ನಮಗೆ ಸಂದೇಶ ಬಂದಿತ್ತು ರೋಹಿತ್ ವರ್ಧನ್, ಡಿ ಎಸ್ ನಾಗರಾಜ್ ಕಸ್ತೂರಿಬಾ ನಗರದಿಂದ ಮೆಸೇಜ್ ಮಾಡಿದರು. ಜೊತೆಗೆ ಶುಭ ಮುಂಜಾನೆ ಮೇಡಮ್. ಯಶೋಧ ಅಂತ ಇಚಲಕರಂಜಿ ಮಹಾರಾಷ್ಟ್ರದಿಂದ ಸಂದೇಶ ಕಳಿಸಿದ್ದೀನಿ. ಕನಸು ಒಂದು ಸುಂದರ ಟಾಪಿಕ್. ಒಂದು ದಿನ ಕನಸು ಜೀವವನ್ನು ಕೇಳುತ್ತೆ, ನಾನು ಯಾವಾಗ ನನಸಾಗೋದು ಅಂತ. ಆಗ ಜೀವನ ನಗ್ತಾ ಹೇಳುತ್ತೆ, ಎಲ್ಲ ಕನಸುಗಳು ನನಸಾದರೆ ಜೀವನಕ್ಕೆ ಅರ್ಥನೇ ಇರೋಲ್ಲ ಅಂತ. ನೋಡಿ ಎಂತೆಂತಹ ಸುಂದರ ಕವಿಗಳು ನಮ್ಮ ಜೊತೆಗಿದ್ದಾರೆ ಅಂತ. ಧನ್ಯವಾದಗಳು ತಮ್ಮೆಲ್ಲರ ಪ್ರೀತಿಯ ಸಂದೇಶಕ್ಕೆ ಅಂತ ಹೇಳ್ತಾ, ಎಲ್ಲ ಕನಸುಗಳಿಗಿಂತ ಶ್ರೇಷ್ಠವಾದಂತಹ ಕನಸು ಅಂತ ಅನಿಸೋದು ಅಂದರೆ ಒಂದು ತಾಯಿ ತನ್ನ ಒಡಲಲ್ಲಿ ಮಗುವನ್ನು ಇಟ್ಕೊಂಡು ಆ ಮಗುವಿನ ಕಡೆಗೆ ಕಾಣುವಂತಹ ಕನಸು. ಹಾಗಾಗಿ ನಮ್ಮೆಲ್ಲರ ಕನಸುಗಳ ಹಿಂದೆ ರುವಾರಿಯಾಗಿ ನಮ್ಮ ತಾಯಂದರು ಇರ್ತಾರೆ ಅಂತ ಹೇಳ್ತಾ, ಈ ಕ್ಷಣದಲ್ಲಿ ನಮ್ಮ ನಿಮ್ಮ ಎಲ್ಲರ ಜೀವನದ ಬೇರುಗಳಾಗಿರುವಂತಹ ತಾಯಿಯನ್ನು ನೆನೆಯೋಣ ಈ ಒಂದು ಗೀತೆಯನ್ನು ಕೇಳೋದ್ರ ಮೂಲಕ. ನೀವು ಕೇಳ್ತಾ ಇದ್ರಿ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು. ನಿಮ್ಮ ಜೊತೆಯಾಗಿದ್ದು ನಾನು RJ ಅಶ್ವಥ ಮಲ್ನಾಥ್.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಟ್ಯೂನ್ ಮಾಡಿದ್ದೀರಾ ಎಫ್ಎಂ ರೈನ್ಬೋ ಕನ್ನಡ ಕಮನ ಬಿಲೋ 101.3 ಮೆಗಾ ಹರ್ಟ್ಸ್, ಮ್ಯೂಸಿಕಲಿ ಯರ್ಸ್, ಮ್ಯಾಜಿಕಲಿ ಯರ್ಸ್. ಸಮಯ ಆಗಿದೆ 11:03. ಎಸ್, ಇವತ್ತಿನ ನಮ್ಮ ಆಪ್ ಕಿ ಪಸಂದ್ ಕಾರ್ಯಕ್ರಮ ಶುರುವಾಗ್ಬಿಟ್ಟಿದೆ ಕಣ್ರಿ. ಈ ಹೊತ್ತು ನಿಮ್ಮ ಈ ಒಂದು ಶೋನಲ್ಲಿ ಜೊತೆ ಆಗ್ತಾ ಇದ್ದೀನಿ, ನಿಮ್ಮ ಆರ್ಜೆ ಗೆಳತಿ ಹರ್ಷಿತಾ. ಎಸ್, ಇವತ್ತು ಆಪ್ ಕಿ ಪಸಂದ್ ಕಾರ್ಯಕ್ರಮ ಎಷ್ಟು ಸುಂದರವಾಗಿರಬಹುದು ಅಂತ ಹೇಳಿ ಯಾರು ಕೂಡ ಇಮ್ಯಾಜಿನ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂತ ಹೇಳಿದ್ರೆ, ಇವತ್ತೊಬ್ಬ ಮಹಾನ್ ಗಾಯಕನ ಏನು ಹೇಳೋದು, ಆ್ಯಕ್ಚುಲಿ ಈ ಒಂದು ಲೈನ್ ಏನು ಹೇಳಬೇಕು ಅದನ್ನು ಹೇಳೋದಕ್ಕೆ ನನಗೆ ತುಂಬಾ ಬೇಸರ ಆಗುತ್ತೆ. ಇವತ್ತು ಅವ್ರದ್ದು 6ನೇ ವರ್ಷದ ಡೆತ್ ಆನಿವರ್ಸರಿ. ಬಟ್ ಆದರೆ ಡೆತ್ ಆನಿವರ್ಸರಿ ಅನ್ನೋದಕ್ಕಿಂತ ಆ ಧ್ವನಿ ನಮ್ಮನ್ನು ಯಾವಾಗಲೂ ಕಾಡ್ತಾ ಇರುತ್ತಲ್ಲ, ಆ ವಾಯ್ಸ್ಗೆ ಒಂದು ಸಲ್ಯೂಟ್ ಹೇಳಲೇಬೇಕು. ಎಸ್, ಯಾರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ ಹೇಳಿ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಾಗಿರಬಹುದು. ಸೊ ಆಲ್ರೆಡಿ ನೋಡಿ, ಸಂದೇಶ ಬಂದ್ಬಿಡ್ತು ನಮ್ಮ ಮೇನ್ ಏನಪ್ಪ ಅವ್ರಿಗೆ ಏನು ಹೇಳ್ಬೋದು, ಅವ್ರಿಗೊಂದು ಸ್ಪೆಷಲ್ ವರ್ಡ್ ಕೊಡಬೇಕು. ಎನ್ ಆರ್ ಪ್ರಸಾದ್ ಅವ್ರಿಗೆ ರಾಜಾಜಿನಗರದಿಂದ ಸಂದೇಶವನ್ನ ಕಳಿಸ್ಬಿಟ್ಟಿದ್ದಾರೆ. ಸೊ ಇವತ್ತು ಅಫ್ಕೋರ್ಸ್ ಎಲ್ರಿಗೂ ಗೊತ್ತಿರೋ ಹಾಗೆ SPB ಅವರ 6ನೇ ವರ್ಷದ ಡೆತ್ ಆ್ಯನಿವರ್ಸರಿ ಇದೆ. ಸೊ ಅದರ ಬಗ್ಗೆ ಇವತ್ತು ಮಾತನಾಡ್ತಾ ಸಾಕ್ತಾ ಹೋಗೋಣ. ಅವರಿಗಾಗಿ ಒಂದೆರಡು ಗೀತೆಗಳನ್ನು ಇವತ್ತು ಡೆಡಿಕೇಟ್ ಮಾಡ್ತೀನಿ. ಅದಾದ ನಂತರ ಖಂಡಿತವಾಗ್ಲೂ ನಿಮಿಷದ ಗೀತೆಗಳನ್ನು ಕೇಳ್ತಾ ಸಾಕ್ತಾ ಹೋಗಬಹುದು. ಟ್ಯೂನ್ ಮಾಡಿ ಕೇಳ್ತಾನೆ ಇರಿ FM ರೈನ್ಬೋ ಕನ್ನಡ ಕಾಮನಬಿಲ್ಲು. ಸೊ ಇವತ್ತು SPB ಅವರ ಒಂದು ಡೆತ್ ಆ್ಯನಿವರ್ಸರಿ ಏನಿದೆ, ಅವರ ಪುಣ್ಯಸ್ಮರಣೆ, ಅದರ ಬಗ್ಗೆ ಮಾತನಾಡ್ತಾ ಸಾಕ್ತಾ ಹೋಗೋಣ. ಮತ್ತೊಮ್ಮೆ ನಿಮ್ಮ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಾ ಇದ್ದೀನಿ, ನಿಮ್ಮ ಗೆಳತಿ ಹರ್ಷಿತಾ.

ಎಸ್, ಎಂತಹ ಅದ್ಭುತವಾದಂತಹ ಗೀತೆ ಅಲ್ವಾ. ಒಂದು ಕಾಲದಲ್ಲಿ ಈ ಹಾಡಿಗೆ ಎಷ್ಟು ಕ್ರೇಜ್ ಇತ್ತು ಅಂತ ಹೇಳಿದ್ರೆ, ಆಲ್ಮೋಸ್ಟು ಎಲ್ಲ ಸ್ಕೂಲ್ ಆ್ಯನ್ಯುಯಲ್ ಡೇಗಳಲ್ಲಿ ಈ ಸಾಂಗ್ಗೆ ಒಂದು ಹಾಡನ್ನು ಹಾಡ್ತಾ ಇದ್ರು. ಹಾಗೆಯೇ ಎಲ್ಲ ಆರ್ಕೆಸ್ಟ್ರಾಗಳಲ್ಲಿರ್ಬೋದು, ಯಾವುದೇ ಶೋಸ್ಗಳಿರ್ಬೋದು, ಸೊ ಪ್ರತಿಯೊಂದು ಕಡೆಯೂ ಕೂಡ ಈ ಒಂದು ಹಾಡನ್ನು ಹಾಡ್ತಾ ಇದ್ರಂತೆ. ಹೌದು, ಎಷ್ಟೋ ಬಾರಿ ಎಸ್ ಪಿ ಬಿ ಅವರೇ ಖುದ್ದಾಗಿ ಇದನ್ನು ಹೇಳ್ಕೊಂಡಿದ್ದಾರೆ. ಈ ಹಾಡು ಹಾಡಿದ ತಕ್ಷಣ ಅಂದರೆ ಆ ವರ್ಷದಲ್ಲಿ ಸಾಕಷ್ಟು ಜನ ನಾನು ಎಲ್ಲೇ ಕಾರ್ಯಕ್ರಮಗಳಿಗೆ ಹೋದರೂ ಕೂಡ ಇದೇ ಹಾಡನ್ನು ಹಾಡಿಸ್ತಾ ಇದ್ರು. ನನಗೆ ಬಹಳಾ ಖುಷಿ ಆಗ್ತಾ ಇತ್ತು ಅಂತ ಹೇಳಿ ಕೆಲವೊಂದು ಸಂದರ್ಶನದಲ್ಲಿ ಖುದ್ದಾಗಿ ಎಸ್ ಪಿ ಬಿ ಅವರೇ ಹೇಳಿದ್ದಾರೆ. ಒಂದು ಹಾಡನ್ನು ಕೇಳಿದಾಗ ನಮ್ಮ ಕಣ್ಮುಂದೆ ಒಂದು ಮುಖ ಬರಬಹುದು, ಅಥವಾ ಒಂದು ಧ್ವನಿ ಕೇಳಿದಾಗ ಒಂದು ಕಾಲ ನೆನಪಾಗಬಹುದು. ಕೆಲವೊಮ್ಮೆ ಒಂದು ಹಾಡು ನಮ್ಮ ಬಾಲ್ಯವನ್ನು ಕೂಡ ನೆನಪು ಮಾಡಬಹುದು, ಇನ್ನೊಂದು ಹಾಡು ಮೊದಲ ಪ್ರೀತಿಯನ್ನು, ಮತ್ತೊಂದು ಹಾಡು ನಮ್ಮ ಬದುಕಿನ ಯಾವುದೋ ಒಂದು ಮರೆಯಲಾಗದ ಕ್ಷಣವನ್ನು ಕೂಡ ನೆನಪನ್ನು

ಮಾಡಬಹುದು. ಆದರೆ ಒಬ್ಬ ಗಾಯಕನ ಧ್ವನಿ ಮಾತ್ರ ಇವೆಲ್ಲವನ್ನು ಒಟ್ಟಿಗೆ ನಮ್ಮ ಕಣ್ಮುಂದೆ ತಂದು ನಿಲ್ಲಿಸುತ್ತೆ. ಈ ಮಾತು ಬಹುಶಃ ಸುಳ್ಳಲ್ಲ ಅಂತ ಅನ್ಕೊಂತೀನಿ. ಯಾಕೆಂತ ಹೇಳಿದ್ರೆ ಆ SPB ಅನ್ನುವಂತಹ ಆ ಶಬ್ದ ಏನಿದೆ ಅದಕ್ಕಿರೋವಂತಹ ಒಂದು ತಾಕತ್ತೆ ಬೇರೆ, ಅದಕ್ಕಿರೋವಂತಹ ಒಂದು ವ್ಯಾಲ್ಯೂ ಗೌರವ ಏನಿದೆ ಅದೆಲ್ಲ ಒಂದು ಎಲ್ಲವನ್ನ ಮೀರಿದ್ದು ಅಂತಲೇ ಹೇಳಬಹುದು. ಅಷ್ಟು ಪ್ರೀತಿ ಗೌರವವನ್ನು ಸಂಪಾದನೆ ಮಾಡಿದರು SPB ಅವರು. ಯಾಕೆಂತ ಹೇಳಿದ್ರೆ ಅವರ ಧ್ವನಿ, ಅವರ ಗಾಯನ ಅವರನ್ನ ಆ ಮೇರು ಮಟ್ಟಕ್ಕೆ ಕರೆದೊಯ್ದಿತ್ತು ಅಂತಲೇ ಹೇಳಬಹುದು. ಇವತ್ತು ಅವರ 6ನೇ ವರ್ಷದ ಪುಣ್ಯಸ್ಮರಣೆ, ಅವ್ರ ಬಗ್ಗೆ ಮತ್ತಷ್ಟು ಸಾಕ್ತಾ ಮಾತಾಡ್ತಾ ಹೋಗೋಣ. ಇವತ್ತು ಮೊದಲ ಗೀತೆಯನ್ನು ಅವರಿಗಾಗಿ ಪ್ರಸಾರ ಮಾಡಿದ್ವಿ. ಸಾಕಷ್ಟು ಜನ ಸಂದೇಶವನ್ನು ಕಳಿಸ್ತಾ ಇದ್ದೀರಾ. ಇವತ್ತು SPB ಅವರ 6ನೇ ಪುಣ್ಯಸ್ಮರಣೆ ಇದೆ, ಅವರ ಗೀತೆಯನ್ನೇ ಪ್ರಸಾರ ಮಾಡಿ ನಮಗೂ ಕೇಳೋಕ್ಕೆ ಖುಷಿ ಆಗುತ್ತೆ, ನಮಗೆ ಅವರ ಹಾಡುಗಳು ಅಂದರೆ ತುಂಬ ಇಷ್ಟ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ NR ಪ್ರಸಾದ್ ಅವರು ರಾಜಾಜಿನಗರದಿಂದ ಸಂದೇಶವನ್ನು ಕಳಿಸಿದರು. ಅರಸು ಕಡಬ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಶಾಂತಾಚಾರ ಬಡಗೇರ ಕುಕನೂರು ಹರಿಹರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹುಬ್ಬಳ್ಳಿಯ ಲೋಹಿಯಾ ನಗರದಿಂದ ಚನ್ನಬಸಪ್ಪ ಕರಮಡಿ, ಮಧುಮತಿ ಕರಮಡಿ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ ಹಾಡ್ಲಿ, ಮಳವಳ್ಳಿ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹೀಗೆಯೇ ನಿಮ್ಮಿಷ್ಟದ ಗೀತೆಯನ್ನು ಕೇಳಬಹುದು ಅಥವಾ ಸಂದೇಶದ ಮೂಲಕ ನಮ್ಮನ್ನು ತಲುಪಬಹುದು. ನೀವು ಮೆಸೇಜ್ ಮಾಡಬೇಕಾಗಿರೋ ಸಂಖ್ಯೆ 9408091013 ಈ ಸಂಖ್ಯೆಗೆ ಸಂದೇಶವನ್ನು ಕಳಿಸಬಹುದು. ಅಥವಾ ಕರೆ ಮಾಡಬೇಕು ಅಂತ ಹೇಳಿದ್ರೆ 0802228126 ಈ ಸಂಖ್ಯೆಗೆ ಕರೆ ಮಾಡಬಹುದು ಅಂತ ಹೇಳ್ತಾ ಮತ್ತೊಂದು ಗೀತೆ ನಿಮಗಾಗಿ ಮುಡಿ ಬರ್ತಾ ಇದೆ. ಕೇಳಿ, ಎಂಜಾಯ್ ಮಾಡಿ.

0: ಎಸ್, ನಿಮ್ಮಿಷ್ಟದ ಗೀತೆಗಳನ್ನು ಕೇಳ್ತಾ ಇದ್ದೀವಿ ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ. ಸಾಕ್ತಾ ಹೋಗ್ತಾ ಇದ್ದೀವಿ. ಇವತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಪುಣ್ಯ ಸ್ಮರಣೆ ಪ್ರಯುಕ್ತ ಅವರ ಗೀತೆಗಳನ್ನೇ ನಾವು ಆಲ್ಮೋಸ್ಟ್ ಪ್ಲೇ ಮಾಡ್ತಾ ಇದ್ದೀವಿ. ಸೊ ರಿಕ್ವೆಸ್ಟು ಕೂಡ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಗೀತೆಗಳನ್ನೇ ಕೇಳ್ತಾ ಇದ್ದೀರಾ, ಖಂಡಿತವಾಗ್ಲೂ ಖುಷಿ ಆಗ್ತಾ ಇದೆ. 1946 ಜೂನ್ 4 ಜನಿಸಿದ ಈ ಮಹಾನ್ ಗಾಯಕ 1966 ಹಿನ್ನೆಲೆ ಗಾಯಕರಾಗಿ ಚಿತ್ರರಂಗಕ್ಕೆ ಪ್ರವೇಶವನ್ನು ಪಡಿತಾರೆ. ಸುಮಾರು 5 ದಶಕಗಳಿಗೂ ಹೆಚ್ಚು ಕಾಲ ಭಾರತೀಯ ಚಿತ್ರರಂಗದ ಸಂಗೀತ ಲೋಕದಲ್ಲಿ ತಮ್ಮದೇ ಆದಂತಹ ಅಚ್ಚಳಿಯದ ಗುರುತನ ಮೂಡಿಸಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು. ಅವರ ಅಧಿಕೃತ ಜೀವನ ಚರಿತ್ರೆಯ ಪ್ರಕಾರ ಹೇಳಬೇಕು ಅಂತ ಹೇಳಿದ್ರೆ, ಚಲನಚಿತ್ರ, ಖಾಸಗಿ ಆಲ್ಬಮ್ಗಳು, ಹಾಗೆಯೇ ದೂರದರ್ಶನ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ 40,000 ಹಾಡುಗಳನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ್ದಾರೆ. ಎಸ್, ಅವ್ರ ಬಗ್ಗೆ ಮಾತಾಡಬೇಕು ಅಂತ ಹೇಳಿ ಸಾಕಷ್ಟು ಜನ ಸಂದೇಶವನ್ನು ಕಳಿಸ್ತಾ ಇದ್ದೀರಾ, ಹಾಗೆಯೇ ಅದರ ಜೊತೆಗೆ ಕರೆಗಳು ಕೂಡ ಬರ್ತಾ ಇದೆ. ಕರೆಯನ್ನು ಸ್ವೀಕರಿಸೋಣ. ಯಾರು ಕಾಲ್ ಮಾಡಿದ್ದಾರೆ, ಏನು ಹೇಳ್ತಾರೆ ನೋಡೋಣ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಬಗ್ಗೆ ಅವರ ಮಾತುಗಳು ಏನಿದೆ ಅಂತ ಹೇಳಿ. ಹಲೋ
1: ಹಲೋ
0: ಹಲೋ, ನಮಸ್ತೆ.
1: ನಮಸ್ತೆ ಮೇಡಮ್.
0: ಯಾರು ಮಾತಾಡ್ತಾ ಇರೋದು?
1: ನಾನು ಅಮೃತ ಅಂತ ಮೇಡಮ್, ಬಂಚನ್ ಸೆಕೆಂಡ್ ಸ್ಟೇಜ್ ಇಂದ.
0: ಓಕೆ,
1: ಇವತ್ತು ಕಾಲ್ ಸಿಗ್ಲಿ ಅಂತ ದೇವ್ರಿಗೆ ತುಂಬಾ ಪ್ರೇಯರ್ ಮಾಡ್ತಾ ಇದ್ದೆ ಮ್ಯಾಮ್. ಅಂದ್ರೆ ನಿಮ್ ಎಫ್ ಎಂ ರೈನ್ಬೋಗೆ ನಮ್ ಕಡೆಯಿಂದ ತುಂಬಾ ಧನ್ಯವಾದಗಳು.
0: ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್.
1: ಎಸ್ಪಿಬಿ ಸರ್ ಬಗ್ಗೆ ಕೇಳಿ ಇವತ್ತು ತುಂಬಾ ಖುಷಿ. ಅಂದ್ರೆ ನಾವ್ ತುಂಬಾ ನೋವಲ್ಲಿ ಇದ್ವಿ ಇವತ್ತು, ಬಟ್ ಇವತ್ತು ತುಂಬಾ ಖುಷಿ ಆಗ್ತಾ ಇದೆ ಮ್ಯಾಮ್. ಅವ್ರ ನೆನೆಸ್ಕೊಂಡ್ರೇನೆ ಒಂದ್ ಖುಷಿ. ಅವ್ರ ಉಸಿರು ನಿಂತಿರ್ಬೋದು, ಆದ್ರೆ ನಮ್ ಉಸಿರಲ್ಲಿ ಯಾವತ್ತೂ ಇರ್ತಾರೆ ಮ್ಯಾಮ್ ಅವರು.
0: ಹೌದು, ಅಂದ್ರೆ ದೈಹಿಕವಾಗಿ ಮಾತ್ರ ನಮ್ಮಿಂದ ದೂರ ಆಗಿದ್ದಾರೆ, ಆದ್ರೆ ಮಾನಸಿಕವಾಗಿ ಅವರ ಗಾಯನ ಪ್ರತಿಯೊಂದು ಕ್ಷಣನು ನಮ್ಮನ್ನ ಕಾಡ್ತಾ ಇರುತ್ತೆ. ಯಾವುದೇ ವ್ಯಕ್ತಿ ಎಂಥ ಮೂಡಲ್ಲಿದ್ರು ಕೂಡ ಆ ಮೂಡನ್ನ ಬದಲಾಯಿಸುವಂತಹ ಶಕ್ತಿ ನಿಜವಾಗ್ಲೂ ಎಸ್ ಪಿ ಬಿ ಅವರ ಹಾಡಿಗಿದೆ ಅಂತ ಹೇಳ್ಬಹುದು.
1: ಹೌದು ಮ್ಯಾಮ್, ಪ್ರತಿ ವರ್ಷ ಗೊತ್ತು ನನ್ಗೆ, ಬಟ್ ಇವತ್ತು ಬರ್ಡೇ ಕೂಡ. ಆದ್ರೆ ನನ್ಗೆ ಸತ್ಯವಾಗ್ಲೂ ಇವತ್ತು ಗೊತ್ತಿಲ್ಲ ನನ್ಗೆ, ಇವತ್ತು ಬೇರೆ ಇದ್ರಿಂದ. ಆದ್ರೆ ಇವತ್ ನಿಮ್ ಚಾನೆಲ್ ಹಾಕಿದ್ರೆ ನನ್ಗೆ ಯಾವಾಗ್ಲೂ ತುಂಬಾ ಇಷ್ಟ. 10 ಗಂಟೆಗೆ ಅಷ್ಟು ಹಿಂದಿ ಸಾಂಗ್ಸ್ ಅಂದ್ರೆ ನಮ್ ಕನ್ನಡ ಹಿಂದಿ ನಮ್ ಜೀವನೇ. ಹಾಕಿದ ತಕ್ಷಣ ಸೀಸರ್ ಬಂತಲ್ಲ, ನಂಗೆ ತುಂಬಾ ಖುಷಿ ಆಗೋಯ್ತು. ನನ್ ನೋವೆಲ್ಲ ಹೋಯ್ತು. ಬಟ್ ನನ್ ಹಿಂದಿ ಸಾಂಗ್ಸ್ ಅಂದ್ರೆ ತುಂಬಾ ಇಷ್ಟ. ತುಮ್ಸೆ ಮಿಲ್ನೆ ಕಿ ತಮ್ಮನ್ನ ಹೋ ಸಾಜನ್ ಫಿಲಮ್ದು ಮ್ಯಾಮ್, ಅದು ನಂಗ್ ಬೇಕಾಗಿತ್ತು. ಮತ್ತೆ ಅವ್ರ ಆತ್ಮಕ್ಕೆ ಶಾಂತಿ ಯಾವಾಗ್ಲೂ ಸಿಗ್ಲಿ ಭಗವಂತ. ಅವ್ರಿಗೆ ಎಲ್ಲೇ ಇದ್ರು ಅವ್ರು ನಮ್ ನಿಜವಾಗ್ಲೂ ಜೀವಂತವಾಗಿದ್ದಾರೆ. ನಾನು ಅವ್ರು ಸತ್ತಾಗ ಕಥೆಯು ಮುಗಿದೆ ಹೋದ ಮುಗಿಯದಿರಲಿ ಬಂಧನ ಅಂತ ಜೋರಾಗಿ ಹತ್ಬಿಟ್ಟಿದ್ದೆ ಕೆಲಸದಲ್ಲಿ ಇವತ್ತ 6 ವರ್ಷದಲ್ಲಿ. ಬಟ್ ಇಡೀ ನಾನ್ ಒಬ್ಳೇ ಅಲ್ಲ, ಇಡೀ ಜನತೆ, ಇಡೀ ದೇಶ, ನಮ್ ಭಾರತನೆ ಅವ್ರನ್ನ ತುಂಬಾ ಪ್ರೀತಿಸುತ್ತೆ. ಅವ್ರ ಯಾವತ್ತೂ ಅಜರಾಮರ ಅಂತ ಹೇಳಕ್ಕೆ ನಾನ್ ತುಂಬಾ ನಾವು ಪುಣ್ಯ ಮಾಡಿದೀವಿ ಅಂತ. ಅವರು ಹಾಡ್ ಯಾವಾಗ್ಲೂ ಹಾಡ್ ಜೊತೆಲಿ ಇರ್ತೀವಿ, ನಮ್ಮ ಉಸಿರಿರೋವರೆಗೂ ಅವ್ರ ಹಾಡ್ ಜೊತೆಲೆ ನಾವು ಬದುಕ್ತೀವಿ ಮ್ಯಾಮ್.
0: ಓಕೆ ಓಕೆ, ಧನ್ಯವಾದಗಳು. ನಿಮ್ಮ ಇಷ್ಟು ಮಾತು ಕೇಳಿ ನನಗೆ ತುಂಬಾನೇ ಖುಷಿ ಆಯ್ತು. ನಾನು ಕಾಲ್ ಪ್ರತಿ ಸಲ ಕಾಲ್ ಮಾಡಿದಾಗ ಯಾರ್ದಾದ್ರು ಒಬ್ರು ಒಂದು ಡಿಸ್ಟರ್ಬೆನ್ಸ್ ಇರೋದು ಅಥವಾ ಏನೋ ಒಂದು ಸಮಸ್ಯೆ ಆಗಿ ಕಾಲ್ ಕಟ್ ಆಗದಿರ್ಬೋದು ಏನೋ ಆಗೋದು.
1: ಯಾವಾಗ್ಲೂ ಜಾಸ್ತಿ ಕೇಳಲ್ಲ, ಯಾಕಂದ್ರೆ ಯಾವಾಗಲೋ ಒಂದ್ಸತಿ ಕೇಳ್ಬೇಕು. ತುಂಬಾ ಒತ್ತಡ ಹಾಕ್ಬಾರ್ದು ದೇವ್ರ ಮೇಲೆ ಅಂತ. ಇವತ್ ದೇವ್ರೆ ಪ್ಲೀಸ್ ಅಪ್ಪ, ಒಂದಿನ ಕಾಲ್ ಸಿಗ್ಲಿ.
0: ನಿಮ್ ಎಕ್ಸೈಟ್ಮೆಂಟ್ ಖುಷಿಗ್ ನಾನು ಏನ್ ಹೇಳಿ, ನನಗೆ ಮಾತುಗಳೇ ಬರ್ತಾ ಇಲ್ಲ. ಓಕೆ, ನಿಮ್ಗಾಗಿ ಯಾವ ಗೀತೆಯನ್ನ ಪ್ರಸಾರ ಮಾಡೋಣ?
1: ಸಾಜನಿಂದ ತುಮ್ಸೆ ಮಿಲ್ನೆ ಕಿ ತಮ್ಮನ್ನ ಹೋ.
0: ಓಕೆ ಓಕೆ, ಖಂಡಿತವಾಗ್ಲೂ ಅದೇ ಸಾಂಗ್ ಅನ್ನ ಪ್ಲೇ ಮಾಡ್ತೀನಿ. ಒಂದಷ್ಟು ಸಾಂಗ್ಸ್ ಕ್ಯೂ ಆಗಿದೆ ಆಲ್ರೆಡಿ. ಸೊ ಖಂಡಿತವಾಗ್ಲೂ ನಿಮ್ಮ ಹಾಡು ಬರುತ್ತೆ, ವೇಟ್ ಮಾಡಿ ಕಾಯ್ತಾ ಇರಿ. ಓಕೆ
1: ಓಕೆ ಮ್ಯಾಮ್, ನಿಮ್ ಹೆಸರು ಗೊತ್ತಾಗಿಲ್ಲ.
0: ಹರ್ಷಿತಾ.
1: ಹರ್ಷಿತಾ, ನೀವು ಹರ್ಷವಾಗಿರಿ.
0: ಥ್ಯಾಂಕ್ ಯು ಸೋ ಮಚ್.
1: ಬ್ರೇನ್ ಹೋಗಿ ನಾನು ಯಾವತ್ತು ಚಿರವಣಿ ಆಗಿರ್ತೀನಿ ಮ್ಯಾಮ್.
0: ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್.
1: ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್, ಲವ್ ಯು ಮ್ಯಾಮ್, ಬೈ.
0: ಥ್ಯಾಂಕ್ ಯು, ಲವ್ ಯು ಟು
1: ಮ್ಯಾಮ್.
0: ಎಸ್, ಏನ್ ಹೇಳೋಣ, ಏನ್ ಕೊಡೋಣ ಇವ್ರ ಪ್ರೀತಿ ವಿಶ್ವಾಸಕ್ಕೆ. ಖಂಡಿತವಾಗ್ಲೂ ಇದಕ್ಕೆಲ್ಲ ನಾವು ಬೆಲೆ ಕಟ್ಟಕ್ ಆಗಲ್ಲ. ಸೊ ನಾವು ಇವತ್ತು ಈ ಸ್ಥಾನದಲ್ಲಿ ಕೂತು ಮಾತಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ನಾವು ಕೂಡ ನಮ್ಮ ಸಂಸ್ಥೆಗೆ ಆಭಾರಿ ಆಗಿದ್ದೀವಿ. ಹಾಗೆ ಕಾಲ್ ಮಾಡಿದಂತಹ ನಿಮಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಕುರಿತು ಮಾತುಕತೆ, ಚರ್ಚೆಗಳು ಎಲ್ಲವೂ ಕೂಡ ಮುಂದುವರಿಯುತ್ತಾ ಹೋಗುತ್ತೆ. ಸಮಯ ಆಗ್ತಾ ಇದೆ 11:29:22. ಇನ್ನೇನು 11:30ಕ್ಕೆ ಸರಿಯಾಗಿ ಏಷ್ಯನ್ ಗೇಮ್ ಸಾಂಗ್ಸ್ ಕುರಿತು ಒಂದು ಇದು ಪ್ರಸಾರ ಆಗುತ್ತೆ. ಸೊ ಖಂಡಿತವಾಗ್ಲೂ ಅದನ್ನು ಕೇಳಿ ಅದಾದ ನಂತರ 11:35 ಸರಿಯಾಗಿ ಮತ್ತೆ ಆಪ್ಕಿ ಪಸಂದ್ ಕಾರ್ಯಕ್ರಮ ನಿಮ್ಮೊಂದಿಗೆ ಸಾಗ್ತಾ ಹೋಗುತ್ತೆ. ಟ್ಯೂನ್ ಮಾಡಿ ಕೇಳ್ತಾನೆ ಇರಿ. ಇದು FM ರೇನ್ಬೋ ಕನ್ನಡ ಗಮನ ಬೆಲ್ಲು. ಯಾರಾದರೂ ಸಂದೇಶ ಕಳಿಸೋರಿದ್ರೆ ನಿಮ್ಮ ಇಷ್ಟದ ಗೀತೆಗಳನ್ನು ಕೇಳಬೇಕು ಅಂತ ಹೇಳಿದ್ರೆ ನಮ್ಮ ವಾಟ್ಸಪ್ ಸಂಖ್ಯೆ ಗೊತ್ತೇ ಇದೆ, 9408010013ಗೆ ಸಂದೇಶವನ್ನು ಕಳಿಸಿ ಅಂತ ಹೇಳ್ತಾ ನಮ್ಮ ಮುಂದಿನ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಟ್ಯೂನ್ ಮಾಡಿ ಕೇಳ್ತಾ ಇರಿ FM ರೇನ್ಬೋ ಕನ್ನಡ ಗಮನ ಬೆಲ್ಲು.
2: एशियन गेम्स 2026 की ताजा अपडेट में मैं हूं मोहम्मद शाहिद आजमी और मेरे साथ हैं साक्षी मांडवाल. तो चलिए इस घंटे की शुरुआत करते हैं सबसे पहले बॉक्सिंग की खबर के साथ. बॉक्सिंग रिंग में सचिन ने शानदार प्रदर्शन करते हुए क्वार्टर फाइनल का टिकट पक्का कर लिया है. पुरुषों के 60 किलोग्राम वर्ग में सचिन ने जॉर्डन के पूर्व एशियाई चैंपियन और विश्व चैंपियनशिप के कांस्य पदक विजेता मोहम्मद अबू जादेह को कड़े मुकाबले में 4-1 से जो निर्णायक मुकाबला था उसमें शिकस्त दी. मुकाबले की शुरुआत से ही सचिन ने अपनी रफ्तार और सटीक पंचों से दबाव बनाए रखा. अबू जादेह ने अंतिम दौर में जोरदार वापसी की कोशिश की लेकिन रिंग में उनकी थकान साफ नजर आ रही थी. दूसरी ओर सचिन लगातार चुस्त दिखाई दिए और उन्होंने कई सटीक मुक्के लगाए भी और इस जीत

ಎಸ್, ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ, ಸೊ ಏಷ್ಯನ್ ಗೇಮ್ ಅಪ್ಡೇಟ್ ಬಗ್ಗೆ ತಿಳ್ಕೊಂಡು ಬಂದು ನಮ್ಮ ಕಾರ್ಯಕ್ರಮ ಆಪ್ಕಿಕ್ ಪಸಂದ್ ಕಾರ್ಯಕ್ರಮ ಮತ್ತೆ ಮುಂದುವರೆತಾ ಸಾಗ್ತಾ ಹೋಗುತ್ತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಕುರಿತು ಮಾತನಾಡ್ತಾ ಸಾಗ್ತಾ ಹೋಗ್ತಾ ಇದ್ವಿ. ಸಾಕಷ್ಟು ಜನ ಸಂದೇಶಗಳ ಸುರಿಮಳೆಯನ್ನು ಕಳಿಸ್ಬಿಟ್ಟಿದ್ದೀರಾ. ಇವತ್ತಿನ ಆಪ್ಕಿ ಪಸಂದ್ ಕಾರ್ಯಕ್ರಮ ತುಂಬ ಚೆನ್ನಾಗಿದೆ, ಎಸ್ ಪಿ ಬಿ ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಲ್ವಾ ಅಂತ ಹೇಳಿ ಸುಮಾ ಅವರು ಸುಂಕದ ಕಟ್ಟೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ನನ್ನ ಹಾಡು ಪ್ರಸಾರ ಮಾಡಿದ್ರಿ, ನನಗೆ ತುಂಬಾ ಖುಷಿ ಆಯಿತು ಅಂತ ಹೇಳಿ ಸಂದೇಶವನ್ನ ಕಳಿಸಿದ್ದಾರೆ. ಹೆಸರನ್ನ ಹಾಕಿಲ್ಲ. ಹಾಗೆಯೇ ಶುಭೋದಯ ಹಿಂದೂಸ್ತಾನಿ, ಸಾರಿ, ನನಗಾಗಿ ಒಂದು ಅದ್ಭುತವಾದಂತಹ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳಿ ಸಂದೇಶವನ್ನು ಕಳಿಸಿರುವಂಥವರು ವಿಲಿಯಂ ಅವರು ಪುತ್ತೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಶುಭೋದಯ ಹರ್ಷಿತ, ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಎಸ್ ಪಿ ಬಿ ಅವರ ಪುಣ್ಯ ಸ್ಮರಣೆ ಅಂತ ಹೇಳಿ ಸಂದೇಶವನ್ನು ಕಳಿಸಿರುವಂಥವರು ಸುಮಿತ್ರಾ ಕೆಂಪರಾಜು ಅವರು ಅನ್ನಪೂರ್ಣೇಶ್ವರಿ ನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಮ್ಮ ಅಚ್ಚುಮೆಚ್ಚಿನ ಗಾಯಕ ಎಸ್ ಪಿ ಬಿ ಸರ್ ಅವರ ಡೆತ್ ಆನಿವರ್ಸರಿ ಅಂತ ಹೇಳೋದಕ್ಕೆ ತುಂಬಾ ನೋವಾಗುತ್ತೆ. ಇವತ್ತು ಅವ್ರು ನಮ್ಮ ಜೊತೆ ಇರಬೇಕಿತ್ತು. ಪೆಹಲಾ ಪೆಹಲಾ ಹಾಡನ್ನು ಪ್ರಸಾರ ಮಾಡಿದ್ರಿ, ತುಂಬಾ ಧನ್ಯವಾದಗಳು, ಹೃದಯಪೂರ್ವಕ ಧನ್ಯವಾದಗಳು ಅಂತ ಹೇಳಿ ಸುಧಾ ಬೂದಿಹಾಳಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಮಾದನ ಹಿಪ್ಪರಗಿಯಿಂದ ಶಿವಲಿಂಗಪ್ಪ ಭದ್ರ ಅವರು ಸಂದೇಶವನ್ನು ಕಳಿಸಿದ್ದಾರೆ. ದಯವಿಟ್ಟು ಇದೊಂದು ಹಾಡನ್ನು ಪ್ರಸಾರ ಮಾಡಿ ಅಂತ, ಖಂಡಿತವಾಗ್ಲೂ ಈ ಪ್ಲೇಲಿಸ್ಟಲ್ಲಿ ನಿಮ್ಮ ಹಾಡು ಇದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಗೆಸ್ ಮಾಡಿ ಕಾಯ್ತಾರಿ. ಹೂವಳಿ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ನನಗಾಗಿ ಒಂದು ಗೀತೆಯನ್ನು ಪ್ರಸಾರ ಮಾಡಿ, ಕಾರ್ಯಕ್ರಮ ಕೇಳ್ತಾ ಇದ್ದೀನಿ, ತುಂಬಾ ಇಷ್ಟ ಆಯಿತು ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಮೇರಿ ಜಾನ್ಸನ್ ಅವರು ಎಸ್ ಪಿ ಬಿ ಅವರ ವಾಯ್ಸು ಸೂಪರ್ ಅಂತ ಹೇಳಿ ಎಲ್ಲ ಭಾಷೆಗಳಲ್ಲೂ ಕೂಡ ಹಾಡನ್ನು ಹಾಡಿದ್ದಾರೆ. ನನಗಂತೂ ಅವರ ಹಾಡುಗಳು ಅಂದರೆ ತುಂಬ ಇಷ್ಟ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಎನ್ ಆರ್ ಪ್ರಸಾದ್ ಅವರು ರಾಜಾಜಿ ನಗರದಿಂದ. ಸೊ ಇವತ್ತು ಎಸ್ ಪಿ ಬಿ ಅವರ ಪುಣ್ಯ ಸ್ಮರಣೆ ಬಗ್ಗೆ ಮಾತಾಡ್ತಾ ಇದ್ದೀರಾ, ಖುಷಿ ಆಯಿತು ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಹಾಯ್, ಗುಡ್ ಮಾರ್ನಿಂಗ್, ಮಂಜುಳಾ ಗಿರೀಶ್ ದಾವಣಗೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಒನ್ ಆಫ್ ದ ಗ್ರೇಟೆಸ್ಟ್ ಸಿಂಗರ್, ಹಾಗೆಯೇ ಅವರು ನನ್ನ ಫೇವ್ರೇಟ್ ಸಿಂಗರ್ ಕೂಡ ಹೌದು ಅಂತ ಹೇಳಿ ಸಂದೇಶನ ಕಳಿಸಿದ್ದಾರೆ. ಇನ್ನೂ ಸಾಕಷ್ಟು ಜನರ ಸಂದೇಶಗಳು ಹರಿದು ಬರ್ತಾ ಇದೆ. ಕಾಲರ್ ಕೂಡ ರೆಡಿ ಇದ್ದಾರೆ, ಮಾತಾಡ್ಸೋಣ. ಹಲೋ ಹಲೋ ಹಲೋ, ಓಕೆ. ಸೊ ಬಹುಶಃ ಕರೆ ಕಟ್ಟಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಟ್ಸ್ ಓಕೆ, ಪರವಾಗಿಲ್ಲ, ಇನ್ನೂ ಸಮಯಾವಕಾಶ ಇದೆ. ಯಾರಾದರೂ ಕಾಲ್ ಮಾಡೋರಿದ್ರೆ ಖಂಡಿತವಾಗ್ಲೂ ಕಾಲ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ.

ಎಸ್ ಎಸ್ ಬಿ ಬಿ ಅವರ ಕುರಿತು ಮಾತುಕತೆ ಹಾಡುಗಳು ಎಲ್ಲವೂ ಸಾಗ್ತಾ ಹೋಗ್ತಾ ಇದೆ. ಸೊ ಖಂಡಿತವಾಗ್ಲೂ ನಿಮ್ಮೆಲ್ಲರಿಗೂ ಕೂಡ ಕಾರ್ಯಕ್ರಮ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದೀಗ ಒಂದು ಪ್ರಕಟಣೆ. ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಎಂ ಬಿ ಎ ಅಥವಾ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ನಲ್ಲಿ ಪಿ ಜಿ ಡಿಪ್ಲೊಮಾ ಮುಗಿಸಿ ಮೀಡಿಯಾ ಸೇಲ್ಸ್ನಲ್ಲಿ ಒಂದು ವರ್ಷ ಅನುಭವ ಹೊಂದಿರುವ 35 ವರ್ಷಗಳಿನ ಅಭ್ಯರ್ಥಿಗಳಿಗೆ ಪ್ರಸಾರ ಭಾರತೀಯ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಹುದ್ದೆಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಹುದ್ದೆಗಳ ವಿವರ: ಸೇಲ್ಸ್ ಡಿವಿಷನ್ ಬೆಂಗಳೂರು 2 ಹುದ್ದೆಗಳು, ದೂರದರ್ಶನ ಬೆಂಗಳೂರು 1 ಹುದ್ದೆ. ಈ ನೇಮಕಾತಿಯು ಶಾರ್ಟ್ ಟರ್ಮ್ ಅಲ್ಪಾವಧಿ ಒಪ್ಪಂದದ ಗುತ್ತಿಗೆ ಆಧಾರದಲ್ಲಿ ನಡೆಯಲಿದ್ದು ಇದು ಸಂಪೂರ್ಣವಾಗಿ ಗುತ್ತಿಗೆ ಆಧಾರದಲ್ಲಿ ಇರುತ್ತದೆ. ಸೇಲ್ಸ್ನಲ್ಲಿ ಅನುಭವ ಹಾಗೂ ಆಸಕ್ತಿ ಹೊಂದಿರುವ ಅಭ್ಯರ್ಥಿಗಳು ಪ್ರಸಾರ ಭಾರತೀಯ ಅಧಿಕೃತ ಜಾಲತಾಣ ಆನ್ಲೈನ್ ಮೂಲಕ ನೀವು 5 ಅಕ್ಟೋಬರ್ ಒಳಗೆ ಅರ್ಜಿಯನ್ನು ಸಲ್ಲಿಸಬಹುದು. ಸೊ ಪ್ರಸಾರ ಭಾರತಿ ವೆಬ್ಸೈಟ್ನಲ್ಲಿ ನಿಮಗೆ ಸಂಪೂರ್ಣವಾದಂತಹ ಮಾಹಿತಿ ಇರುತ್ತೆ. ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳ್ಕೋಬೇಕು ಅಂತ ಹೇಳಿದ್ರೆ ಒಮ್ಮೆ ವೆಬ್ಸೈಟನ್ನು ಬ್ರೌಸ್ ಮಾಡಿ ಚೆಕ್ ಮಾಡಿ ನೋಡಿ ಅಂತ ಹೇಳ್ತಾ, ಇವತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ 6ನೇ ವರ್ಷದ ಪುಣ್ಯ ಸ್ಮರಣೆ ಇದೆ. ಸೊ ಅವರ ಕುರಿತಾಗಿ ಮಾತುಕತೆ ಹಾಡುಗಳು ಎಲ್ಲವೂ ಕೂಡ ಪ್ರಸಾರ ಆಗ್ತಾ ಇದೆ. ನಾವು ಕೇಳೋದಕ್ಕೆ ಮುಂಚೆನೆ ನೀವು ನನ್ನ ಫೇವ್ರೇಟ್ ಹಾಡನ್ನು ಹಾಕಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ ಮಂಜುಳಾ ಗಿರೀಶ್ ಅವರು ದಾವಣಗೆರೆಯಿಂದ. ಸಾರಿ, ಮಂಜುಳಾ ಗಿರೀಶ್ ಅವರಲ್ಲ, ಸರೋಜಾ ಸಿಂಗ್, ಅದಿತಿ ಸಿಂಗ್, ಚಾಮರಾಜಪೇಟೆಯಿಂದ ದೇವಿ ಸಿಂಗ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು. ಶುಭೋದಯ, ಎಲ್ಲ ಹಾಡುಗಳು ಚೆನ್ನಾಗಿದೆ. ಇವತ್ತಿನ ವಿಶೇಷ ನಟ ಫಿರೋಜ್ ಖಾನ್ ಅವರ ಜನ್ಮದಿನ ಕೂಡ ಹೌದು. ಅವರು ನಟಿಸಿದ ಒಂದು ಚಿತ್ರದ ಹಾಡನ್ನು ಪ್ರಸಾರ ಮಾಡಿ ಅಂತ ಹೇಳಿದ್ದಾರೆ. ಖಂಡಿತವಾಗ್ಲೂ ನಿಮ್ಮ ಹಾಡನ್ನು ಪ್ಲೇ ಮಾಡೋದಕ್ಕೆ ಪ್ರಯತ್ನವನ್ನು ಪಡ್ತೀನಿ. ಈ ದಿನ ನಮಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ ಒಂದು ಹಾಡನ್ನು ಪ್ರಸಾರ ಮಾಡಿ ಅಂತ ಹೇಳಿ ಹನುಮಸಾಗರದಿಂದ ಚಂದ್ರಶೇಖರ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಎಸ್ ಪಿ ಬಿ ಅವ್ರನ್ನ ನೆನೀತಾ ಇರೋದು ಬಹಳನೇ ಖುಷಿ ಇದೆ. ಸೊ ಹಾಗೆಯೇ ಇಲ್ಲಿ ಸಂದೇಶಗಳನ್ನು ಓದೋದಕ್ಕೂ ಖುಷಿಯಾಗುತ್ತೆ, ಆದರೆ ಸಮಯ ಕೂಡ ಓಡ್ತಾ ಇದೆ. ಸಮಯದ ಅಭಾವ ಇರೋದರಿಂದ ಎಲ್ಲರ ಹೆಸರುಗಳನ್ನು ತೆಗೆದುಕೊಳ್ಳೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ ಅಂತ ಅನಿಸುತ್ತೆ. ಸೊ ಫಸ್ಟ್ ನೀವು ಹೆಸರನ್ನು ಬರೆದ್ಬಿಟ್ಟು ಆಮೇಲೆ ವಿಷಯ ಬರೆದ್ರೆ ಓದೋದಕ್ಕೆ ಖಂಡಿತವಾಗ್ಲೂ ಖುಷಿಯಾಗುತ್ತೆ.

ಸೌಭಾಗ್ಯ ಅವರು ರಾಜಕುಂಟೆಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ಧನ್ಯವಾದಗಳು, ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳಿ ಅಪ್ಪು ಅವರು ತಾವರಗಿರಾಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೇನೆ ಸಂದೇಶವನ್ನ ಕಳಿಸಿರೋರು ಆಶಾ ಶ್ರೀನಿವಾಸ್ ಅವರು ಬಿನಿಪೇಟೆಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಮತ್ತೊಂದು ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ, ಕೇಳಿ ಆನಂದಿಸಿ.

ಎಸ್ ಪಿ ವೈ ಅವರ ಗಾಯನ, ಅವರ ಕಂಠ ಸಿರಿಗೆ ಎಷ್ಟು ಹಾಡನ್ನು ಕೇಳಿದ್ರೂ ಕೂಡ ಸಾಕಾಗೋದಿಲ್ಲ, ಅದು ತೃಪ್ತಿ ಅಂತ ಅನಿಸೋದೇ ಇಲ್ಲ. ಸಾಕಷ್ಟು ಜನ ಸಂದೇಶವನ್ನು ಕಳಿಸಿದ್ದೀರಾ. ವಿಜಯಪುರದಿಂದ ಇಸ್ಮಾಯಿಲ್ ಅವರು ಸಂದೇಶವನ್ನು ಕಳಿಸಿದ್ದಾರೆ, ಹಾಗೆಯೇ ದಿಲೀಪ್ ಕಲ್ಯಾಣ್ಕರ್ ಅವರು ವಿಜಯನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಕಾರ್ಯಕ್ರಮ ತುಂಬ ಚೆನ್ನಾಗಿದೆ ಅಂತ ಹೇಳಿ ಹುಬ್ಳಿಯಿಂದ ಮೇಘ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಡುಗಳನ್ನು ಕೇಳ್ತಾ ಕೇಳ್ತಾ ಎಷ್ಟು ಸಂದೇಶಗಳನ್ನು ಓದೋದು. ಬಿಂದು ಪ್ರಕಾಶ್ ಅವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಜನ್ಮದಿನೋತ್ಸವದ ಕುರಿತು ಕಾರ್ಯಕ್ರಮ ಮಾಡ್ತಾ ಇದ್ದೀರಾ, ಖುಷಿ ಆಯಿತು ಹರ್ಷಿತಾ ಅಂತ ಹೇಳಿ ನಮ್ಮ ಸಂದೇಶ ಪೂರ್ತಿ ಓದಿ ಅಂತ ಹೇಳ್ತಾ ಇದ್ದಾರೆ. ಸಮಯದ ಅಭಾವ ಇರೋದು ಎಲ್ರಿಗೂ ಕೂಡ ಗೊತ್ತೇ ಇದೆ, ಎಷ್ಟಾಗುತ್ತೋ ಅಷ್ಟು ಖಂಡಿತವಾಗ್ಲೂ ಓದೇ ಓದ್ತೀವಿ. ಸೊ ಬಿಂದು ಪ್ರಕಾಶ್ ಅವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೇನೇ ಸಂದೇಶವನ್ನು ಕಳಿಸಿರೋರು ಎಷ್ಟು ಸಲ ಅಂತ ಹೇಳಿ ಸಂದೇಶವನ್ನು ನೋಡ್ತಾ ಇರೋದು ಅಲ್ವಾ. ಯಾಕಂತ ಹೇಳಿದ್ರೆ ಇಷ್ಟು ಸುರಿಮಳೆ ಇದ್ರೆ ನಮಗೂ ಕೂಡ ಓದೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಆದರೆ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾವು ಯಾವತ್ತೂ ಕೂಡ ಬೆಲೆ ಕಟ್ಟೋಕ್ಕಾಗಲ್ಲ. ಗುಡ್ ಮಾರ್ನಿಂಗ್ ಅಂತ ಹೇಳಿ ಎಂ ಡಿ ಸರಸ್ವತಮ್ಮ ಬಿ ಟಿ ಎಂ ಲೇಔಟಿಂದ ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಒಳ್ಳೊಳ್ಳೆ ಹಾಡುಗಳನ್ನು ಪ್ರಸಾರ ಮಾಡಿದ್ರಿ, ಖುಷಿ ಆಯಿತು ಅಂತ ಹೇಳಿ ಲಕ್ಷ್ಮೀ ಮೆನನ್ ಅವರು ಕೋಲಾರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹುಬ್ಬಳ್ಳಿಯ ಲೋಹಿಯಾ ನಗರದಿಂದ ಚನ್ನಬಸಪ್ಪ ಕರಮಡಿ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಎಸ್ ಪಿ ಬಿ ಅವರ ಪುಣ್ಯ ಸ್ಮರಣೆ ಅಂತ ನಾನು ಹೇಳೋದಿಲ್ಲ ಮೇಡಮ್, ನೋವಾಗತ್ತೆ ಅಂತ ಹೇಳಿ ಅರಿಶಿನ ಕುಂಟೆಯಿಂದ ರಮ್ಯಾ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಮಂಜುಳಾ ಮುನಿಯಪ್ಪ ಅವರು ಪಂದ್ರಪಾಳ್ಯ ಮೈಸೂರು ರಸ್ತೆ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸೊ ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದಗಳು. ಜಯಪುಟ್ಟಸ್ವಾಮಿ ಅವರು ಚಿಕ್ಕಮಗಳೂರಿನಿಂದ ಕೂಡ ಸಂದೇಶವನ್ನು ಕಳಿಸಿದ್ರು. ಸೊ ನಿಮ್ಮೆಲ್ಲರ ಸಂದೇಶಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ಎಸ್ ಪಿ ಬಿ ಅವರ ಪುಣ್ಯ ಸ್ಮರಣೆ ಇವತ್ತು 6ನೇ ವರ್ಷದ್ದು. ಅವರು ನಮ್ಮೊಂದಿಗೆ ಇಂದು ದೈಹಿಕವಾಗಿ ಇಲ್ಲ, ಆದರೆ ಅವರ ಗೀತೆಗಳು ಇನ್ನೆಷ್ಟೇ ವರ್ಷ ಕಳೆದರೂ ಕೂಡ ಅದು ಎವರ್ ಗ್ರೀನ್ ಸಾಂಗ್ಸ್ ಆಗಿ ಉಳಿಯುತ್ತೆ. ಸೊ ಖಂಡಿತವಾಗ್ಲೂ ಅವರ ಹಾಡನ್ನು ಮರೆಯೋದಕ್ಕೆ ಸಾಧ್ಯ ಇಲ್ಲ, ಯಾರೂ ಕೂಡ ಮರಿಲೂಬಾರದು ಅಂತ ಆಶಿಸ್ತಾ, ಸೊ ಅವರ ಕುಟುಂಬದವರಿಗೆ ಆ ದುಃಖವನ್ನು ಭರಿಸುವಂತಹ ಶಕ್ತಿ ನೀಡಲಿ ಅಂತ ಮತ್ತೊಮ್ಮೆ ನಮ್ಮ ಎಫ್ ಎಂ ರೈನ್ಬೋ ವತಿಯಿಂದ ಹಾರೈಸ್ತಾ ಇವತ್ತಿನ ಆಪ್ಕೆ ಪಸಂದ್ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಇಷ್ಟೊತ್ತು ನಿಮ್ಮ ಜೊತೆ ಇದ್ದಿದ್ದು ನಿಮ್ಮ ಆರ್ಜೆ ಗೆಳತಿ ಹರ್ಷಿತಾ ಅಂತ ಹೇಳ್ತಾ, ಸಮಯ ಇನ್ನೇನು 12 ಗಂಟೆ ಆಗ್ತಾ ಇದೆ. ನಮ್ಮ ಮುಂದಿನ ಕಾರ್ಯಕ್ರಮ ಪ್ರದೇಶ ಸಮಾಚಾರ ಪ್ರಸಾರವಾಗಲಿದೆ, ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ. ಟ್ಯೂನ್ ಮಾಡಿ ಕೇಳ್ತಾನೆ ಇರಿ, ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನ್ ವಿಲೋ 101.3 ಮೆಗಾ ಹರ್ಟ್ಸ್. ಮ್ಯೂಸಿಕಲಿ ಯರ್ಸ್, ಮ್ಯಾಜಿಕಲಿ ಯರ್ಸ್.

ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಕರ್ನಾಟಕದಿಂದ ಜಿಐ ಟ್ಯಾಗ್ ಮಾಡಲಾದ ಅಸಾಧಾರಣ ರುಚಿಗೆ ಹೆಸರುವಾಸಿಯಾಗಿರುವ ಕಲಬುರಗಿ ತೊಗರಿ ಬೇಳೆಯನ್ನು ಮಾಲ್ಡೀವ್ಸ್ ದೇಶಕ್ಕೆ ರಫ್ತು ಮಾಡಲಾಗಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕೆಗಳ ಖಾತೆ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ಎಕ್ಸ್ ಖಾತೆ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಅವರು, ಪ್ರೀಮಿಯಂ ದ್ವಿದಳ ಧಾನ್ಯಗಳ 1 ಮೆಟ್ರಿಕ್ ಟನ್ ಉತ್ಪನ್ನವನ್ನು ಮಾಲ್ಡೀವ್ಸ್ಗೆ ರಫ್ತು ಮಾಡಲಾಗಿದೆ. ರೈತರು ಅಂತಾರಾಷ್ಟೀಯ ಮಾರುಕಟ್ಟೆಗಳಲ್ಲಿ ತಮ್ಮ

0: ಉತ್ಪನ್ನಗಳಿಗೆ ಶೇಕಡ 30%ಕ್ಕಿಂತ ಹೆಚ್ಚಿನ ಬೆಲೆಯನ್ನು ಪಡೆಯುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ. ಪಶ್ಚಿಮ ಘಟ್ಟಗಳ ಪರಿಸರ ಸೂಕ್ಷ್ಮ ವಲಯಕ್ಕೆ ಸಂಬಂಧಿಸಿದಂತೆ ಕೇಂದ್ರ ಪರಿಸರ ಖಾತೆ ಸಚಿವ ಭೂಪೇಂದ್ರ ಯಾದವ್ ವಾಸ್ತವಾಂಶ ಮತ್ತು ಸಮರ್ಥನೀಯ ಆಧಾರಗಳ ಮೇಲೆ ಅನುಷ್ಠಾನ ಸಾಧ್ಯತೆ ಪರಿಶೀಲಿಸಲು ಸಮಿತಿ ರಚಿಸಿದ್ದಾಗಿ ಸ್ಪಷ್ಟಪಡಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಹಳಿಯಾಳ ಕ್ಷೇತ್ರದ ಶಾಸಕ ಆರ್ವಿ ದೇಶಪಾಂಡೆ ಕೇಂದ್ರ ಪರಿಸರ ಖಾತೆ ಸಚಿವರಿಗೆ ಪತ್ರ ಬರೆದು ಕೇಂದ್ರದ 7ನೇ ಕರಡು ಅಧಿಸೂಚನೆ ಹಾಗೂ ಡಾ ಕೆ ಕಸ್ತೂರಿರಂಗನ್ ವರದಿಯ ಸಾಧಕ ಬಾಧಕಗಳನ್ನು ಸಮಗ್ರವಾಗಿ ಪರಿಶೀಲಿಸಿ ನಿರ್ಣಯಿಸುವಂತೆ ಮನವಿ ಮಾಡಿದ ಹಿನ್ನೆಲೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾಗಿ ಫೇಸ್ಬುಕ್ನಲ್ಲಿ ತಿಳಿಸಿದ್ದಾರೆ. ಸೇವಾ ಸಂಕಲ್ಪ ಮಾಸಿಕ ಅಭಿಯಾನ ದೇಶಾದ್ಯಂತ ಜರುಗುತ್ತಿದೆ. ಕೇಂದ್ರ ಸರ್ಕಾರ 2021 ಡಿಸೆಂಬರ್ 21 ಸೆಮಿಕಾನ್ ಇಂಡಿಯಾ ಯೋಜನೆಯನ್ನು ಘೋಷಿಸಿತು. ದೇಶದಲ್ಲೇ ಸೆಮಿಕಂಡಕ್ಟರ್ ಉತ್ಪಾದನೆಯ ಸಮಗ್ರ ಪರಿಸರ ವ್ಯವಸ್ಥೆ ನಿರ್ಮಿಸುವುದು ಈ ಯೋಜನೆ ಉದ್ದೇಶವಾಗಿದೆ. ಚಿಪ್ಗಳ ವಿನ್ಯಾಸ, ತಯಾರಿಕೆ, ಫ್ಯಾಬ್ರಿಕೇಷನ್ ಮತ್ತು ಪ್ಯಾಕೇಜಿಂಗ್ ಸೇರಿದಂತೆ ಸಂಪೂರ್ಣ ಸೆಮಿಕಂಡಕ್ಟರ್ ಸರಪಳಿಯನ್ನು ಅಭಿವೃದ್ಧಿಪಡಿಸಲು ಇಂಡಿಯಾ ಸೆಮಿಕಂಡಕ್ಟರ್ ಮಿಷನ್ ಸ್ಥಾಪಿಸಲಾಯಿತು. ವಿಶೇಷ ಚೇತನರು ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ 1 ಅಕ್ಟೋಬರ್ ಹಿರಿಯ ನಾಗರಿಕರ ದಿನಾಚರಣೆ ಹಾಗೂ ಪೂರ್ವಭಾವಿಯಾಗಿ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಿದೆ. ಈ ಕುರಿತು ಮಾಹಿತಿ ನೀಡಿದ್ದಾರೆ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ವಿಜಯನಗರ ಜಿಲ್ಲೆ ಅಧಿಕಾರಿ ಅನುಪಮ.
1: ಅಕ್ಟೋಬರ್ 1 ತಾರೀಕಿನಂದು ಹಿರಿಯ ನಾಗರಿಕರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಪೂರ್ವಭಾವಿಯಾಗಿ ಹಿರಿಯ ನಾಗರಿಕರಿಗೆ ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದೀವಿ. ಹಿರಿಯ ನಾಗರಿಕರಿಗೆ ಆರೋಗ್ಯ ತಪಾಸಣೆ ಶಿಬಿರಗಳನ್ನು ಸಹ ಆಯ್ಕೆ ಮಾಡಿ ಅವರಿಗೆ ಶಿಬಿರ ಕೂಡ ನಡೆಸಿದ್ದೀವಿ. ದೈಹಿಕ ಆರೋಗ್ಯಕ್ಕಾಗಿ, ಮಾನಸಿಕ ಆರೋಗ್ಯಕ್ಕಾಗಿ, ಸಾಮಾಜಿಕ ಸೇರ್ಪಡೆಗಾಗಿ ಹಾಗೂ ಅವರ ಪ್ರತಿಭೆಗಳನ್ನು ಗುರುತಿಸುವಿಕೆ, ಈ ಎಲ್ಲಾ ಉದ್ದೇಶಗಳಿಂದ ನಾವು ಹಿರಿಯ ನಾಗರಿಕರ ದಿನಾಚರಣೆಯನ್ನು ಪ್ರತಿ ವರ್ಷ ಅಕ್ಟೋಬರ್ 1 ತಾರೀಕಿನಂದು ನಾವು ಆಚರಣೆ ಮಾಡ್ತಾ ಇದ್ದೀವಿ.
0: ಕೊಡಗು ಜಿಲ್ಲೆ ಪೊನ್ನಂಪೇಟೆ ತಾಲೂಕು ಕೊಳತೋಡು ಬೈಗೋಡು ಪ್ರದೇಶಕ್ಕೆ ಭೇಟಿ ನೀಡಿ ಬಾಲ ಹಾಗೂ ಕಿಶೋರ ಕಾರ್ಮಿಕ ಪದ್ಧತಿ ನಿಷೇಧ ಕಾಯ್ದೆ ಕುರಿತು ಜನಜಾಗೃತಿ ಜರುಗಿತು. ತುರ್ತು ಸಹಾಯವಾಣಿ 112, ಮಕ್ಕಳ ಸಹಾಯವಾಣಿ 1098, ಮಹಿಳೆಯರ ಸಹಾಯವಾಣಿ 181, ಸೈಬರ್ ಸಹಾಯವಾಣಿ 1930 ಮೂಲಕ ಮಾಹಿತಿ ನೀಡುವಂತೆ ಕಾರ್ಮಿಕ ಅಧಿಕಾರಿ ಯತ್ನಟ್ಟಿ ಸಾರ್ವಜನಿಕರನ್ನು ಕೋರಿದರು. ಇಂದು ಏಕಾತ್ಮ ಮಾನವತಾವಾದದ ಪ್ರತಿಪಾದಕ ರಾಷ್ಟ್ರಚಿಂತಕ ದೀನದಯಾಳ್ ಉಪಾಧ್ಯಾಯ ಅವರ ಜನ್ಮದಿನ. ದೀನದಯಾಳ್ ಉಪಾಧ್ಯಾಯ ಅವರ ರಾಷ್ಟ್ರಪರ ಚಿಂತನೆಗಳನ್ನು ಸ್ಮರಿಸಿರುವ ಕೇಂದ್ರ ಶಿಕ್ಷಣ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಗೌರವಪೂರ್ವಕ ನಮನಗಳನ್ನು ಸಲ್ಲಿಸಿದ್ದಾರೆ. ಇಂದು ಸಂಗೀತ ಲೋಕದ ದಿಗ್ಗಜ ಪದ್ಮವಿಭೂಷಣ ಡಾ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಪುಣ್ಯತಿಥಿ. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಸಂಗೀತ ಕ್ಷೇತ್ರದ ಕೊಡುಗೆಗಳನ್ನು ಸ್ಮರಿಸಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಗೌರವ ನಮನಗಳನ್ನು ಸಲ್ಲಿಸಿದ್ದಾರೆ. ರಾಯಚೂರು ತಾಲೂಕು ಮಠಮಾರಿ ಗ್ರಾಮದಲ್ಲಿ ರಾಷ್ಟೀಯ ಹಾಗೂ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಆಯೋಜಿಸಿದ್ದ ಕಾನೂನು ಜಾಗೃತಿ ಅಭಿಯಾನಕ್ಕೆ ಜಿಲ್ಲಾ ನ್ಯಾಯಾಧೀಶ ಸಿದ್ದರಾಮಪ್ಪ ಕಲ್ಯಾಣರಾವ್ ಚಾಲನೆ ನೀಡಿದರು. ಆಯುಷ್ಮಾನ್ ಭಾರತ, ವೃದ್ಧಾಪ್ಯ ಹಾಗೂ ವಿಧವಾ ವೇತನ, ಕಾರ್ಮಿಕರ ಕಾರ್ಡ್ ವಿತರಿಸಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ವಿವಿಧ ಜನಪರ ಯೋಜನೆಗಳ ಕುರಿತು ಮಾಹಿತಿ ನೀಡಿದರು. ಎಲ್ಲ ಮತದಾರರು ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರನ್ನು ಖಚಿತಪಡಿಸಿಕೊಳ್ಳುವಂತೆ ಧಾರವಾಡ ಜಿಲ್ಲೆ ಚುನಾವಣಾಧಿಕಾರಿ ಆರ್ ಸ್ನೇಹಲ್ ಕೋರಿದ್ದಾರೆ. ಪಶ್ಚಿಮ ಪದವೀಧರ ಮತಕ್ಷೇತ್ರದ ಚುನಾವಣೆ ಹಿನ್ನೆಲೆ ಧಾರವಾಡ, ಗದಗ್, ಹಾವೇರಿ ಮತ್ತು ಉತ್ತರ ಕನ್ನಡ ಜಿಲ್ಲೆ ವ್ಯಾಪ್ತಿಯಲ್ಲಿ ಮಾದರಿ ನೀತಿ ಸಂಹಿತೆ ಜಾರಿಯಲ್ಲಿದ್ದು 6 ಅಕ್ಟೋಬರ್ವರೆಗೆ ನಾಮಪತ್ರ ಸಲ್ಲಿಸಬಹುದು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನೆನಪಿನಾಳದಲ್ಲಿ ಹುದುಗಿದ್ದ ನವಿಲು ಮತ್ತೆ ಗರಿಗೆದರಿದೆ.
2: ಸವಿ ಸವಿ ನೆನಪು,
3: ಸವಿ ಸವಿ ನೆನಪು,
2: ಸವಿ ಸವಿ ನೆನಪು,
3: ಸವಿ ಸವಿ ನೆನಪು.
4: ನಿಮ್ಮ ಮನರಿಂಗಿತ ಕಾಮನಬಿಲ್ಲಿಗೂ ಗೊತ್ತಿದೆ
5: ಏನು ಹೇಳಬೇಕು ಒಂದೇ ಏನದು, ಬೇಗ ಹೇಳು ಯಾರು ಕೇಳಬಾರದು.
4: ಮತ್ತೆ ಮತ್ತೆ ಕೇಳಬೇಕು ಅನ್ನಿಸೋ ಧ್ವನಿಗಳು ಮರುಕಳಿಸಿದೆ.
5: ಪುನಃ ಪುನಃ ಕೇಳಿದರು ನಿನ್ನ ವಿನಃ ಏನಿಲ್ಲ.
4: ಜನಮಾನಸದಲ್ಲಿ ಉಳಿದು ಹೋದ ಜನಪ್ರಿಯ ಆರ್ಜೆಗಳು ನಿಮ್ಮ ಜೊತೆಯಾಗೋ ಕಾರ್ಯಕ್ರಮ ನವಿಲುಗರಿ.
1: ಪ್ರತಿದಿನ ಮಧ್ಯಾಹ್ನ 12:05 ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ಲಿನಲ್ಲಿ
6: ಆಕಾಶವಾಣಿ.
7: ನಮಸ್ಕಾರ, ಕೇಳ್ತಾ ಇರಾ ನಿಮ್ಮ ನೆಚ್ಚಿನ ರೇಡಿಯೋ ಸ್ಟೇಷನ್ ನವಿಲ್ಗರಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. 12:07 ಇದೆ, ಶುಕ್ರವಾರದ ಶುಭ ದಿನ. ನಾವು ಎಸ್ ಪಿ ಬಿ ಅವರನ್ನು ನೆನೆಯುವಂಥ ದಿನ ಅಲ್ವಾ? ಬನ್ನಿ ಹಾಗಿದ್ರೆ ಅವರ ಹಾಡನ್ನು ಕೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡೋಣ. ಕೇಳ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ನವಿಲ್ಗರಿ ಕಾರ್ಯಕ್ರಮ. ಹಾಗೆಯೇ ಇವತ್ತಿನ ವಿಷಯನೂ ಹಾಗೆ ಇರುತ್ತೆ, ನಿಮ್ಮನ್ನು ತುಂಬ ಪದೇ ಪದೇ ಕಾಡುವಂತಹ ನೆನಪು ಯಾವುದು ಅಂದ್ಬಿಟ್ಟು ಅಂತ ಬೇಗ ಬೇಗ ಮೆಸೇಜ್ ಕಳಿಸಿ 9480930

ಸೂಪರಾದ ಹಾಡನ್ನು ಕೇಳ್ಕೊಂಡು ವಾಪಸ್ಸಾಗಿದ್ದೀವಿ. 12:17. ಬಾಲ್ಯದ ನೆನಪುಗಳೇ ಹಾಗೆ ಎಂದಿಗೂ ಮನಸ್ಸಿನಲ್ಲಿ ಉಳ್ಕೊಳ್ಳುವಂಥದ್ದು. ಶಾಲೆಗೆ ಹೋದಾಗ ಅಮ್ಮ ಕಟ್ಟಿಕೊಟ್ಟ ಲಂಚ್ ಬಾಕ್ಸ್ ಇರ್ಬೋದು, ಸ್ನೇಹಿತರ ಜೊತೆನೇ ಮಾಡಿದ ಆಟಗಳಿರ್ಬೋದು, ಬೇಸಿಗೆ ರಜೆಯಲ್ಲಿ ಅಜ್ಜಿ ಕದ್ದು ಕದ್ದು ಕೊಡ್ತಿದ್ದ ಸ್ವೀಟ್ಸ್ ಇರ್ಬೋದು, ಅಥವಾ ಅಪ್ಪ ಅಮ್ಮನ ಜೊತೆ ನಾವು ಕಳೆದಂಥ ಕ್ಷಣಗಳಿರ್ಬೋದು, ಯಾವುದೋ ಒಂದು ಜಗಳ, ಏನೋ ಒಂದು ಮಾತು, ಅಥವಾ ಯಾವುದೋ ಒಂದು ಆಘಾತ, ಹೀಗೆ ಹಲವಷ್ಟು ನೆನಪುಗಳು ನಮ್ಮನ್ನು ಸುತ್ತುವರೆದಿರ್ತವೆ. ಅಂಥ ಯಾವ ನೆನಪು ನಿಮ್ಮ ಬಾಲ್ಯದಲ್ಲಿಂದ ನೀವು ನಿಮ್ಮ ಮನಸ್ಸಿನಲ್ಲೇ ಉಳಿಸ್ಕೊಂಡು ಪದೇ ಪದೇ ನೆನೆಸ್ಕೊಳ್ತಾ ಇರ್ತೀರಿ? ಯಾವುದೋ ಒಂದು ಹಾಡು ಕೇಳಿದಾಗಲೋ, ಅಥವಾ ಯಾರ ಜೊತೆನೋ ಮಾತಾಡಿದಾಗಲೋ, ಯಾವುದೋ ಒಂದು ವಿಷಯ, ಯಾವುದೋ ಒಂದು ದಿನ, ವರ್ಷ, ಇದರೆಲ್ಲದರಲ್ಲೂ ನಿಮಗೆ ಹೋ ಹೀಗಾಗಿತ್ತಲ್ಲ ಅಂತ ನೆನಪಾಗುವಂಥದ್ದು ಅಂತ ಕೇಳಿದ್ದೆ. ನಿಮ್ಮ ಬಾಲ್ಯದ ನೆನಪುಗಳನ್ನು ಇಲ್ಲಿ ಹಂಚಿಕೊಳ್ಳೋದಕ್ಕೆ ವೇದಿಕೆ ನವಿಲ್ಗರಿ ಕಾರ್ಯಕ್ರಮ ಮೆಸೇಜ್ ಕಳಿಸಿದ್ದಾರೆ ನಾಗರಾಜ್ ಅವರು ನವೋದಯ ನಗರದಿಂದ. ಎಸ್ ಪಿ ಪಿ ಅವರನ್ನು ಹತ್ತಿರದಿಂದ ನೋಡಿ ಮಾತಾಡಿಸಿದ್ದು ನನ್ನ ಜೀವನದಲ್ಲಿ ಹಲವು ಮಧುರ ನೆನಪುಗಳಲ್ಲಿ ಇದು ಪ್ರಮುಖವಾದದ್ದು ಅಂತ. ನೋಡಿ ಎಷ್ಟು ಒಳ್ಳೆ ಚಾನ್ಸ್ ಅಲ್ವಾ ನಿಮಗೆ ಅವರನ್ನು ಭೇಟಿಯಾಗೋ ಅವಕಾಶ ಸಿಕ್ತು. ಮಾತೃಭಾಷೆ ಯಾವುದು ಅಂದಾಗ ಅವರು ಕೊಟ್ಟು ಉತ್ತರ ಇದೆಯಲ್ಲ ಅದು ಮಾರ್ಮಿಕವಾಗಿತ್ತಂತೆ. ಆ ಅನುಭವ ನೀವು ನಿಜವಾಗ್ಲೂ ಎಂದಿಗೂ ಮರೆಯಲಾಗದಂಥದ್ದು. 6 ವರ್ಷಗಳಾಯಿತು ಬಾಲು ಅವರನ್ನು ಬಾಲು ಅವರು ಮರೆಯಾಗಿ ಅವರ ಹಾಡುಗಳ ಮೂಲಕ ಸದಾ ಜೀವಂತ ಇರ್ತಾರೆ ಅಂತ ಮೆಸೇಜ್ ಕಳಿಸಿದ್ದಾರೆ. ಅದಕ್ಕೆ ಮತ್ತೆ ನಾವು ಫಸ್ಟ್ ಅವ್ರ ಹಾಡನ್ನು ಪ್ಲೇ ಮಾಡಿದ್ದು. ಬ್ಯಾಕ್ ಟು ಬ್ಯಾಕ್ ನಿಮಗೋಸ್ಕರ 2 ಬ್ಯೂಟಿಫುಲ್ ಟ್ರ್ಯಾಕ್ಸ್ ಬರ್ತಾ ಇದೆ. ಕೇಳ್ತಾ ಇದ್ರೆ ನವಿಲ್ಗರಿ ಕಾರ್ಯಕ್ರಮ 12:18 ಇದೆ. ದೀಪ ನಿಮ್ಮ ಜೊತೆಗೆ ಇವರೆಲ್ಲರೂ ಸಹ ಅವರ ಹಾಡುಗಳನ್ನು ಕೇಳಿ ಇನ್ಸ್ಪೈರ್ ಆದಂಥ ಸಿಂಗರ್ಸ್ ಅಲ್ವಾ? ಮೆಸೇಜ್ಗೆ 9480909013 ನೆನಪಿಟ್ಕೊಂಡು ಮೆಸೇಜ್ ಮಾಡ್ಬೇಕು ಇವಾಗ ನೀವು.

ಸಂಚಿತ್ ಹೆಗಡೆಯವರ ವಾಯ್ಸ್ನಲ್ಲಿ ಹಾಡನ್ನು ಕೇಳ್ಕೊಂಡು ಬಂದು, ಅಮ್ಮನ ಕೈ ತುತ್ತು ಮಡಿಲಿನ ಉಷ್ಣತೆ, ಅಪ್ಪನ ಹೆಗಲೇರಿದ ಮರೆಯದ ಸವಿ ನೆನಪು, ಗೆಳೆಯರನ್ನೇ ಕೂಡಿ ಆಡಿದ ಮಣ್ಣಿನಾಟ, ಬಣ್ಣದ ಬದುಕು ಕಂಡ ಆ ಸುಂದರ ನೋಟ, ಕಾಣವೇ ಇಲ್ಲದೆ ಅಂದಿನ ನಗೆಯ ಸಿಂಚನ, ಜೀವನದಲ್ಲಿ ಎಂದೂ ಮರೆಯದ ಆ ಪಯಣ, ಕಾಲದ ಹಾದಿಯಲ್ಲಿ ಎಲ್ಲವೂ ಮಾಯ, ಮನದ ಮೂಲೆಯಲ್ಲಿ ಮಾತ್ರ ಬಾಲ್ಯದ ಛಾಯೆ ಅಂದ್ಬಿಟ್ಟು ಕಿಶನ್ ಶೋಭಾರಾಣಿ ಹನುಮಂತಗೌಡ ಹಳ್ಳಿ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಿಂದ ಮೆಸೇಜ್ ಕಳಿಸಿದ್ದಾರೆ. ಎಷ್ಟು ಕಾವ್ಯಾತ್ಮಕವಾಗಿ ಬರೆದಿದ್ದೀರಾ. ಬಹುಶಃ ನಾನು ಹೇಳಿದ್ದು ಅಷ್ಟೇ ಕಾವ್ಯಾತ್ಮಕವಾಗಿ ಇರಬಹುದು ಅಂತ ಅಂದ್ಕೊಳ್ತೀನಿ. ನಮಸ್ತೆ. ನಮ್ಮ ಬಾಲ್ಯ ತುಂಬ ಚೆನ್ನಾಗಿತ್ತು. ಜಾಸ್ತಿ ಚೇಷ್ಟೆ, ನಾವು ಓದಿದ ಶಾಲೆ, ಟೀಚರ್ಸ್, ತಿಂದ ತಿಂಡಿಗಳು, 1 ರೂಪಾಯಿ ಮನೇಲಿ ಕೊಟ್ಟರೆ ಎಷ್ಟು ಸಂತೋಷ ಆಗೋದು, ಅದು ಬಹಳ ನಮಗೆ ಇಷ್ಟ ಆಗ್ತಿತ್ತು ಅಂದ್ಬಿಟ್ಟು ರಮ್ಯಾ ರಮೇಶ್ ಬಿಡದಿಯಿಂದ ಮೆಸೇಜ್ ಕಳಿಸಿದ್ದಾರೆ. ಬಾಲ್ಯ ಅಂದ ತಕ್ಷಣ ನಮಗೆ ನೆನಪಾಗೋದೇ ಎಲ್ಲ ಸ್ಕೂಲಿನ ನೆನಪುಗಳು, ಜೊತೆಗಾರರಿರ್ತಾರಲ್ಲ, ಅದೇ ಕಾರಣಕ್ಕೆ ಅಲ್ಲ. ನಿನ್ನಿಂದಲೇ ಕನಸೊಂದು ಶುರುವಾಗಿದೆ ಅನ್ನೋ ಹಾಡಿನ ಮುಖಾಂತರ ಮನಸ್ಸಿನಿಂದ ಕುಣಿದಾಡಿದ ಹಾಡು ಚೆನ್ನಾಗಿದೆ. ಹರಿಹರನ್ ಅವರು ವಿಜ್ಞಾನ ನಗರದಿಂದ ಮೆಸೇಜ್ ಕಳಿಸಿದ್ದಾರೆ. ಹೌದಾ, ಹಾಡು ಚೆನ್ನಾಗಿತ್ತಾ? ನಮ್ಮ ವಿಷಯ ಚೆನ್ನಾಗಿಲ್ಲ ಹಾಗಾದ್ರೆ. ಪದೇ ಪಾದ ಕಾಡುವ ನೆನಪುಗಳಲ್ಲಿ ವಿಶೇಷ ಅಂದರೆ ಬಾಲ್ಯದ ಆಟ ಪಾಠ, ಸ್ನೇಹಿತರ ಜೊತೆಗಿನ ಹರಟೆ, ತಮಾಷೆ, ಇವೆಲ್ಲವೂ ನೆನಪಾಗುತ್ತೆ. ಇನ್ನು ಸ್ವಲ್ಪ ಹೊತ್ತು ಹೋದ್ಮೇಲೆ ಮುಂದುವರಿಸ್ತೀನಿ ಮೆಸೇಜನ್ನು. ಈಗಂತ ಮೆಸೇಜ್ ಕಳಿಸಿದ್ದಾರೆ ಶಾಂತಾಚಾರ್ ಬಿಡಿಗೇರಿ ಕೊಕ್ಕನೂರು ಹರಿಹರದಿಂದ. ಬ್ಯಾಕ್ ಟು ಬ್ಯಾಕ್ ಹಾಡುಗಳನ್ನು ಪ್ಲೇ ಮಾಡಬೇಕು ನಿಮಗೋಸ್ಕರ. ನವಿಲ್ಗರಿ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿರುವಂಥ ವಿಷಯ, ನಿಮ್ಮನ್ನು ಪದೇ ಪದೇ ಕಾಡುವಂಥ ಅಥವಾ ಕಾಡಿಸುವಂತಹ ಅಥವಾ ಹೇಳ್ಕೋಬೇಕು ಅನಿಸುವಂಥದ್ದ, ಅಥವಾ ಯಪ್ಪ ಯಾಕಾದರೂ ಬರುತ್ತೋ ಇದು ಅಂತ ಅನಿಸುವಂತಹ ಯಾವುದು, ದಿನವನ್ನು ನೆನಪಿಸುವಂತಹ, ಯಾರನ್ನೋ ಪದೇ ಪದೇ ಕಾಲ್ ಮಾಡಿ ತರಲೆ ಮಾಡಿ ನೆನಪಿಸುವಂತಹ ಯಾವ ವ್ಯಕ್ತಿ ಇರಬಹುದು, ಯಾವುದೋ ಒಂದು ನೆನಪಿರಬಹುದು, ಅದೇನು ಅಂತ ನಮ್ಮ ಜೊತೆಗೆ ಶೇರ್ ಮಾಡಿಕೊಳ್ಳಿ ಅಂತ ಮೆಸೇಜ್ ಕಳಿಸಿದ್ವಿ. ನಮ್ಮ ಸಂಖ್ಯೆ 9408091013. ನವಿಲ್ಗರಿ ಕಾರ್ಯಕ್ರಮವನ್ನು ಕೇಳ್ತಾ ಇರಾ, ನಿಮಗೋಸ್ಕರ ಹಾಡುಗಳು ಪ್ಲೇ ಆಗುತ್ತೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: 12:36 ನವಿಲ್ಗರಿ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀವಿ. ನಮ್ಮ ಬಾಲ್ಯದ ನೆನಪುಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಯಾವುದೇ ನೆನಪಿರಬಹುದು, ಹಂಚಿಕೊಳ್ಳೋದಕ್ಕೆ ಈ ವೇದಿಕೆ ಕಾಯ್ತಾ ಇದೆ. ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದೀರಾ, ಮೂಡಿ ಬರ್ತಾ ಇದೆ, ಹೃದಯಪೂರ್ವಕ ಧನ್ಯವಾದಗಳು ಅಂತ ಹೇಳ್ತಿದ್ದಾರೆ ಶಾಂತಾಚಾರ್ ಬಡಿಗಿರಿ ಕುಕ್ಕನೂರು ಹರಿಹರದಿಂದ. ಬಾನಿನಲ್ಲಿ ಮೂಡಿತು ಕಾಮನ ಬಿಲ್ಲು, ಮೂಡುವ ಸುರಿಸಿತು ಮಳೆಯನ್ನು, ಹಸಿರು ಚಿಗುರಿತು ಭೂಮಿಯಲ್ಲಿ, ನೀನು ಕಂಡೆನು ನಿನ ಕಂಡೆನು ಆ ಕನಸಿನ ನೆನಪುಗಳನ್ನು. ಅನಂತಮೂರ್ತಿಯವರು ಶೃಂಗೇರಿಯಿಂದ ಇವರು ಒಂದು ಕವಿತೆಯನ್ನು ಬರೆದು ಕಳಿಸಿದ್ದಾರೆ. ನಮ್ಮ ವಿಷಯ ಏನು ಅಂದರೆ, ನಿಮ್ಮ ಬಾಲ್ಯದ ನೆನಪುಗಳ ಬಗ್ಗೆ, ಕವಿತೆ ಬಗ್ಗೆ ಅಲ್ಲ. ಬಾಲ್ಯದಿಂದ ಹುಡುಗನಾಗಿ ಬೆಳೆದ ದಿನಗಳನ್ನು ಮರೆಯಲು ಸಾಧ್ಯ ಇಲ್ಲ. ಆಗ ಓದಿದ ಜ್ಞಾನ ಬೆಳೆಸಿಕೊಳ್ಳುವ ಸಮಯದ ಬಗ್ಗೆ, ಆದರೆ ಬೆಳೆದ ನಂತರ ಸಮಾಜವು ಬೇರೆ ಬೇರೆ ವಿಷಯಗಳನ್ನು ತೆಗೆದುಕೊಂಡು ನಮ್ಮನ್ನು ಬೇರೆ ಒಂದು ಗುಂಪಿನಡಿ ಸೇರಿಸುತ್ತೆ ಅಂದ್ಬಿಟ್ಟು ಹರಿಹರನ್ ವಿಜ್ಞಾನ್ ನಗರದಿಂದ ಮೆಸೇಜ್ ಕಳಿಸಿದ್ದಾರೆ. ಬಹುಶಃ ಇಲ್ಲಿ ಹೇಳೋ ಅಂಥ ವಿಷಯ ಏನು ಅಂದರೆ, ನಿಮ್ಮ ನೆನಪುಗಳ ಬಗ್ಗೆ. ಜನರನ್ನು ಬೇರೆ ಬೇರೆ ಕಾರಣಕ್ಕೆ ವಿಂಗಡಿಸ್ತಾರೆ, ಅದನ್ನು ನಾವು ನೆನಪಿಟ್ಕೋಬೇಕು ಅಂತ ನೆನಪಿನಲ್ಲಿ ಅದು ನೆನಪಾಗಿ ಕಾಡುತ್ತೆ ನನಗೆ ಅಂತ ಮೆಸೇಜ್ ಕಳಿಸಿದ್ದಾರೆ. ಬಹುಶಃ ನಾವು ಹಾಗಾದರೆ ಸವಿ ನೆನಪುಗಳ ಬಗ್ಗೆ ಹೇಳಿ ಅಂತ ಕೇಳೋಣ ಈ ಕಾರ್ಯಕ್ರಮದಲ್ಲಿ. ಏನು ಗೊತ್ತಾ, ಯಾವುದೋ ಒಂದು ವಿಷಯ ನಮ್ಮನ್ನು, ಯಾವುದೋ ಒಂದು ವ್ಯಕ್ತಿಯನ್ನು ಅಥವಾ ಏನನ್ನೋ ಕದ್ದಿರ್ತೀವಿ, ಅದೊಂದು ಗಿಲ್ಟ್ ಇರುತ್ತೆ ಇಂಥದ್ದೊಂದು ಕದ್ದಿದ್ದೀವಿ ಅಂತ, ಯಾವುದೋ ಒಂದು ಅವಮಾನ ಆಗಿರುತ್ತೆ, ಯಾರದ್ದೋ ಮಧ್ಯ ನಿಂತು. ಸಾಮಾನ್ಯವಾಗಿ ಈ ಕಟು ನೆನಪುಗಳು ನಮ್ಮಲ್ಲಿ ಜಾಸ್ತಿ ಕಾಡ್ತವೆ ಖುಷಿ ನೆನಪುಗಳಿಗಿನ್ನ. ಖುಷಿ ನೆನಪು ಅಂದ ತಕ್ಷಣ ನೆನಪಾಗುವಂಥದ್ದು ಅಜ್ಜಿ ಅಮ್ಮ ಅಥವಾ ಮನೆಯವರು ಅಥವಾ ಸ್ನೇಹಿತರು, ಇಂಥ ನೆನಪುಗಳು ಹೆಚ್ಚು ಕಾಡ್ತವೆ. ಅಂಥ ನೆನಪುಗಳು ನಿಮ್ಮನ್ನು ಯಾವುದೇ ಇರ್ಬೋದು, ಒಂದು ಕಹಿ ಘಟನೆ ಇರ್ಬೋದು, ಒಂದು ಸಿಹಿ ಘಟನೆ ಇರ್ಬೋದು, ಅದನ್ನು ಶೇರ್ ಮಾಡ್ಕೊಳ್ಳಿ ಅನ್ನೋದಕ್ಕೆ ನಾವು ಮೆಸೇಜ್ ಕಳಿಸ್ಬೇಕಾಗಿರೋ ಸಂಖ್ಯೆ 9480901013. ಇದೆಲ್ಲದ ಮಧ್ಯ ನಿಮ್ಮನ್ನು ಎಂಟರ್ಟೈನ್ ಮಾಡೋದಕ್ಕೆ ಒಂದಷ್ಟು ಹಾಡುಗಳನ್ನು ಪ್ಲೇ ಮಾಡ್ತಾ ಇರ್ತೀವಿ ಅಲ್ವಾ. ಈ ನೆನಪುಗಳು ಅಂದ ತಕ್ಷಣ ನಮಗೆ ತುಂಬ ಹಿತ ಅನಿಸೋದು ಮಕ್ಕಳಾಗಿದ್ದಾಗ ಕಾಡುವಂಥ ನೆನಪುಗಳು. ಅದೇ ರೀತಿ ನಮ್ಮನ್ನು ಅತಿಯಾಗಿ ಕಾಡುವಂಥ ನೆನಪುಗಳ ಜೊತೆ ಜೊತೆಗೆ ಈ ಹಾಡುಗಳನ್ನು ಕೇಳ್ತಾ ಇದ್ರೆ ಬಹಳ ಹಿತ ಅನಿಸುತ್ತೆ ಅಲ್ವಾ. ಹೌದು, ಸರಿ ಬನ್ನಿ ಹಾಗಿದ್ರೆ ಹಾಡನ್ನು ಕೇಳ್ಕೊಂಡು ಬರೋಣ. ಮೆಸೇಜ್ ಮಾಡೋದಕ್ಕೆ ನಿಮಗೋಸ್ಕರ ಕಾಯ್ತಾ ಇರುವಂಥ ನಮ್ಮ ವಾಟ್ಸಪ್ ಸಂಖ್ಯೆ ನಿಮ್ಮ ಹತ್ರ ಆಲ್ರೆಡಿ ಶೇರ್ ಮಾಡಿದ್ದೀನಿ.

0: ಸೂಪರಾದ ಹಾಡನ್ನು ಕೇಳಿಕೊಂಡು ವಾಪಸ್ಸಾದ್ವಿ. ಒಂದು ನಗುವಿನ ವಿಷಯ ಹೇಳ ನಿಮಗೆ, ಶರ್ಟ್ ಹರಿದಾಕಿದ್ರಂತೆ ಇವರು, ಎಷ್ಟು ಧೈರ್ಯ ನೋಡಿ ಚಿಕ್ಕ ವಯಸ್ಸಲ್ಲಿದ್ದಾಗ. ತ್ಯಾಗರಾಜ್ ಪಂಚಯ್ಯನ ಹಟ್ಟಿ ಗ್ರಾಮ ಭರಮಸಾಗರ ಚಿತ್ರದುರ್ಗದಿಂದ ಮೆಸೇಜ್ ಕಳಿಸಿದ್ದಾರೆ. ಯಾವುದೋ ಸಿನಿಮಾ ಅಂತೆ, ರಾಜಾ ನರಸಿಂಹ ಅನ್ನೋ ಮೂವಿಗೆ ಬಂದಾಗ 6ನೇ ತರಗತಿಯಲ್ಲಿದ್ದೆ ನಾನು. ಆಗ ಮೂವಿಗೆ ಕರ್ಕೊಂಡು ಹೋಗಲಿಲ್ಲ ಅಂದರೆ ನಾನು ಸುಮ್ಮನೆ ಇರಲ್ಲ ನೋಡು ಮತ್ತೆ ಅಂತ ದೊಡ್ಡಪ್ಪನ ಶರ್ಟ್ ಹರಿದಾಕಿದ್ವಿ ಅಂತ ಹೇಳಿದ್ರು. ರಾಜಾ ನರಸಿಂಹ ಸಿನಿಮಾದ ಹಾಡುಗಳು ಬಂದಾಗ ಅದು ತುಂಬ ನೆನಪಾಗುತ್ತೆ ಅಂದ್ಬಿಟ್ಟು ಅಂತ. ನೋಡಿ ಮತ್ತೆ ಎಷ್ಟೆಲ್ಲ ತರಲೆ ಮಾಡ್ತೀವಲ್ಲ ನಾವು. ಆಮೇಲೆ ನವಿಲ್ಗರಿ ಕಾರ್ಯಕ್ರಮ ಚೆನ್ನಾಗಿರುತ್ತೆ, ಒಳ್ಳೆಯ ಮಾಹಿತಿ ಮನೋರಂಜನೆ ಹಳೆಯ ನೆನಪುಗಳು ಸವಿ ಅನುಭವ ನೀಡುತ್ತೆ ಅಂದ್ಬಿಟ್ಟು ಇಷ್ಟುದ್ದ ಮೆಸೇಜ್ ಕಳಿಸಿದ್ದಾರೆ. ಅದರಲ್ಲಿ ಇಷ್ಟಿಷ್ಟೇ ಓದಿದ್ದೀನಿ ನಾನು, ಗೊತ್ತಾಯ್ತಾ? ನಾನು ತುಂಬ ಕಂಜುಸು ಅದಕ್ಕೆ. ಹೃದಯಪೂರ್ವಕ ಧನ್ಯವಾದಗಳು ನಿಮಗೆ ಅಂತ ಶಾಂತಾಚಾರ್ಯ ಅವರು ಬಡಿಗೇರಿ ಕುಕ್ಕನೂರಿಂದ ಮೆಸೇಜ್ ಕಳಿಸಿದ್ದಾರೆ. ಬಾಲ್ಯದಲ್ಲಿ ಯಾವುದೇ ಜವಾಬ್ದಾರಿಗಳು ಅಥವಾ ಆತಂಕಗಳಿರಲ್ಲ, ಮುಗ್ಧತೆ ಇರುತ್ತೆ, ಸರಳತೆ ಇರುತ್ತೆ. ರಜೆ ದಿನಗಳು, ಅಜ್ಜಿ ಮನೆ, ಮಕ್ಕಳ ಜೊತೆ ಆಟ, ಚಿಕ್ಕಮ್ಮ, ಅಜ್ಜಿ, ಅಜ್ಜ, ಚೌಕಾಬಾರ, ಕುಂಟೆವಿಲ್ಲೆ, ಕಣ್ಣಾಮುಚ್ಚಾಲೆ, ಇವೇ ನಮ್ಮ ನೆನಪುಗಳು ಅಂತ ಮೆಸೇಜ್ ಕಳಿಸಿದ್ದಾರೆ ಶೋಭಾರಾಣಿಯವರು, ಕಿಶನ್ ಅವರು, ಹನುಮಂತಗೌಡ ಅವರು. ನೂರು ನೂರು ಸಾರಿ ಕಣ್ಣು ಕಣ್ಣು ಸೇರಿ ಹೃದಯ ಬಿಟ್ಟು ಜಾರಿ, ಅಯ್ಯೋ ಶಿವನೇ ಹಾಡು ಚೆನ್ನಾಗಿದೆ. ಹರಿಹರನ್ ಅವರು ವಿಜ್ಞಾನ ನಗರದಿಂದ ಮೆಸೇಜ್ ಕಳಿಸಿದ್ದಾರೆ. ಬೇರೆಯವರು ಮೆಸೇಜ್ ಕಳಿಸ್ಬೋದಲ್ವಾ? ಯಾಕೆ, ನೀವು ನನ್ನ ಜೊತೆ ಮಾತಾಡಲ್ವಾ? 2 ಬಿಟ್ಟಿದ್ದೀರಾ? ನೀವು 2 ಬಿಟ್ಟರು ಪರವಾಗಿಲ್ಲ, 6 ಬಿಟ್ಟರು ಪರವಾಗಿಲ್ಲ, ಟೈಮ್ ಆಗ್ತಾ ಇದೆ. ನಿಮಗೋಸ್ಕರ ಹಾಡುಗಳನ್ನು ಪ್ಲೇ ಮಾಡೋದು ನಮ್ಮ ಕರ್ತವ್ಯ ಅಲ್ವಾ? ಬ್ಯೂಟಿಫುಲ್ ಆದ ಟ್ರ್ಯಾಕ್ಸ್ ಲೈನ್ಡ್ ಅಪ್ ಹೇಳ್ತಾ ಇದ್ದೀರಾ ಕಾಮನಬಿಲ್ಲಿ. ಇವತ್ತಿನ ಕಾರ್ಯಕ್ರಮ ನಿಮ್ಗೆ ಇಷ್ಟ ಆಗಿದರೆ ಗೊತ್ತಲ್ಲ, ಮೆಸೇಜ್ ಮಾಡಬೇಕಾಗಿರೋ ಸಂಖ್ಯೆ. ನಮಸ್ಕಾರ.
1: ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ಪ್ರಿಯಾಂಕಾ ದಿಮ್ಮೇಶ್. September 25 ರಾಜ್ಯಾದ್ಯಂತ ನಮ್ಮ ರುದ್ರಾಭಿಷೇಕಂ ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ಈ ಸಿನಿಮಾನ ನಿರ್ದೇಶನ ಮಾಡಿರುವಂತದ್ದು ವಸಂತ್ ಕುಮಾರ್ ಸರ್ ಅವರು, ಹಾಗೆ ಸಂಗೀತ ನಿರ್ದೇಶನ ಕೊಟ್ಟಿರುವಂತದ್ದು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ವಿ ಮನೋಹರ್ ಸರ್ ಅವರು. ನಿಮಗೆ ತುಂಬಾ ಇಷ್ಟ ಆಗುತ್ತೆ, ಸಾಂಗ್ಸ್ ನ ನೀವು ಕೇಳ್ತಾ ಇರಿ, ನಾನು ಕೇಳ್ತಾ ಇರ್ತೇನೆ.

ಎಸ್, ನಮ್ಮದು ನಿಮ್ಮದು ಮುಗಿಯದಂತ ನಂಟು ಎಫ್ ಎಂ ರೇನ್ಬೋದು. ನಮ್ಮ ಕೇಳುಗರಿಗೂ ಕೂಡ ಒಂದು ಅವಿನಾಭಾವ ಸಂಬಂಧ ಇದೆ ಇರುತ್ತೆ. ಸೊ ಟ್ಯೂನ್ ಮಾಡಿ ಕೇಳ್ತಾನೆ ಇರಿ, ಇದೆ ಎಫ್ ಎಂ ರೇನ್ಬೋ ಕನ್ನಡ ಗಮನ ಬಿಲು. ಸಮಯ ನೇನು 1 ಗಂಟೆ ಆಗ್ತಾ ಇದೆ. 1 ಗಂಟೆಗೆ ಸರಿಯಾಗಿ ಕರೆಯಲ್ಲಿ ಕೈರುಚಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ನಿಮ್ಮಿಷ್ಟದ ರೆಸಿಪಿಗಳನ್ನು ಶೇರ್ ಮಾಡುವಂತಹ ಅವಕಾಶ ಎಲ್ಲ ಶ್ರೋತೃಗಳಿಗೂ ನೀಡಲಾಗಿದೆ. ಯಾರಾದರೂ ಕರೆ ಮಾಡುವಂತಹವರಿದ್ರೆ 0800-228-1206 ಈ ಸಂಖ್ಯೆಗೆ ಕರೆಯನ್ನು ಮಾಡಬಹುದು. ಕರೆ ಮಾಡಿ ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಹಾಗೇ ಒಂದು ರೆಸಿಪಿ ತಪ್ಪದೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಕೇಳಿ, ಎಂಜಾಯ್ ಮಾಡಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲ್ ಇಯರ್ಸ್ ಮ್ಯಾಜಿಕಲ್ ಇಯರ್ಸ್ ಎಫ್ ಎಂ ರೈನ್ಬೋ ಕನ್ನಡ ಗಮನ ಬಿಲೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲ್ ಇಯರ್ಸ್. ಎಸ್, ಸಮಯ ಆಗಿದೆ 1:39. ಹೌದು, ಇವಾಗ ಯಾವ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕರೆಯಲಿ ಕೈರುಚಿ ಕಾರ್ಯಕ್ರಮ ಇದ್ದೇ ಇದೆ. ಸೊ ನಾನು ಆವಾಗಲೇ ಹೇಳಿದೆ, ಯಾರಾದರೂ ರೆಸಿಪಿಯನ್ನು ಶೇರ್ ಮಾಡುವಂಥವರಿದ್ದರೆ ಖಂಡಿತವಾಗ್ಲೂ ನಮಗೆ ಕಾಲ್ ಮಾಡಬಹುದು, ನಿಮ್ಮ ಇಷ್ಟದ ರೆಸಿಪಿಗಳನ್ನು ನಮ್ಮ ಜೊತೆ ಶೇರ್ ಮಾಡ್ಕೋಬಹುದು ಅಂತ ಹೇಳಿದ್ದೆ. ನಿಮಗೆ ಕಾಲ್ ಮಾಡೋದಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ಸಂದೇಶದ ಮೂಲಕ ಕೂಡ ನಿಮ್ಮ ರೆಸಿಪಿಯನ್ನು ನಮ್ಮ ಜೊತೆ ಶೇರ್ ಮಾಡ್ಕೋಬಹುದು. ನೀವು ಸಂದೇಶವನ್ನು ಕಳಿಸಬೇಕಾಗಿರೋ ಸಂಖ್ಯೆ 9408090013. ಈ ಸಂಖ್ಯೆಗೆ ಮೆಸೇಜನ್ನು ಮಾಡಬಹುದು ಅಂತ ಹೇಳ್ತಾ, ಎಸ್, ಯಾವ ರೆಸಿಪಿಯನ್ನು ಶೇರ್ ಮಾಡ್ಕೋತಾರೆ ನೋಡೋಣ. ಹರೀಶ್ ಅವರು, ನಾನು ಕಾಯ್ತಾ ಇದ್ದೀನಿ, ನಿಮ್ಮ ಕೈ ರುಚಿ ನಮಗೆ ಹೇಳಿ ನಾವು ತಿಳಿದುಕೊಳ್ತೇವೆ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಖಂಡಿತವಾಗ್ಲೂ ಯಾರಾದರೂ ಕಾಲ್ ಮಾಡಿದ್ರೆ ನೋಡೋಣ. ಇಲ್ಲ, ಕಾಲ್ ಮಾಡಲಿಲ್ಲ ಅಂತ ಅಂದರೆ ನಾನಂತೂ ನಿಮಗೋಸ್ಕರ ಒಂದು ರೆಸಿಪಿಯನ್ನು

ತಂದಿದ್ದೀನಿ, ಯಾವ ರೆಸಿಪಿ ಇರಬಹುದು ಅಂತ ಗೆಸ್ ಮಾಡ್ತೀರಾ? ಸಾವಿರಾರು ಅಡುಗೆ ಪದಾರ್ಥ ಇರುತ್ತೆ, ಇದರಲ್ಲಿ ನಮ್ಮ ತಲೆಯಲ್ಲಿ ಯಾವುದು ಓಡುತ್ತೆ ಅಂತ ಹೇಳಿ ನಿಮಗೂ ಗೆಸ್ ಮಾಡೋದು ಸ್ವಲ್ಪ ಕಷ್ಟ ಆಗ್ಬೋದೇನೋ. ಇರಲಿ, ಇಷ್ಟೋಕೆ ಈ ದೇವಸ್ಥಾನಗಳ ಪ್ರಸಾದಗಳಲ್ಲಿ ಒಂದು ಫೇಮಸ್ ಆದಂತಹ ಖಾರದ ಪ್ರಸಾದ ಇದೆ. ಯಾವುದು ಅಂತ ಹೇಳಿದ್ರೆ, ಸೊ ಎಲ್ರಿಗೂ ಗೊತ್ತಿರೋ ಹಾಗೆ, ಮೇಲುಕೋಟೆ ಪುಳಿಯೋಗರೆ. ಸೊ ಮೇಲುಕೋಟೆ ಪುಳಿಯೋಗರೆ ಅಂದರೆ ಅದಕ್ಕೆ ಆದಂತಹ ಒಂದು ಇತಿಹಾಸ ಇದೆ. ಆ ರುಚಿ ಬೇರೆ ಎಲ್ಲೂ ಸಿಗೋದೇ ಇಲ್ಲ, ಮನೇಲಿ ಮಾಡ್ಕೊಳ್ಳೋಕ್ಕೂ ಕೂಡ. ಆ ರುಚಿ ಎಷ್ಟೇ ಚೆನ್ನಾಗಿ ಟ್ರೈ ಮಾಡಿದ್ರೂ ಸ್ವಲ್ಪ ಕಷ್ಟ ಆಗಬಹುದು ಆ ರುಚಿ ಸಿಗೋದಕ್ಕೆ. ಆದರೆ ಸಿಮಿಲರ್ ಆಗಿ ಖಂಡಿತವಾಗ್ಲೂ ಮೇಲುಕೋಟೆ ಪುಳಿಯೋಗರೆ ಥರನೇ ಮಾಡ್ಕೊಳ್ಳೋ ಅಂತ ಸಾಕಷ್ಟು ವಿಧಾನಗಳಿದೆ. ಸೊ ಅದನ್ನು ಮಾಡಬಹುದು, ಅದನ್ನು ಇವತ್ತು ನಮ್ಮ ಕರಿಯಲಿ ಕೈ ರುಚಿ ಕಾರ್ಯಕ್ರಮದಲ್ಲಿ ಆ ಒಂದು ರೆಸಿಪಿಯನ್ನು ನಾವು ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನೇ ಇದ್ದರೂ ನಮ್ಮ ಜೊತೆ ಹಂಚ್ಕೋಬಹುದು. ಹಾಗೆಯೇ ಕರೆ ಮಾಡೋರಿದ್ರೆ ಖಂಡಿತವಾಗ್ಲೂ ಕರೆ ಮಾಡಿ ಅಂತ ಹೇಳ್ತಾ, ಸೊ ನಾನಂತೂ ಈ ರೆಸಿಪಿ ಬಗ್ಗೆ ಹೇಳ್ಬಿಡ್ತೀನಿ. ಮೇಲುಕೋಟೆ ಅಂದ ತಕ್ಷಣ ನೆನಪಾಗೋದೇ ಪುಳಿಯೋಗರೆ ಅಲ್ವಾ? ಹುಣಸೆ ಹಣ್ಣಿನ ಹುಳಿ, ಖಾರ, ಬೆಲ್ಲದ ಸಿಹಿ ಹಾಗೂ ಆ ವಿಶೇಷ ಮಸಾಲೆ ಪರಿಮಳದಿಂದ ಕೂಡಿರೋ ಆ ಪುಳಿಯೋಗರೆನ ತಿಂತಾ ಇದ್ರೆ ಎಷ್ಟು ಮಜಾ ಇರುತ್ತೆ ಅಲ್ವಾ? ನನಗಂತೂ ಬಾಯಲ್ಲಿ ನೀರು ಉರ್ತಾ ಇದೆ. ಮೇಲುಕೋಟೆ ಪುಳಿಯೋಗರೆ ಅಂದಾಕ್ಷಣ ಎಸ್, ನನಗೂ ಕೂಡ ಪುಳಿಯೋಗರೆ ಅಂದರೆ ತುಂಬಾ ಫೇವ್ರೇಟು. ನಿಮಗೂ ಕೂಡ ಫೇವ್ರೇಟ್ ಆಗಿರಬಹುದೇನೋ ಗೊತ್ತಿಲ್ಲ. ಈ ಒಂದು ದೇವಸ್ಥಾನದ ಪ್ರಸಾದವಾಗಿ ಜನಪ್ರಿಯವಾಗಿರೋ ಈ ಒಂದು ಮೇಲುಕೋಟೆ ಪುಳಿಯೋಗರೆನ ಮನೆಯಲ್ಲೇ ಆರಾಮಾಗಿ ಸುಲಭವಾಗಿ ಮಾಡ್ಕೋಬಹುದು. ಹೇಗೆ ಅಂತ ಹೇಳಿದ್ರೆ, ಸೊ ಇದಕ್ಕೆ ಮೊದಲು ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ಏನಪ್ಪ ಅಂತ ಹೇಳಿದ್ರೆ, ಮೊದಲನೇದಾಗಿ ಹುಳಿಗೋಸ್ಕರ ಹುಣಸೆ ಹಣ್ಣು, ಒಣಮೆಣಸಿನಕಾಯಿ, ಧನಿಯ 2 ಚಮಚ, ಮೆಂತ್ಯ 1/2 ಚಮಚ, ಹಾಗೆಯೇ ಎಳ್ಳು, ಒಣ ಕೊಬ್ಬರಿ 2 ಚಮಚ, ಹಾಗೆಯೇ ಕಡಲೆಬೇಳೆ, ಉದ್ದಿನಬೇಳೆ, ಬೆಲ್ಲ, ಉಪ್ಪು ರುಚಿಗೆ ತಕ್ಕಷ್ಟು, ಅರಿಶಿನ, ಎಣ್ಣೆ, ಇಷ್ಟು ಸಾಮಗ್ರಿಗಳು ಇದ್ದರೆ ಖಂಡಿತವಾಗ್ಲೂ ನಿಮ್ಮ ಮೇಲುಕೋಟೆ ಪುಳಿಯೋಗರೆ ಪರ್ಫೆಕ್ಟಾಗಿ ಬರೋದರಲ್ಲಿ ಡೌಟೇ ಇಲ್ಲ. ಸೊ ಮಾಡೋದು ಹೇಗೆ ಅಂತ ಹೇಳಬೇಕಲ್ವಾ? ಹೌದು, ಒಗ್ಗರಣೆಗೇನಪ್ಪ ಅಂತ ಹೇಳಿದ್ರೆ, ಸಾಸಿವೆ 1 ಚಮಚ ಹಾಕಬೇಕು, ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆ ಬೀಜ ಇದೆಲ್ಲವನ್ನು ಹಾಕಿ ಒಣಮೆಣಸಿನ್ಕಾಯಿ ಮುರಿದಾಕಿ ಕರಿಬೇವು ಸ್ವಲ್ಪ ಹಾಕಿ ಹೆಂಗು ಚಿಟಿಕೆಗೆ ಹಾಗೆಯೇ ಬೇಯಿಸಿರೋ ಅನ್ನನೆಲ್ಲ ಇದಕ್ಕೆ ಬೇಯಿಸ್ಕೋಬೇಕು. ಎಳ್ಳೆಣ್ಣೆನ ಉಪಯೋಗಿಸಿದ್ರೆ ತುಂಬಾ ಬೆಸ್ಟು ಅಂತ ಹೇಳಬಹುದು. ನಾನು ಏನು ಈ ಮಸಾಲೆ ಹುರ್ಕೊಳ್ಳೋದಕ್ಕೆ ಏನು ಹೇಳಿದೆ ಇಂಗ್ರೀಡಿಯೆಂಟ್ಸ್ನ, ಫಸ್ಟು ಅದೆಲ್ಲ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಈ ಒಣಮೆಣಸಿನ್ಕಾಯಿ ಏನಿದೆ, ಧನಿಯ, ಮೆಂತ್ಯ, ಎಳ್ಳು, ಕೊಬ್ಬರಿ, ಕಡಲೆಬೇಳೆ, ಉದ್ದಿನಬೇಳೆ, ಬೆಲ್ಲ ಇದಿಷ್ಟನ್ನು ಚೆನ್ನಾಗಿ ಸ್ವಲ್ಪ ಡ್ರೈ ರೋಸ್ಟ್ ಮಾಡಿಕೊಂಡು ಅದನ್ನು ಮಿಕ್ಸಿಗೆ ಜಾರ್ಗೆ ಹಾಕಿ ಚೆನ್ನಾಗಿ ಪೌಡ್ರ್ ಮಾಡ್ಕೋಬೇಕು. ಅದಾದ ನಂತರ ಒಗ್ಗರಣೆಗೆ ಹೇಳಿದಂತಹ ಎಲ್ಲ ಐಟಮ್ ಬೆರೆಸಿದ ಆದಮೇಲೆ, ಸೊ ಈ ಒಂದು ಪೌಡ್ರ್ ಏನಿರುತ್ತೆ ಇದನ್ನು ಮಿಶ್ರಣ ಮಾಡಿ ಚೆನ್ನಾಗಿ ಕಲಸಿ ಅದಾದ ನಂತರ ಹುಣಸೆಹಣ್ಣಿನ ರಸವನ್ನು ಬಿಟ್ಟು ಸ್ವಲ್ಪ ಬೆಲ್ಲವನ್ನು ಸೇರಿಸಿ ಅದನ್ನು ಚೆನ್ನಾಗಿ ಕುದಿಸ್ಬೇಕು. ಒಂದು ಹದವಾದ ಹಂತಕ್ಕೆ ಬರುತ್ತೆ, ಸೊ ಗೊತ್ತಾಗುತ್ತೆ ನಿಮಗೆ ಆ ಗೊಜ್ಜು ಬೇಯ್ತಾ ಬೇಯ್ತಾ ಬೇಯ್ತಾ ಸುತ್ತಲೂ ಎಣ್ಣೆ ಬಿಡ್ತಾ ಹೋಗುತ್ತೆ. ಆ ಎಣ್ಣೆ ಯಾವಾಗ ಬಿಡುತ್ತೆ, ನಮ್ಮ ಕನ್ಸಿಸ್ಟೆನ್ಸಿ ಬಹಳ ಪರ್ಫೆಕ್ಟಾಗಿ ಬಂದಿದೆ ಅಂತಲೇ ಹೇಳಬಹುದು. ಮೇಲುಕೋಟೆ ಪುಳಿಯೋಗರೆ ಆಲ್ಮೋಸ್ಟ್ ರೆಡಿ ಇದೆ. ಇಲ್ಲ, ಇನ್ನೊಂದು ಮೆಥಡ್ ಏನಪ್ಪ ಅಂತ ಹೇಳಿದ್ರೆ, ಕಡಲೆ ಬೀಜ ಕೆಲವೊಂದ್ಸಲ ಏನಾಗುತ್ತೆ ಅದರಲ್ಲೇ ಉಳ್ಕೊಂಡ್ಬಿಟ್ರೆ ಮೆತ್ತಗಾಗ್ಬಿಡುತ್ತೆ. ಇಲ್ಲ, ನಮಗೆ ಸ್ವಲ್ಪ ಕ್ರಿಸ್ಪಿಯಾಗಿ ಬೇಕು ಅಂತ ಹೇಳಿದ್ರೆ, ಕಡಲೆ ಬೀಜನ ತೇಲ್ಸಿ ಮೊದಲು ಸೈಡ್ಗೆ ಇಟ್ಕೊಂಡು ಆಮೇಲೆ ಈ ಗೊಜ್ಜು ಬೆಂದಾಗಿರಿದ್ಮೇಲೆ ಅದನ್ನು ಸೇರಿಸೋದ್ರಿಂದ ಸೊ ಕಡಲೆ ಬೀಜದ ಕ್ರಿಸ್ಪಿ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಬಿಸಿ ಬಿಸಿ ಅನ್ನ ಹಾಕಿ ಕಲಸಿ ತಿಂತಾ ಇದ್ರೆ ವಾವ್, ಎಂಥ ರುಚಿಯಾದ ಮೇಲುಕೋಟೆ ಪುಳಿಯೋಗರೆ ಸವಿಯಲು ಸಿದ್ಧವಾಗಿರುತ್ತೆ. ಸೊ ನೀವು ಕೂಡ ಇವತ್ತು ಮೇಲುಕೋಟೆ ಪುಳಿಯೋಗರೆ ಬಗ್ಗೆ ತಿಳ್ಕೊಂಡಿದ್ದು ಖುಷಿ ಆಯಿತು ಅಂತ ಹೇಳ್ತಾ, ನಮ್ಮನೇಲಿ ಬೆಳಗ್ಗೆ ತಿಂಡಿಗೆ ಪುಳಿಯೋಗರೆನೇ ಮಾಡಿದ್ರು ಅಂತ ಅನಂತಮೂರ್ತಿ ಶೃಂಗೇರಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಓಕೆ, ನನಗಂತೂ ಪುಳಿಯೋಗರೆ ತಿನ್ನೋ ಅವಕಾಶ ಸಿಗಲಿಲ್ಲ, ನಿಮಗೆ ಸಿಕ್ಕಿದೆಯಲ್ಲ, ಖುಷಿ ಆಯಿತು. ಸೊ ಎಂಜಾಯ್ ಮಾಡಿ ಅಂತ ಹೇಳ್ತಾ, ಹರೀಶ್ ಮಲ್ಲೇಶ್ವರ ಅವ್ರಿಗೂ ಇವತ್ತಿನ ರೆಸಿಪಿ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ನಿಮಗಾಗಿ ಕರೆಯಲಿ ಕೈ ರುಚಿ ಕಾರ್ಯಕ್ರಮದಲ್ಲಿ ಒಂದು ಅದ್ಭುತವಾದ ಗೀತೆ ಪ್ರಸಾರ ಆಗ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ.

0: ಎಸ್, ಕಾರ್ಯಕ್ರಮನ ಕೇಳ್ತಾ ಕೇಳ್ತಾ ಕಾಲರ್ ಒಬ್ರು ರೆಡಿ ಇದ್ದಾರೆ, ಮಾತಾಡ್ಸೋಣ. ಹಲೋ,
1: ಹಲೋ, ನಮಸ್ತೆ.
0: ಯಾರು ಮಾತಾಡ್ತಾ ಇರೋದು?
1: ನಾನು ಗೀತಾ ಜೋಶಿ, ಅಹಮದಾಬಾದ್ ಇಂದ ಮಾತಾಡ್ತಾ ಇದ್ದೀನಿ.
0: ಅಹಮದಾಬಾದ್ ಇಂದ ಕಾಲ್ ಮಾಡಿದ್ದೀರಾ?
1: ಹೌದು,
0: ತುಂಬಾನೇ ಖುಷಿ ಆಯ್ತು ನಿಮ್ ಹತ್ರ ಮಾತಾಡಿ. ಹೇಳಿ ಗೀತಾ ಅವರೇ.
1: ನಿಮ್ದು ಏನಂತಾರೆ, ಯಾವ್ದಪ್ಪ ಈಗ ಹೇಳಿದ್ರಲ್ಲ,
0: ರೆಸಿಪಿ,
1: ಇದು ಪುಳಿಯೋಗರೆ ಹೇಳಿದ್ರಲ್ಲ, ತುಂಬಾ ಚೆನ್ನಾಗಿ ಟೇಸ್ಟ್ ಮಾಡಿದೀನಿ. ಬಟ್ ನೀವು ಹೇಳದಾಗೆ ಇನ್ನೊಂದ್ಸರ್ತಿ ಮೆಥಡ್ ಮಾಡ್ತೀನಿ. ಬಟ್ ನಾನ್ ಇವತ್ತೇನು ಮಾಡ್ತಾ ಇದೀನಿ ಅಂದ್ರೆ, ಇವತ್ ಮಾಡ್ತಾ ಇದೀನಿ ಅದನ್ನೇ ನೆನ್ ಬಂದ್ಬಿಡ್ತು, ಸಡನ್ ಆಗಿ ಅದನ್ನೇ ಹೇಳ್ತಾ ಇದೀನಿ. ಸೋರೆಕಾಯಿ ಸಿಪ್ಪೆ ಚಟ್ನಿ ಮಾಡ್ತಾ ಇದೀನಿ ಅರ್ಜಿದವ್ರೆ. ಸರಿ, ಸೋರೆಕಾಯಿ ಸಿಪ್ಪೆ ಬಿಡಿಸ್ಕೊಂಡು ಚೆನ್ನಾಗಿ ತೊಳೆದು ಒಂದ್ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದರಲ್ಲಿ ಒಂದೆರಡು ಕಾಳು ಮೆಂತೆ ಕಾಳು ಹಾಕ್ಬೇಕು. ಅಂದ್ರೆ ವಾಸನೆ ತುಂಬಾ ಚೆನ್ನಾಗಿ ಬರುತ್ತೆ ಅದ್ರದ್ದು, ಫ್ರೆಗ್ರೆನ್ಸಿ ಅಂತ ಅಲ್ಲ. ಅದನ್ನ ಹಾಕಿ ಆಮೇಲೆ ಸ್ವಲ್ಪ ಕಡಲೆ ಬೀಜ, ಹಸಿ ಮೆಣಸಿನ್ಕಾಯಿ, ಆಮೇಲೆ ಸೋರೆಕಾಯಿ ಸಿಪ್ಪನ್ನ ಚೆನ್ನಾಗಿ ತಾಳಿಸ್ಬೇಕು. ಆಮೇಲೆ ಹಾಕಿ ಆಮೇಲೆ ಒಂದ್ ಸ್ವಲ್ಪ ಹಸಿ ಕೊಬ್ಬರಿ, ಹಸಿ ಕೊಬ್ಬರಿ ತುರಿನ ಹಾಕ್ಬಿಟ್ಟು, ನಿಮ್ಗೆ ಆಪ್ಷನ್ ನಿಂಬೆನಾದ್ರೂ ಹಿಂಕೊಳ್ಳಿ ಅಥವಾ ಹುಣಸೆಣ್ಣ ಆದ್ರೂ ಸ್ವಲ್ಪ ಹಾಕಿ ಒಗ್ಗರಣೆನಲ್ಲೇ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮಾಡಿದ್ರೆ ಇಷ್ಟು ಟೇಸ್ಟಿ ಆಗುತ್ತೆ. ಚಪಾತಿ ಆಗ್ಲಿ, ಅನ್ನ ಆಗ್ಲಿ, ಜೋಳ ರೊಟ್ಟಿಗಾಗ್ಲಿ.
0: ಸೋರೆಕಾಯಿ ಚಟ್ನಿ ರೆಡಿ ಆಗೋಯ್ತು.
1: ರೆಡಿ ಆಗೋಯ್ತು, ಮಾಡಿ ಖಂಡಿತ ತುಂಬಾ
0: ಚೆನ್ನಾಗಿ ನಮ್ಮ ಲಿಸ್ನೆಸ್ ಕೇಳಿಸ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್ ಗೀತಾ ಅವರೇ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ.
1: ಧನ್ಯವಾದ.
0: ಥ್ಯಾಂಕ್ ಯು ಸೋ ಮಚ್. ಎಸ್, ಗೀತಾ ಅವರು ಕಾಲ್ ಮಾಡಿದ್ರು, ತುಂಬಾನೇ ಖುಷಿ ಆಯ್ತು ಅವರ ರೆಸಿಪಿಯನ್ನ ಕೇಳಿ. ಹೀರೆಕಾಯಿ ಸಿಪ್ಪೆಯ ಚಟ್ನಿ ಖಂಡಿತವಾಗ್ಲೂ ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನಮಗೂ ರುಚಿ ಹೇಗಿತ್ತು ಅಂತ ತಿಳಿಸ್ಕೊಡಿ ಅಂತ ಹೇಳ್ತಾ ಇವತ್ತಿನ ಕರೆಯಲ್ಲಿ ಕರಿಚಿ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಧನ್ಯವಾದಗಳು. ಸಮಯ ಇನ್ನೇನು 1 ಗಂಟೆ 10 ನಿಮಿಷವಾಗಲಿದೆ. ಇನ್ನು ಮುಂದೆ ಕನ್ನಡದಲ್ಲಿ ವಾರ್ತಾ ಪ್ರಸಾರವಾಗಲಿದೆ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶಾಂತಲಾ ಜೆ. ಮುಖ್ಯಾಂಶಗಳು. ಬೆಂಗಳೂರಿನಲ್ಲಿಂದು ಸೇವಾ ಫಸ್ಟ್ ಇನ್ನೋವೇಷನ್ ಚಾಲೆಂಜ್ ಉದ್ಘಾಟಿಸಿದ ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ. ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆ 2.0 ಮುಂದಿನ ತಿಂಗಳಿನಿಂದ 70,000 ಗ್ರಾಮೀಣ ಯುವಕರಿಗೆ ಕೌಶಲ್ಯ ತರಬೇತಿ. ಅಮೆರಿಕದೊಂದಿಗೆ ಮಾತುಕತೆ ಪುನರಾರಂಭಿಸಲು ಸಿದ್ಧ, ಇರಾನ್ ಘೋಷಣೆ. ಏಷ್ಯನ್ ಗೇಮ್ಸ್ 10 ಮೀಟರ್ ಏರ್ ಪಿಸ್ತೂಲ್ ಮಿಶ್ರ ತಂಡ ವಿಭಾಗದಲ್ಲಿ ಭಾರತಕ್ಕೆ ಚಿನ್ನ. ಹಾಗೂ ಏಷ್ಯನ್ ಗೇಮ್ಸ್ ಭಾರತದ ಪುರುಷ ಮಹಿಳಾ ಕಬಡ್ಡಿ ತಂಡಗಳು ಫೈನಲ್ಸ್ಗೆ ಲಗ್ಗೆ. ವಾರ್ತೆಗಳ ವಿವರ. ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಇಂದು ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆ ಐಐಎಸ್ಟಿಯಲ್ಲಿ ಸೇವಾ ಫಸ್ಟ್ ಇನ್ನೋವೇಷನ್ ಚಾಲೆಂಜ್ಗೆ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಸಚಿವರು, ವಿದ್ಯಾರ್ಥಿಗಳು ಮೊದಲು ಸಮಾಜದಲ್ಲಿರುವ ಸಮಸ್ಯೆಗಳನ್ನು ಗುರುತಿಸಬೇಕು ಹಾಗೂ ನಾವೀನ್ಯತೆ ಮತ್ತು ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಅದಕ್ಕೆ ಸೂಕ್ತ ಪರಿಹಾರ ಕಂಡುಹಿಡಿಯುವಂತೆ ಸಲಹೆ ನೀಡಿದರು. ರಾಷ್ಟ ಮೊದಲು ಎಂಬ ಪರಿಕಲ್ಪನೆಯಲ್ಲಿ ಸಮಾಜ ಮತ್ತು ದೇಶಕ್ಕೆ ವಿದ್ಯಾರ್ಥಿಗಳು ಕೊಡುಗೆ ನೀಡಬೇಕು. ತಾವು ಕಲಿತ ವಿದ್ಯೆಯನ್ನು ಸಮಾಜದ ಒಳಿತಿಗೆ ಬಳಸಬೇಕು ಎಂದು ಅವರು ಕಿವಿಮಾತು ಹೇಳಿದರು. ನಂತರ ಸಚಿವ ಪ್ರಹ್ಲಾದ್ ಜೋಶಿ ಅವರು ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿದರು. ಈ ಸ್ಪರ್ಧೆಯಲ್ಲಿ ಶಾಲೆಗಳು, ಕೈಗಾರಿಕಾ ತರಬೇತಿ ಸಂಸ್ಥೆಗಳು, ಪಾಲಿಟೆಕ್ನಿಕ್ಗಳು, ಕಾಲೇಜುಗಳು ಮತ್ತು ವಿಶ್ವವಿದ್ಯಾಲಯಗಳ ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ. ಈ ಸ್ಪರ್ಧೆಯು ಅಂತಿಮ ಹಂತ ಡಿಸೆಂಬರ್ನಲ್ಲಿ ನವದೆಹಲಿಯಲ್ಲಿ ನಡೆಯಲಿದೆ. ಕೇಂದ್ರ ಶಿಕ್ಷಣ ಸಚಿವಾಲಯ, ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ ಮಂಡಳಿ ಮತ್ತು ವಿಶ್ವವಿದ್ಯಾಲಯ ಧನ ಸಹಾಯ ಆಯೋಗ ಜಂಟಿಯಾಗಿ ಈ ಸ್ಪರ್ಧೆಯನ್ನು ಆಯೋಜಿಸಿದೆ. ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆಯು ನೋಡಲ್ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸುತ್ತಿದೆ. ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆ 2.0 ಅಡಿಯಲ್ಲಿ ಮುಂದಿನ ತಿಂಗಳಿನಿಂದ ವಿವಿಧ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ 70,000 ಗ್ರಾಮೀಣ ಯುವಕರಿಗೆ ಕೌಶಲ್ಯ ತರಬೇತಿ ನೀಡಲಾಗುವುದು ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆಯು ಬಡ ಗ್ರಾಮೀಣ ಯುವಕರಿಗೆ ಉದ್ಯೋಗಾವಕಾಶದೊಂದಿಗೆ ಕೌಶಲ್ಯ ತರಬೇತಿ ಒದಗಿಸುವ ಕೇಂದ್ರ ಪ್ರಾಯೋಜಿತ ಯೋಜನೆಯಾಗಿದೆ. ಈ ತರಬೇತಿಯು ಅವಧಿಯ 3 ತಿಂಗಳಿನಿಂದ 12 ತಿಂಗಳವರೆಗೆ ಇರಲಿದೆ. ಈ ಯೋಜನೆಯಡಿ 2 ವರ್ಷಗಳ ಅವಧಿಗೆ ಎಲ್ಲಾ 31 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಒಟ್ಟು 9 ಲಕ್ಷಕ್ಕೂ ಹೆಚ್ಚು ಅಭ್ಯರ್ಥಿಗಳಿಗೆ ತರಬೇತಿ ನೀಡುವ ಗುರಿ ನಿಗದಿಪಡಿಸಲಾಗಿದೆ ಎಂದು ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ತಿಳಿಸಿದೆ. ಮೇಕ್ ಇನ್ ಇಂಡಿಯಾ ಉಪಕ್ರಮಕ್ಕೆ ಇಂದು 12 ವರ್ಷಗಳು ತುಂಬಿವೆ. ಉತ್ಪಾದನೆ, ವಿನ್ಯಾಸ ಮತ್ತು ನಾವೀನ್ಯತೆಯ ಜಾಗತಿಕ ಕೇಂದ್ರವಾಗುವ ಮಹತ್ವಾಕಾಂಕ್ಷೆಯೊಂದಿಗೆ 2014 ಇದೇ ದಿನದಂದು ಈ ಉಪಕ್ರಮವನ್ನು ಪ್ರಾರಂಭಿಸಲಾಯಿತು. ವಿವಿಧ ಕೈಗಾರಿಕೆಗಳಲ್ಲಿ ಉತ್ಪಾದನೆ, ಹೂಡಿಕೆ ಮತ್ತು ಸಾಮರ್ಥ್ಯಗಳನ್ನು ವಿಸ್ತರಿಸುವ ಮೂಲಕ ಈ ಉಪಕ್ರಮವು ಭಾರತದ ಉತ್ಪಾದನಾ ವಲಯ ಚಿತ್ರಣವನ್ನೇ ಬದಲಾಯಿಸಿದೆ. ವ್ಯಾಪಾರಗಳು ಮತ್ತು ಹೂಡಿಕೆದಾರರಿಗೆ ಭಾರತದ ಉತ್ಪಾದನಾ ಪಯಣದಲ್ಲಿ ಪಾಲ್ಗೊಳ್ಳಲು ಮೇಕ್ ಇನ್ ಇಂಡಿಯಾ ಹೊಸ ಅವಕಾಶಗಳನ್ನು ಕಲ್ಪಿಸಿದೆ. ಮೇಕ್ ಇನ್ ಇಂಡಿಯಾ 2.0 ಅಡಿಯಲ್ಲಿ ಈ ಉಪಕ್ರಮವನ್ನು ವಿಸ್ತರಿಸಲಾಗಿದೆ. ಪ್ರಸ್ತುತ ಈ ಉಪಕ್ರಮವು 27 ವಲಯಗಳ ಮೇಲೆ ಗಮನ ಹರಿಸುತ್ತಿದ್ದು, ಇದರಲ್ಲಿ 15 ಉತ್ಪಾದನಾ ವಲಯಗಳು ಮತ್ತು 12 ಸೇವಾ ವಲಯಗಳು ಸೇರಿವೆ. ಹೂಡಿಕೆಗೆ ಅನುಕೂಲ ಕಲ್ಪಿಸುವುದು, ನಾವೀನ್ಯತೆಯನ್ನು ಉತ್ತೇಜಿಸುವುದು ಮತ್ತು ವಿಶ್ವದರ್ಜೆಯ ಮೂಲಸೌಕರ್ಯವನ್ನು ಅಭಿವೃದ್ಧಿಪಡಿಸುವುದರ ಮೇಲೆ ಈ ಉಪಕ್ರಮವು ಗಮನಹರಿಸಿದೆ. ಕನಿಷ್ಠ ಸರ್ಕಾರ ಗರಿಷ್ಠ ಆಡಳಿತ ತತ್ವದಡಿ ಇದು ಪ್ರಕ್ರಿಯೆಗಳನ್ನು ಮತ್ತು ನೀತಿಗಳನ್ನು ಆಧುನೀಕರಿಸುವ ಪ್ರಯತ್ನವೂ ಮಾಡಿದೆ. ಈ ಉಪಕ್ರಮದ ಅಡಿಯಲ್ಲಿ ಭಾರತದ ಎಲೆಕ್ಟ್ರಾನಿಕ್ಸ್ ಉತ್ಪಾದನೆಯು ಸುಮಾರು 7 ಪಟ್ಟು ಹೆಚ್ಚಾಗಿದೆ. ಅಂದರೆ 2014-15 1.9 ಲಕ್ಷ ಕೋಟಿ ರೂಪಾಯಿಗಳಷ್ಟಿದ್ದ ಉತ್ಪಾದನೆಯು 2025-26 ವೇಳೆಗೆ 13 ಲಕ್ಷ ಕೋಟಿ ರೂಪಾಯಿಗಳಿಗೂ ಅಧಿಕವಾಗಿದೆ. ಇದೇ ಅವಧಿಯಲ್ಲಿ ಮೊಬೈಲ್ ಫೋನ್ ಉತ್ಪಾದನೆಯು ಸುಮಾರು 33 ಪಟ್ಟು ಹೆಚ್ಚಾಗಿದೆ. 18,000 ಕೋಟಿ ರೂಪಾಯಿಗಳಿಂದ 6.27 ಲಕ್ಷ ಕೋಟಿ ರೂಪಾಯಿಗಳಿಗೆ ಏರಿಕೆಯಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪಶ್ಚಿಮ ಏಷ್ಯಾದಲ್ಲಿನ ಸಂಘರ್ಷ ಕೊನೆಗೊಳಿಸಲು ಹಾರ್ಮೋಸ್ ಜಲಸಂಧಿಯನ್ನು ಮತ್ತೆ ತೆರೆಯಲು ಮತ್ತು ತನ್ನ ಪರಮಾಣು ಕಾರ್ಯಕ್ರಮದ ಕುರಿತು ಅಮೆರಿಕದೊಂದಿಗೆ ಮಾತುಕತೆಗಳನ್ನು ಪುನರಾರಂಭಿಸಲು ಇರಾನ್ 7 ದಿನಗಳ ಯೋಜನೆಯನ್ನು ನೀಡಿದೆ ಎಂದು ಇರಾನ್ ವಿದೇಶಾಂಗ ಸಚಿವ ಸೈಯದ್ ಅಬ್ಬಾಸ್ ಅರ್ಜ್ವಿ ತಿಳಿಸಿದ್ದಾರೆ. ಈ ಪ್ರಸ್ತಾಪವನ್ನು ಮಧ್ಯವರ್ತಿಗಳ ಮೂಲಕ ಅಮೆರಿಕಕ್ಕೆ ತಿಳಿಸಲಾಗಿದೆ. 7ನೇ ದಿನದೊಳಗೆ ಹಾರ್ಮೋಸ್ ಜಲಸಂಧಿಯನ್ನು ಮತ್ತೆ ತೆರೆಯಲು ಮತ್ತು ಪರಮಾಣು ಮಾತುಕತೆಗಳನ್ನು ಪುನರಾರಂಭಿಸಲು ಕೆಲವು ಷರತ್ತುಗಳನ್ನು ಸೇರಿಸಲಾಗಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಇನ್ನೊಂದೆಡೆ, ಈ ವರ್ಷದ ಜೂನ್ನಲ್ಲಿ ಆಗಿರುವ ಒಪ್ಪಂದವನ್ನು ಕಾರ್ಯಗತಗೊಳಿಸಲು ವಿಫಲವಾದ ಕಾರಣ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರನ್ನು ಇರಾನ್ ಅಧ್ಯಕ್ಷ ಮಸೌದ್ ಪೆಜಕಿಯನ್ ದೂಷಿಸಿದ್ದು ಸಂವಾದಕ್ಕೆ ಇರಾನ್ ಸಿದ್ದವಾಗಿದೆ ಎಂದು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ್ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತು ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಪಿಎಂ ಗತಿಶಕ್ತಿ ಯೋಜನೆಯ ಕುರಿತು ಒಂದು ನೋಟ ಇಲ್ಲಿದೆ. ಪಿಎಂ ಗತಿಶಕ್ತಿ ಯೋಜನೆಯು 2021ರಲ್ಲಿ ಪ್ರಾರಂಭವಾಯಿತು. ಇದರ ಜಿಐಎಸ್ ಆಧಾರಿತ ರಾಷ್ಟೀಯ ಮಾಸ್ಟರ್ ಪ್ಲಾನ್ 16 ಸಚಿವಾಲಯಗಳು ಮತ್ತು ಇಲಾಖೆಗಳಿಂದ ಮೂಲಸೌಕರ್ಯ ದತ್ತಾಂಶವನ್ನು ಸಂಯೋಜಿಸುತ್ತಿದೆ. ರೈಲ್ವೆಗಳು, ಬಂದರುಗಳು, ವಿಮಾನ ನಿಲ್ದಾಣಗಳು, ಕೈಗಾರಿಕಾ ಕಾರಿಡಾರ್

0: ಆದರೆ ಇದೆಲ್ಲಾನು ಸೈಲೋ ಮೆಂಟಾಲಿಟಿ ಅಂತ ಹೇಳ್ತೀವಿ, ಅದ್ರ ಪಾಡಿಗೆ ಒಂದೊಂದೇ ಕಂಪಾರ್ಟ್ಮೆಂಟಲೈಸ್ ಆಗಿ ಯೋಚನೆ ಮಾಡ್ತಾರೆ, ವರ್ಕ್ ಮಾಡ್ತಾರೆ. ಈ ಪ್ಲಾಟ್ಫಾರ್ಮ್ ಏನಂದ್ರೆ ಗತಿಶಕ್ತಿ ಇದೊಳಗೆ ಎಲ್ಲಾನು ಇಂಟಿಗ್ರೇಟ್ ಮಾಡಬೇಕು, ಒಂದಕ್ಕೊಂದು ಪೂರಕವಾಗಿ ಕೆಲಸ ಮಾಡಬೇಕು ಅಂತ ಹೇಳಿ.
1: ಜಪಾನ್ನ ನಗೋಯಾದಲ್ಲಿ ನಡೆಯುತ್ತಿರುವ ಏಷ್ಯನ್ ಗೇಮ್ಸ್ನಲ್ಲಿ ಇಂದು ಭಾರತದ ಕಮಲ್ ಜೀತ್ ಮತ್ತು ಸುರುಚಿ ಸಿಂಗ್ ಜೋಡಿ 10 ಮೀಟರ್ ಏರ್ ಪಿಸ್ತೂಲ್ ಮಿಶ್ರ ತಂಡ ವಿಭಾಗದಲ್ಲಿ ಚಿನ್ನದ ಪದಕ ಗೆದ್ದಿದೆ. ಇದೇ ವೇಳೆ ರುದ್ರಾಂಶ್ ಪಾಟೀಲ್, ಐಶ್ವರ್ಯ ಪ್ರತಾಪ್ ತೋಮರ್ ಮತ್ತು ನೀರಜ್ ಕುಮಾರ್ ಅವರನ್ನೊಳಗೊಂಡ ಭಾರತದ ಶೂಟಿಂಗ್ ತಂಡ ಪುರುಷರ 50 ಮೀಟರ್ ರೈಫಲ್ 3 ಪೊಸಿಷನ್ ತಂಡದ ವಿಭಾಗದಲ್ಲಿ ಬೆಳ್ಳಿ ಪದಕ ವಿಜೇತವಾಗಿದೆ. ಪದಕ ವಿಜೇತ ಕ್ರೀಡಾಪಟುಗಳನ್ನು ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಯುವಜನ ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವಿಯಾ ಸೇರಿದಂತೆ ಅನೇಕ ಗಣ್ಯರು ಅಭಿನಂದಿಸಿದ್ದಾರೆ. ಏಷ್ಯನ್ ಗೇಮ್ಸ್ನ ಸೆಮಿಫೈನಲ್ಸ್ ಪಂದ್ಯಗಳಲ್ಲಿ ಭರ್ಜರಿ ಜಯ ಸಾಧಿಸುವ ಮೂಲಕ ಭಾರತದ ಪುರುಷ ಮತ್ತು ಮಹಿಳಾ ಕಬಡ್ಡಿ ತಂಡಗಳು ಫೈನಲ್ ಪ್ರವೇಶಿಸಿದೆ. ಮಹಿಳೆಯರ ತಂಡ ನೇಪಾಳವನ್ನು 48-24 ಅಂತರದಿಂದ ಸೋಲಿಸಿದರೆ ಪುರುಷರ ತಂಡ ಥೈಲ್ಯಾಂಡ್ ವಿರುದ್ಧ 66-28 ಅಂತರದಿಂದ ಜಯದೊಂದಿಗೆ ತಮ್ಮ ಅಜೇಯ ಓಟವನ್ನು ಮುಂದುವರಿಸಿತು. ಫೈನಲ್ಸ್ನಲ್ಲಿ ಭಾರತದ ಎರಡು ತಂಡಗಳು ಇರಾನ್ ಮತ್ತು ಚೈನೀಸ್ ತೈಪೆ ನಡುವಿನ ಪಂದ್ಯಗಳ ವಿಜೇತರನ್ನು ಎದುರಿಸಲಿವೆ. ಏಷ್ಯನ್ ಕ್ರೀಡಾಕೂಟಕ್ಕೆ 1990 ಕಬಡ್ಡಿ ಸೇರ್ಪಡೆಯಾದಾಗಿನಿಂದ ಭಾರತದ ಪುರುಷರ ತಂಡ 8 ಬಾರಿ ಚಿನ್ನದ ಪದಕ ಗೆದ್ದಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇದೇ ಭಾನುವಾರ 27ರಂದು ಬೆಳಿಗ್ಗೆ 11 ಗಂಟೆಗೆ ಆಕಾಶವಾಣಿಯಲ್ಲಿ ಪ್ರಸಾರವಾಗಲಿರುವ ಮಾಸಿಕ ರೇಡಿಯೋ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಸಮಸ್ತ ಭಾರತೀಯರನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ಇದು ಮನ್ ಕಿ ಬಾತ್ ಕಾರ್ಯಕ್ರಮದ 138ನೇ ಸಂಚಿಕೆಯಾಗಿದ್ದು ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲಾ ಜಾಲಗಳಲ್ಲಿ, ಆಕಾಶವಾಣಿ ಸುದ್ದಿ ಜಾಲತಾಣ ಹಾಗೂ ನ್ಯೂಸ್ ಆನ್ ಏರ್ ಆಪ್ ಮೊಬೈಲ್ನಲ್ಲಿ ಪ್ರಸಾರವಾಗಲಿದೆ. ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಂಗಳೂರಿನಲ್ಲಿಂದು ಸೇವಾ ಫಸ್ಟ್ ಇನ್ನೋವೇಷನ್ ಚಾಲೆಂಜ್ ಉದ್ಘಾಟಿಸಿದ ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ. ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆ 2.0, ಮುಂದಿನ ತಿಂಗಳಿನಿಂದ 70,000 ಗ್ರಾಮೀಣ ಯುವಕರಿಗೆ ಕೌಶಲ್ಯ ತರಬೇತಿ. ಅಮೆರಿಕದೊಂದಿಗೆ ಮಾತುಕತೆ ಪುನರಾರಂಭಿಸಲು ಸಿದ್ಧ, ಇರಾನ್ ಘೋಷಣೆ. ಏಷ್ಯನ್ ಗೇಮ್ಸ್ 10 ಮೀಟರ್ ಏರ್ ಪಿಸ್ತೂಲ್ ಮಿಶ್ರ ತಂಡ ವಿಭಾಗದಲ್ಲಿ ಭಾರತಕ್ಕೆ ಚಿನ್ನ ಹಾಗೂ ಏಷ್ಯನ್ ಗೇಮ್ಸ್ ಭಾರತದ ಪುರುಷ ಮಹಿಳಾ ಕಬಡ್ಡಿ ತಂಡಗಳು ಫೈನಲ್ಗೆ ಲಗ್ಗೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.

0: ಕೇಳ್ತಾ ಇದ್ದೀರಾ, ಇದು ಎಫ್ ಎಂ ರೈನ್ಬೋ ಕನ್ನಡ ಗಮನ ಮಿಲೋ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ನಮ್ಮ ಮುಂದಿನ ಕಾರ್ಯಕ್ರಮ ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್ ಅವರದ್ದು.
1: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಮುಸುಕಿ ಹುದು ಹುಟ್ಟಳಿವುಗಳ ಕಾರಣವ ಮಬ್ಬು, ಮಸಕಿನಲ್ಲಿ ಹುದುಗಿಹವು ಮೋಹಮೂಲಗಳು. ಮುಸುಕಿ ಹುದು ಹುಟ್ಟಳಿವುಗಳ ಕಾರಣವ ಮಬ್ಬು, ಮಸಕಿನಲ್ಲಿ ಹುದುಗಿಹವು ಮೋಹಮೂಲಗಳು. ನಿಸಿಮುಚ್ಚಿ ಹುದು ದಿನಪಚಂದಿರರ ಹುಟ್ಟೆಡೆಯ, ಮಿಸುಕುವ ರಹಸ್ಯ ನೀ ಮಂಕುತಿಮ್ಮ. ನಿಸಿಮುಚ್ಚಿ ಹುದು ದಿನಪಚಂದಿರರ ಹುಟ್ಟೆಡೆಯ, ಮಿಸುಕುವ ರಹಸ್ಯ ನೀ ಮಂಕುತಿಮ್ಮ.

ಮುಖ್ಯ ಕಾಣಿಸಿಲ್ಲ, ಯಾಕಂದ್ರೆ ಮುಸುಕಿ ಹೋದು ಹುಟ್ಟಳಿವುಗಳ ಕಾರಣವ ಮಬ್ಬು, ಮಸಕಿನಲ್ಲಿ ಹುದುಗಿಹುವು ಮೋಹ ಮೂಲಗಳು, ನಿಶಿ ಮುಚ್ಚಿ ಹೋದು ದಿನಪ ಚಂದಿರರ ಹುಟ್ಟೆಡೆಯ ಮಿಸುಕುವ ರಹಸ್ಯ ನೀ ಮಂಕುತಿಮ್ಮ. ಎಷ್ಟು ಸುಂದರವಾದ ಹಿಂದಿನ ಪದ್ಯಕ್ಕೆ ಸಂವಾದಿಯಾಗಿ ಬರುವಂತಹದ್ದು ಮುಂದಿಂದಿದು. ಮುಸುಕಿ ಹೋದು ಹುಟ್ಟು ಅಳಿವುಗಳ ಕಾರಣವ ಮಬ್ಬು, ನಾನು ಯಾಕೆ ಹುಟ್ಟಿದೆ ಯಾಕೆ ಸಾಯ್ತೀನಿ ಇದ್ರ ಕಾರಣ ಮಬ್ಬಾಗ್ಬಿಟ್ಟಿದೆ, ನನಗೆ ಮುಸುಕಾಗ್ಬಿಟ್ಟಿದೆ, ನನಗೇನೂ ಕಾಣಿಸಲ್ಲ, ಯಾಕೆ ಹುಟ್ಟಿದೆ ಅಂತ ಗೊತ್ತಿಲ್ಲ, ಯಾಕೆ ಸಾಯ್ತೇನೆ ಅಂತ ಗೊತ್ತಿಲ್ಲ, ಮಬ್ಬಾಗ್ಬಿಟ್ಟಿದೆ. ಮುಸುಕಿನಲ್ಲಿ ಹುದುಗಿ ಹೋ ಮೋಹ ಮೂಲಗಳು, ನನ್ನ ಮೋಹದ ಮೂಲಗಳಿದ್ದಾವಲ್ಲ ಮುಸುಕಿ ನಾನು ಸಿಕ್ಕಾಕೊಂಡ್ಬಿಟ್ಟಿದ್ದಾವೆ, ನನ್ನ ಮೋಹ ಯಾವಾಗ ಬರ್ತದೆ ಅಂತ ಗೊತ್ತಿಲ್ಲ ಸ್ವಾಮಿ. ನೋಡಿ ಎಂತೆಂಥವ್ರಿಗೂ ಮೋಹ ಬಿಡಲಿಲ್ಲ. ಧಾರುಣಿ ಸುತೆಯವಲು ದೃಢ ಮನಸ್ಕರ ದಾರು, ಸೀತೆ ಧಾರುಣಿ ಸುತೆ, ದೃಢ ಮನಸ್ಸಿಗೆ ಒಂದು ಹೆಸರು ಹಾಕಿ, ಅಂಥವಳಿಗೆ ಮಾರೀಚ ಹರಿಣ ಅಡ್ಡಾಡಲೇನಾಯಿತೋ. ಮಾರೀಚ ಧರಣ ಬಂದ ತಕ್ಷಣ ಸೀತೆ ಮನಸ್ಸೇ ಕೆಡಬೇಕಾದ್ರೆ ಆಕೆ ಮನಸ್ಸಿಗೆ ಮೋಹ ಬರಬೇಕಾದ್ರೆ ಈ ಮೋಹ ಎಲ್ಲಿತ್ತು ಸ್ವಾಮಿ? ಮೊದಲು ಮಗ ಹುಟ್ಟಿಲ್ಲ, ಗಂಡ ಹೆಂಡತಿ ಇಬ್ಬರೇ ಇದ್ರು, ಓಡಾಡ್ತಾ ಇದ್ರು, ಮಗು ಹುಟ್ಟಿದ ತಕ್ಷಣ ಹೋದು ಮತ್ತೊಂದು ಮೂಲ ಶುರು ಆಯಿತು. ಮೋಹದ ಮೂಲಗಳು ಹಾಗೆ ಬರ್ತಾ ಇರ್ತವೆ. ಅದಕ್ಕೆ ಹೇಳ್ತಾರೆ ಮುಸುಕಿನಲ್ಲಿ ಹುದುಗಿ ಹೋ ಮೋಹದ ಮೂಲಗಳು, ನನ್ನ ಮೋಹದ ಎಲ್ಲ ಮೂಲಗಳು ಎಲ್ಲ ಮುಸುಕಿನಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾವೆ. ನಿಶಿ ಮುಚ್ಚಿ ಹೋದು ದಿನಪ ಚಂದಿರರ ಹುಟ್ಟೆಡೆಯ, ಎಷ್ಟು ಚಂದ ಆಸ್ಟ್ರಾನಮಿ ಸ್ವಾಮಿ ಇದು. ದಿನಪ ಚಂದಿರ, ಸೂರ್ಯ ಚಂದ್ರರು ಹೇಗೆ ಹುಟ್ಟಿದ್ರು? ಇವತ್ತಿಗೆ ಬಿಗ್ ಬ್ಯಾಂಗ್ ಥಿಯರಿ ಅಂತ ಹೇಳ್ತೇವೆ, 4.5 ಬಿಲಿಯನ್ ವರ್ಷಗಳ ಹಿಂದೆ ಈ ಪ್ರಪಂಚ ಸೃಷ್ಟಿಯಾಯಿತು. ಏನೋ ಗ್ಯಾಸ್ ಇತ್ತು, ಗಬಾರ್ ಅಂತ ಹೊಡಿತು, ಅದು ಹೊಡೆದು ಅದೆಲ್ಲ ತಿರುಗ್ತಾ ತಿರುಗ್ತಾ ಗಟ್ಟಿಯಾಯಿತು. ಎಲ್ಲೆಲ್ಲ ವಾದಗಳನ್ನು ಕೊಡ್ತೇವೆ, ತಿಳುವಳಿಕೆಗಳನ್ನು ಕೊಡ್ತೇವೆ, ಆದರೂ ಯಾವುದೂ ಸ್ಪಷ್ಟ ಇಲ್ಲ. ಇವತ್ತಿಗೆ ಹುಡುಕಾಡ್ತೇವೆ ಅಲ್ಲೆಲ್ಲೋ ಮೂಲೆಯಲ್ಲಿ ಭಾಳದು ಎಷ್ಟೋ ಲೈಟ್ ಇಯರ್ಸ್ ಮೇಲೆ ಇನ್ನೊಂದು ಗ್ರಹ ಇರ್ಬೋದಲ್ಲ ನಮ್ಮ ಹಾಗಿರುವಂಥದ್ದು, ಹುಡುಕ್ತಾನೇ ಇದ್ದೀವಿ. ಪ್ರಪಂಚ ಹುಟ್ಟಿ 4.5 ಬಿಲಿಯನ್ ವರ್ಷ ಆದರೂ ಹುಡುಗಾಟ ನಿಂತಿಲ್ಲ ನಮ್ದಿನ್ನು, ಅದೆಲ್ಲ ಮಬ್ಬನಲ್ಲೇ ಇದೆ. ಅದಕ್ಕೆ ಹೇಳ್ತಾರೆ ನಿಶಿ ಮುಚ್ಚಿ ಹೋದು ದಿನಪ ಚಂದಿರರ ಹುಟ್ಟೆಡೆಯ. ದಿನಪ ಸೂರ್ಯ ಚಂದ್ರರು ಹೇಗೆ ಹುಟ್ಟಿದ್ರು ಅನ್ನೋದೇ ನೀನು ಹುಡುಕ ಮಗಾಗಿದೆ. ಆದರೆ ಎಷ್ಟು ಚಂದದ ಮಾತು, ಕೊನೆ ಮಾತು, ಮಿಸುಕುವ ರಹಸ್ಯ ನೀ ಮಂಕುತಿಮ್ಮ, ನೀನು ಆ ಪ್ರಪಂಚದ ರಹಸ್ಯ ನೀನು, ಆದರೆ ಮಿಸ್ ಕಾಡ್ತಾ ಇದ್ದೀಯಾ ಅಂದರೆ ನೀನೇ ಒಬ್ಬ ಅಲುಗಾಡುವಂಥ ರಹಸ್ಯ ಇದ್ದ ಹಾಗೆ. ಹೇಗೆ ಇಡೀ ಪ್ರಪಂಚ ರಹಸ್ಯದಲ್ಲಿದೆಯೋ ಹಾಗೆ ಅಲುಗಾಡುವಂಥ ತಿಳುವಳಿಕೆ ಉಳ್ಳಂಥ, ತಿಳುವಳಿಕೆ ಬರಬಹುದಾದಂಥ ರಹಸ್ಯ ನೀನೇ ಅನ್ನೋ ಮಾತನ್ನು ಹೇಳ್ತಾರೆ.

ಧೂಳ್ ಕಣವ ಪತ್ತಿ ಹುದೋ, ಆವ ಧೂಳಿನೊಳಾವ ಚೈತನ್ಯ ಕಣವೋ. ಆವ ಗಾಳಿಯದಾವ ಧೂಳ್ ಕಣವ ಪತ್ತಿ ಹುದೋ, ಆವ ಧೂಳಿನೊಳಾವ ಚೈತನ್ಯ ಕಣವೋ. ಜೀವವಿಂತಜ್ಞಾತ ಸೂತ್ರದಾಟದ ಬೊಂಬೆ ಭಾವಿಸ ಸೂತ್ರಗಳ ಮಂಕುತಿಮ್ಮ. ಜೀವವಿಂತಜ್ಞಾತ ಸೂತ್ರದಾಟದ ಬೊಂಬೆ ಭಾವಿಸ ಸೂತ್ರಗಳ ಮಂಕು

ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

0: ಹಿನ್ನೆಲೆಯಲ್ಲಿ ಅಟಲ್ ಇನೋವೇಷನ್ ಮಿಷನ್ ಕುರಿತಂತೆ ವಿಶೇಷ ಸಂವಾದ ಮೂಡಿಬರಲಿದೆ. ಭಾಗವಹಿಸುತ್ತಾರೆ ಡಾಕ್ಟರ್ ಆಶಾ ಕೃಷ್ಣಸ್ವಾಮಿ ಹಿರಿಯ ಪತ್ರಕರ್ತರು, ನಡೆಸಿಕೊಡುತ್ತಾರೆ ನಾರಾಯಣಸ್ವಾಮಿ ಬಿಎಸ್ ಹಿರಿಯ ಪತ್ರಕರ್ತರು.
1: ಎಲ್ಲ ಶ್ರೋತೃಗಳಿಗೆ ನಮಸ್ಕಾರ. ಕೇಂದ್ರ ಸರ್ಕಾರದ ಸೇವಾ ಸಂಕಲ್ಪ ಅಭಿಯಾನ ಅಂಗವಾಗಿ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸುತ್ತಿರುವ ವಿಶೇಷ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ಅಟಲ್ ಇನ್ನೋವೇಷನ್ ಮಿಷನ್ ವಿಷಯ ಕುರಿತ ಇಂದಿನ ಸಂವಾದದಲ್ಲಿ ನಮ್ಮೊಂದಿಗೆ ಹಿರಿಯ ಪತ್ರಕರ್ತರಾದ ಡಾಕ್ಟರ್ ಆಶಾ ಕೃಷ್ಣಸ್ವಾಮಿ ಅವರಿದ್ದಾರೆ. ಅವರಿಗೆ ನಾನು ಸ್ವಾಗತ ಕೋರುತ್ತೇನೆ.
2: ನಮಸ್ತೆ
1: ಮೇಡಮ್. ಈಗ ನಾವು ಈ ಡಿಜಿಟಲ್ ಯುಗ ಮತ್ತೆ ನಾವೀನ್ಯತೆಯ ಯುಗದಲ್ಲಿ ಬದುಕ್ತಾ ಇದ್ದೀವಿ.
2: ಹೌದು.
1: ಇವತ್ತು ಏನು ನಾವೀನ್ಯತೆ ಅಥವಾ ಇನ್ನೋವೇಷನ್ ಅಂತ ಹೇಳ್ತೀವಿ. ಈ ಇನ್ನೋವೇಷನ್ ನಮ್ಮ ಈ ತಂತ್ರಜ್ಞಾನದ ಬಳಕೆ ಮೂಲಕ ಜನರ ಜೀವನ ಮಟ್ಟ ಸುಧಾರಣೆ ಮಾಡೋದಕ್ಕೆ ಮತ್ತೆ ಜನರಿಗೆ ವೈವಿಧ್ಯಮಯವಾದ ಸೇವೆಯನ್ನ ಒದಗಿಸೋದ್ರಲ್ಲಿ ತುಂಬಾ ಹೆಚ್ಚಿನ ಕೊಡುಗೆಯನ್ನ ಕೊಡ್ತಾ ಇದ್ದಾವೆ. ಈ ಒಂದು ಇನ್ನೋವೇಷನ್ಗೆ ಉತ್ತೇಜನ ಕೊಡೋದಕ್ಕೆ 2016 ಅಂದ್ರೆ 10 ವರ್ಷದ ಹಿಂದೆ ಕೇಂದ್ರ ಸರ್ಕಾರ ಅಟಲ್ ಇನ್ನೋವೇಷನ್ ಮಿಷನ್ ಅನ್ನ ಆರಂಭಿಸಿತು. ಈಗ ನಾವು ಒಂದು 10 ವರ್ಷದ ಹಿಂದೆ ನಾವು ಗಮನಿಸೋದಾದ್ರೆ ಈ ಒಂದು ಪ್ರಗತಿಯನ್ನ, ಈ ದಶಕದ ಹಾದಿಯನ್ನ ನೋಡೋದಾದ್ರೆ ನಾವು ಎಲ್ಲಿದ್ದೀವಿ ಅಂತ ತಾವು ಹೇಳ್ತೀರಿ?
2: ಇದರದ್ದು ನೀವು ನೀತಿ ಆಯೋಗಲ್ಲಿ ಇದನ್ನು ಬಂದ್ಬಿಡತ್ತೆ, ಅವರೇನೇ ಇಂಪ್ಲಿಮೆಂಟಿಂಗ್ 2016 ನೀವು ಹೇಳಿದಂಗೆ ಶುರುವಾಗತ್ತೆ. ಇದು ಏನಂತ ಹೇಳಿದ್ರೆ, ಯಾರ್ಯಾರಿಗೆ ಬ್ರೈಟ್ ಐಡಿಯಾಸ್ ಇದೆ ಅಥವಾ ಏನಾರು ಮಾಡಬೇಕು ಅಂತ ಆಸೆ ಇದೆಯಲ್ಲ, ಅವ್ರನ್ನೆಲ್ಲ ಒಂದು ಕಡೆಗೆ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಆಗಿದೆ. ಇದರೊಳಗೆ ಡಿಫ್ರೆಂಟ್ ಹೆಡ್ಸಲ್ಲಿ ಬರುತ್ತೆ ಮತ್ತು ಈ ದೇಶದಲ್ಲಿ ಎಷ್ಟೋ ಜನಕ್ಕೆ ಐಡಿಯಾ ಇರುತ್ತೆ. ಆ ಐಡಿಯಾನ

0: ಬೇರೆಯವ್ರ ಜೊತೆ ಹಂಚ್ಕೋಬೇಕು ಅಂತ ಇರುತ್ತೆ, ಟ್ರೈನ್ ಮಾಡಬೇಕು ಇನ್ನೊಬ್ಬರನ್ನ ಅಂತ ಇರುತ್ತೆ, ಎಸ್ಪೆಷಲಿ ಯಂಗ್ ಮೈಂಡ್ ಸ್ಕೂಲ್ ಮಕ್ಕಳಿಗೆ ಮಾಡಬೇಕು ಅಂತ ಇರುತ್ತೆ. ಆ ದಿಶೆಯಲ್ಲಿ ಈ ಏಮ್ ಅಂತ ಶಾರ್ಟ್ ಆಗಿ ಏನು ಹೇಳ್ತೀವಿ, ಅಟಲ್ ಇನೋವೇಷನ್ ಮಿಷನನ್ನು, ಅದೊಳಗೆ ಡೇಟಾ ಹೇಳೋ ಪ್ರಕಾರ ಇಟ್ ಕರೆಂಟ್ಲಿ ಇಟ್ ರಿಪೋರ್ಟ್ಸ್ 72 AACs ಇದೆ, 3,500 ಸ್ಟಾರ್ಟ್ಅಪ್ಸ್ಗೆ ಸಪೋರ್ಟ್ ಮಾಡಿದೆ ಅಂತ ಹೇಳುತ್ತಿದ್ದಾರೆ. ಇದರದ್ದು ಮೇನ್ಲಿ ಇದರದ್ದು ಈ ಕಲ್ಚರ್ ಆಫ್ ಇನೋವೇಷನ್ ಆ್ಯಂಡ್ ಆಂಟ್ರಪ್ರಿನರ್ಶಿಪ್ನ ಎನ್ಕರೇಜ್ ಮಾಡೋಕ್ಕೇ ಇರೋದಿದು. ಆಂಟ್ರಪ್ರಿನರ್ಶಿಪ್ಗೆ ನಮ್ಮ ದೇಶದಲ್ಲಿ ಕೊರತೆ ಇಲ್ಲ, ಆದರೆ ಅದನ್ನು ಎಕ್ಸಿಬಿಟ್ ಎಲ್ಲಿ ಮಾಡಬೇಕು, ಅದಕ್ಕೊಂದು ಸ್ವಲ್ಪ ಫೈನಾನ್ಷಿಯಲ್ ಸಪೋರ್ಟು ಬೇಕಾಗತ್ತೆ, ಅದಕ್ಕೊಂದು ರೂಪರೇಷೆ ಬೇಕಾಗತ್ತೆ. ಇವಾಗ ಅರ್ಬನ್ ಏರಿಯಾಸ್ನಲ್ಲಿ ನಾನು ನೋಡಿದಂಗೆ ಶಾಲೆಗಳಲ್ಲಿ ಲ್ಯಾಬ್ಸ್ ಮಾಡಿಬಿಟ್ಟಿರ್ತಾರೆ, ಅದೇ ಸ್ವಲ್ಪ ನಾವು ಬೆಂಗಳೂರಲ್ಲೇ ಸ್ವಲ್ಪ ದೂರ ಹೋದರೆ ಸಿಟಿ ಸೆಂಟ್ರಿಂದ ಲ್ಯಾಬ್ ಅನ್ನೋ ಕಾನ್ಸೆಪ್ಟ್ ಗೊತ್ತಿದ್ರೂ ಏದೋ ವಿಡಿಯೋಲ್ಲಿ ನೋಡಿರ್ಬೋದು, ಬುಕ್ಕಲ್ಲಿ ಓದಿರ್ಬೋದು, ಆದರೆ ಲ್ಯಾಬ್ಗಳಿರಲ್ಲ. ಈಗ ಲ್ಯಾಬ್ಗಳು ಈ ಇನೋವೇಷನ್ ಇದೊಳಗೆ ಬರ್ತಾ ಇದೆ, ಅದಕ್ಕೆ ಸಪೋರ್ಟ್ ಮಾಡ್ತಾ ಇದೆ. ಇದು ಒಂಥರ ಫಾಸ್ಟ್ರಿಂಗ್ ಇನೋವೇಷನ್, ಆಮೇಲೆ ಅದು ಡಿಫ್ರೆಂಟ್ ಸೆಕ್ಟರ್ಸ್ನಲ್ಲಿ ಬರ್ತಾ ಇದೆ. ಇದು ಫೈನಲಿ ಎಕಾನಮಿ ಇಂಪ್ರೂವ್ ಮಾಡಬೇಕು, ಈ ದೇಶದ ಆರ್ಥಿಕತೆನ ಇಂಪ್ರೂವ್ ಮಾಡಬೇಕು, ಅದು ಸ್ಟೇಕ್ ಹೋಲ್ಡರ್ಸ್ ಯಾರಿರಬೇಕು ಮಾಡಬೇಕಾದ್ರೆ, ಇಡೀ ಸಮಾಜ ಅದಕ್ಕೆ ಯಾರ್ಯಾರಿಗೆ ಇಂಟ್ರೆಸ್ಟ್ ಇರೋದು ಅಂತಲ್ಲ, ಕನ್ಸ್ಯೂಮರ್ಸ್ ಕೂಡ ಸ್ಟೇಕ್ ಹೋಲ್ಡರ್ಸ್ ಆಗಿಬಿಡ್ತಾರೆ. ಇವಾಗ ಒಬ್ಬ ಕನ್ಸ್ಯೂಮರು ನನಗೆ ಈ ಥರ ಪ್ರಾಡಕ್ಟ್ಗೆ ನನಗೆ ಇಷ್ಟ ನನಗೆ ಬೇಕು ಅಂತ ಹೇಳಿದಾಗ ಅಲ್ಲಿ ಇನೋವೇಷನ್ ಶುರು ಆಗುತ್ತೆ ಮ್ಯಾನುಫ್ಯಾಕ್ಚರಿಂಗ್ ಲೆವೆಲಲ್ಲಿ. ಆ ಒಂದು ಥಿಂಕಿಂಗ್ ಇದು ಕೊಡ್ತಾ ಇದೆ. ಇದು ಎಷ್ಟು ಚೆನ್ನಾಗಿ ಪ್ಲಾನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಒಂದು ಅಟಲ್ ಟಿಂಕರಿಂಗ್ ಲ್ಯಾಬ್ಸ್ ಅಂತ ಸ್ಕೂಲಲ್ಲಿ ಲ್ಯಾಬೊರೇಟರೀಸ್ನ ಮಾಡೋದು ಮೇನ್ಲಿ ಫಾರ್ ಸ್ಟೂಡೆಂಟ್ಸ್. ಇದು ಕ್ಲಾಸ್ 6-12 ಅಂದರೆ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಅಂತಾರಲ್ಲ, ಅದನ್ನು ಮಾಡ್ತಿದ್ದಾರೆ. ಇಲ್ಲಿ ಕೆಂಗೇರಿನಲ್ಲಿ ಒಂದು ಶಾಲೆ ಮೊನ್ನೆ ಇನಾಗ್ರೇಟ್ ಆಯಿತು, ಈ ಅಟಲ್ ಟಿಂಕರಿಂಗ್ ಲ್ಯಾಬ್ನ ತಗೊಂಡಿದ್ದಾರೆ. ಆಮೇಲೆ ಇದೊಳಗೆ ನೀವು ಅಟಲ್ ಇನ್ಕ್ಯುಬೇಷನ್ ಸೆಂಟರ್ ಅಂತ, ಇದು ಸ್ಟಾರ್ಟ್ಅಪ್ಸ್ಗೆ ತುಂಬ ಬೇಕಾಗುತ್ತೆ ಇನ್ಕ್ಯುಬೇಷನ್ ಸೆಂಟರ್ಸು, ಇದು ಬಿಸ್ನೆಸ್ನವ್ರಿಗೆ ತುಂಬ ಇಂಪಾರ್ಟೆಂಟ್. ಹಾಗೆ ನಾನು ಹೇಳಿದೆ ಸ್ಟಾರ್ಟ್ಅಪ್ಸ್ನವ್ರಿಗೆ ಸಪೋರ್ಟ್ ಮಾಡ್ತಾ ಇದೆ ಅಂತ. ಆಮೇಲೆ ಅಟಲ್ ಕಮ್ಯುನಿಟಿ ಇನೋವೇಷನ್ ಸೆಂಟರ್ ಅಂತ, ಇದೇನಂತ ಹೇಳಿದ್ರೆ ಇನೋವೇಷನ್ ತರೋದಕ್ಕೇನೆ ಇರೋದು. ಮತ್ತೆ ಆಂಟ್ರಪ್ರಿನರ್ಶಿಪ್ಲಿ ನಾವು ಅನ್ಕೊಂಡ್ಬಿಟ್ಟಿರ್ತೀವಿ ಇವರಿಗೆ ಇದ್ರ ಬಗ್ಗೆ ಇಂಟ್ರೆಸ್ಟೇ ಇಲ್ಲ ಅಂತ, ನಾವು ಎಕ್ಸ್ಪೋಜರೇ ಕೊಟ್ಟಿರಲ್ಲ, ಇಲ್ಲಿ ಕೊಡ್ತಾ ಇದ್ದಾರೆ. ಅನ್ಡಿಸರ್ವ್ಡ್ ಅಂಡ್ ಜಿಯೋಗ್ರಫಿಕಲಿ ಡಿಸ್ಅಡ್ವಾಂಟೇಜ್ಡ್ ಇದ್ದಾರೆ. ನಾರ್ದರ್ನ್ ಕರ್ನಾಟಕದಲ್ಲಿ ಎಲ್ಲೋ ಬೀದರಲ್ಲಿ ಕುತ್ಕೊಂಡು ಬಾಗಲಕೋಟೆಯಲ್ಲಿ ಕುತ್ಕೊಂಡು ಅವ್ರಿಗೆ ಐಡಿಯಾಸ್ ಇರ್ಬೋದು, ಆದರೆ ಒಂದು ಇನೋವೇಷನ್ ಸೆಂಟರ್ ಮಾಡಿದ್ರೆ ಅದನ್ನು ಯುಟಿಲಿಟಿ ಮಾಡ್ಕೋತಾ ಇದ್ದಾರೆ. ಆಮೇಲೆ ಆ ಇನೋವೇಷನ್ ಇಕೋಸಿಸ್ಟಮ್ನ ಇದು ಕ್ರಿಯೇಟ್ ಮಾಡ್ತಾ ಇದೆ, ಸಿಟೀಸಲ್ಲಿ ಆಗ್ಬೋದು ಮತ್ತೆ ಎಲ್ಲೆಲ್ಲಿ ಪ್ರಾವಿಷನ್ ಇದೆಯೋ ಅಂತ. ಇನ್ನೊಂದು ಅಟಲ್ ನ್ಯೂ ಇಂಡಿಯಾ ಚಾಲೆಂಜ್ ಅಂತ ಒಂದು ಮಾಡಿದ್ದಾರೆ, ಇದೊಳಗೆ ಬರುತ್ತೆ. ಅದೇನಂತ ಹೇಳಿದ್ರೆ ಟೆಕ್ನಾಲಜಿ ಬೇಸ್ಡ್ ಸೊಲ್ಯೂಷನ್ಸ್ ಬೇಕು ನಮಗೆ. ಆ ಸೊಲ್ಯೂಷನ್ಸ್ ನ ಕಂಡುಹಿಡಿಯಬೇಕು ಅಂತ ಹೇಳಿದ್ರೆ ಸೋಷಿಯಲ್ ಪ್ರಾಬ್ಲಮ್ಸ್ಗೆ, ಈಗ ನೋಡಿ ನಮ್ಮ ರಾಷನ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಇರ್ಬೋದು ಅಥವಾ ಪೆನ್ಷನ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಇರ್ಬೋದು, ಅದೆಲ್ಲಾನು ಆದಷ್ಟು ಮಿಡ್ಲ್ ಮ್ಯಾನ್ ಇದು ಹೊರಗಡೆ ಇಡೋದಕ್ಕೇನೆ ಮಾಡ್ತಾ ಇರೋದು. ಇವತ್ತು ರಾಷನ್ ತಗೋಬೇಕು ಅಂತ ಹೇಳಿದ್ರೆ ಎಷ್ಟು ಟೆಕ್ನಾಲಜಿನೂ ಅದರೊಳಗೆ ಇನ್ವಾಲ್ವ್ ಆಗ್ತಾ ಇದೆ. ಸ್ವಲ್ಪ ಹಿಕ್ಕಪ್ಸ್ ಇರುತ್ತೆ, ಇಲ್ಲ ಅಂತ ಹೇಳಲ್ಲ, ಬಟ್ ಅದನ್ನ ಓವರ್ಕಮ್ ಮಾಡಬೇಕು, ಆ ಸಿಸ್ಟಮ್ನ ನಾವು ವರ್ಕ್ ಆಗೋಂಗ್ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ನಾವು ಸ್ಲೇವ್ಸ್ ಆಗ್ಬಿಡ್ತೀವಿ ಯಾರೋ ಒಬ್ಬ ಅಂಗಡಿಯವನ್ಗೆ. ಈಗ ರೈಟ್ ಆಗ್ತಾ ಇದೆ, ಜನರು ಕನ್ಸ್ಯೂಮರ್ಸ್ ಬಡವರು ಎಕನಾಮಿಕಲಿ ವೀಕರ್ ಸೆಕ್ಷನ್ ಅವರು ಇಲ್ಲ ನನಗೆ ಈ ತಿಂಗಳು ನೀನು ಇದು ಕೊಟ್ಟಿಲ್ಲ ಅಂತ ಕೇಳೋ ಅಂತದ್ದು, ಯಾಕಂದ್ರೆ ಅವ್ರಿಗೆ ಅವ್ನು ಬಾಗ್ಲು ಹಾಕೋ ಹಂಗಿಲ್ಲ, ಯಾಕಂದ್ರೆ ಕ್ಯಾಮ್ರಾಲ್ ಕ್ಯಾಪ್ಚರ್ ಆಗುತ್ತೆ, ಇವತ್ತು ಗೌರ್ಮೆಂಟ್ಗೆ ರಿಪೋರ್ಟ್ ಹೋಗುತ್ತೆ. ಆಲ್ ದೀಸ್ ಥಿಂಗ್ಸ್ ಯುನೋ ಲೋಕಲಿ ನಾವು ಯಾವ ರೀತಿ ಯೋಚನೆ ಮಾಡಿ ಅದನ್ನ ಇನೋವೇಟ್ ಮಾಡ್ಬೋದು, ಹೆಂಗೆ ಒಂದು ಸಿಸ್ಟಮ್ನ ಇಂಪ್ರೂವ್ ಮಾಡ್ಬೋದು ಅನ್ನೋದು ಇದೊಳಗೆ ಬರುತ್ತೆ. ಇನ್ನೊಂದು ತುಂಬ ಇಂಪಾರ್ಟೆಂಟ್ ಅನ್ಸೋದು ಮೆಂಟರ್ ಇಂಡಿಯಾ, ಅದ ಮೆಂಟರ್ ಇಂಡಿಯಾ ಪ್ರೋಗ್ರಾಮ್ ಅದು ವಾಲಂಟ್ರಿ, ಅದು ಯಾರು ಬೇಕಾದ್ರೂ ಅದೊಳಗೆ ಐಡಿಯಾಸ್ ಇದ್ರೆ ಅವರು ಅಡಾಪ್ಟ್ ಮಾಡ್ಕೋಬಹುದು, ವೆರಿ ಸ್ಕಿಲ್ಡ್ ಪ್ರೊಫೆಷನಲ್ಸ್ನ ತಯಾರು ಮಾಡ್ಬೋದು. ಸೊ ದಿಸ್ ಇಸ್ ಎ ವೆರಿ ವೆರಿ ಕ್ರೂಷಿಯಲ್ ವಿಚ್ ವಾಸ್ ಮಚ್ ರಿಕ್ವೈರ್ಡ್ ಪ್ರೋಗ್ರಾಮ್ನ ಈಗ ನಾವು ನೋಡ್ತಾ ಇದ್ದೀವಿ.
1: ತಾವಾಗಲೇ ಹೇಳಿದ್ರಿ 3,500 ಸ್ಟಾರ್ಟ್ಅಪ್ಗಳಿಗೆ ಈ ಒಂದು ಅಟಲ್ ಇನೋವೇಷನ್ ಮಿಷನ್ ಸಪೋರ್ಟ್ ಮಾಡಿದೆ ಅಂತ. ಅದರಲ್ಲಿ 1,000ಕ್ಕಿಂತ ಹೆಚ್ಚು ವಿಮೆನ್ ಲೆಡ್ ಸ್ಟಾರ್ಟ್ಅಪ್ಸ್ ಇರೋದು ಒಂದು ವಿಶೇಷ. ಮತ್ತೆ ಒಟ್ಟಾರೆ ಈ ಒಂದು ಅಟಲ್ ಇನ್ನೋವೇಷನ್ ಮಿಷನ್ ಮೂಲಕ ದೇಶಾದ್ಯಂತ ಈ ನಾವೀನ್ಯತೆ ಇನ್ನೋವೇಷನ್ ಐಡಿಯಾಗಳಿಗೆ ಉತ್ತೇಜನ ಕೊಡುವಂತಹ ಒಂದು ವಾತಾವರಣ ನಿರ್ಮಾಣ ಆಗಿರೋದ್ರಿಂದ ಇದು ಪ್ರತ್ಯಕ್ಷವಾಗಿ ಮತ್ತೆ ಪರೋಕ್ಷವಾಗಿ ಅತಿ ಹೆಚ್ಚು ಸ್ಟಾರ್ಟ್ಅಪ್ಗಳಿಗೆ ಮತ್ತೆ ಯುವಜನರ ಒಂದು ಏನ್ ಐಡಿಯಾಸ್ ಇರುತ್ತೆ ಅದು ಕಾರ್ಯರೂಪಕ್ಕೆ ಬರೋದಕ್ಕೆ ಸಹಾಯ ಮಾಡಿರೋದನ್ನ ನಾವು ಕಾಣ್ತೀವಿ. ಈಗ ನಾವು ಡೇಟಾವನ್ನ ನೋಡೋದಾದ್ರೆ 2014ರಲ್ಲಿ ಈ ದೃಢೀಕೃತ ಸ್ಟಾರ್ಟ್ಅಪ್ಗಳ ಸಂಖ್ಯೆ ಇದ್ದಿದ್ದು 350 ಇಡೀ ದೇಶದಲ್ಲಿ. ಈಗ 212,000 ಹೆಚ್ಚು ರೆಕಗ್ನೈಸ್ಡ್ ಸ್ಟಾರ್ಟ್ಅಪ್ ಇದೆ. ಮತ್ತೆ ನಾವು ಯೂನಿಕಾರ್ನ್ ಅಂತ ಏನ್ ಹೇಳ್ತೀವಿ ಉದ್ಯಮ ವಲಯದಲ್ಲಿ ಅಂದ್ರೆ 100 ಕೋಟಿಗಿಂತ ಹೆಚ್ಚು ಬಂಡವಾಳ ಇರುವಂತಹ ಒಂದು ಸ್ಟಾರ್ಟ್ಅಪ್ಗಳು. ಸೊ ಅವುಗಳ ಸಂಖ್ಯೆ ಆಗ 4 ಇತ್ತು 2014ರಲ್ಲಿ, ಈಗ ಅದು 125 ಏರಿಕೆ ಆಗಿದೆ. ಇದರಲ್ಲೂ ಕೂಡ 50%-ಕ್ಕಿಂತ ಹೆಚ್ಚಿರೋದು ಬೆಂಗಳೂರು. ಬೆಂಗಳೂರು ಇಸ್ ದಿ ಹಬ್ ಆಫ್

0: ದಿಸ್ ಯುನಿಕಾರ್ನ್. ಸೊ ಈ ಒಂದು ಬೆಳವಣಿಗೆ ಬಗ್ಗೆ ತಾವೇನು ಹೇಳ್ತೀರಿ?
1: ಅದು ಇದೇನಂದ್ರೆ ಒಂದು ಇನೋವೇಷನ್ ಇಕೋ ಸಿಸ್ಟಮ್ ಡೆವಲಪ್ ಮಾಡಿದೀವಿ. ಇನ್ನೊಂದು ಏನಂತ ಹೇಳಿದ್ರೆ ಕೊಲಾಬ್ರೇಷನ್ ಅಂಡ್ ಪಾರ್ಟ್ನರ್ಶಿಪ್ ಅಲ್ಲಿ ಆಗ್ತಾ ಇದೆ. ಇದು ಸ್ಟಾರ್ಟ್ಅಪ್ಸ್ ಯೂಶಲಿ ಕೊಲಾಬ್ರೇಷನ್ ಮತ್ತೆ ಪಾರ್ಟ್ನರ್ಶಿಪ್ ಅಲ್ಲಿ ಆಗುತ್ತೆ. ಇಕೋ ಸಿಸ್ಟಮ್ ನ ನಾವು ಇದ್ ಮಾಡ್ಬೇಕಲ್ಲ, ಹೊರಗಡೆಯಿಂದಾನೇ ತರೋದು ಅನ್ನೋದು ಬ್ರೇಕ್ ಆಗುತ್ತೆ ಇದೊಳಗೆ. ಜೊತೆಗೆ ಸರ್ವಿಸ್ ಸೆಕ್ಟರ್ ನಲ್ಲಿ ನಾವು ಸ್ಟ್ರಾಂಗ್ ಆಗ್ತೀವಿ ಇದು ಮಾಡ್ತಾ ಇರೋದ್ರಿಂದ. ದಟ್ ಈಸ್ ಅವರ್ ಮೇನ್ ಬ್ಯಾಕ್ ಬೋನ್ ನಮ್ಮ ಇಂಡಸ್ಟ್ರಿ ಇದು. ಅಂದ್ರೆ ಇವಾಗ ಮೇಜರ್ ಪ್ರಾಬ್ಲಮ್ಸ್ ಏನಂತ ಹೇಳಿದ್ರೆ, ಇನೋವೇಷನ್ಗೇನ್ ತೊಂದರೆ ಇರಲಿಲ್ಲ, ಬಟ್ ಅದ್ರ ಬಗ್ಗೆ ಮಾತಾಡೋರು ಇರಲಿಲ್ಲ, ಇಲ್ಲ ನಿಮ್ಮ ಕಷ್ಟಗಳನ್ನ ನಾವು ಕೇಳ್ತೀವಿ ಅನ್ನೋದಿರಲಿಲ್ಲ ಯಾರೋ. ಸೊ ಈಗ ಆ ಥರದ್ದು ರೆಗ್ಯುಲರ್ಲಿ ಪ್ಲಾಟ್ಫಾರ್ಮ್ಸ್ ಕ್ರಿಯೇಟ್ ಆಗ್ತಾ ಇರುತ್ತೆ, ಅಲ್ಲಲ್ಲೇ ಡಿಸ್ಕಸ್ ಆಗುತ್ತೆ, ಆಫೀಸರ್ಸ್ನ ಕರೆಸ್ತಾರೆ, ಮಿನಿಸ್ಟರ್ಸ್ ಇರ್ತಾರೆ, ಯಂಗ್ಸ್ಟರ್ಸ್ ಎಸ್ಪೆಷಲಿ ದೇ ಕೆನ್ ಟಾಕ್ ಅಲ್ಲ ಇನೋವೇಷನ್ ಬಗ್ಗೆ ಇರ್ಬೋದು. ವಿಎಪಿ ಅಂದರೆ ವರ್ನಾಕ್ಯುಲರ್ ಇನೋವೇಷನ್ ಪ್ರೋಗ್ರಾಮು ಇದೊಳಗೆ ಬಂದ್ಬಿಡುತ್ತೆ. ನೋಡಿ ಈ ಗೂಗಲ್ ಆಗ್ಬೋದು, ಯಾವುದು ವರ್ಲ್ಡ್ ಜಾಯಿಂಟ್ ಪ್ಲಾಟ್ಫಾರ್ಮ್ಸ್ ಎಲ್ಲ ಇವತ್ತು ಇಂಡಿಯನ್ ವರ್ನಾಕ್ಯುಲರ್ ಲ್ಯಾಂಗ್ವೇಜ್ ಬಗ್ಗೆನೂ ತಲೆ ಕೆಡಿಸ್ಕೊತಾ ಇದ್ದಾರೆ, ನಾವು ಮಾಡಲೇಬೇಕು ಅಂತ ಬರ್ತಾ ಇದೆ. ದಟ್ ಈಸ್ ಆಲ್ಸೋ ಈ ಏಮ್ ಅಲ್ಲೇ ಬರುತ್ತೆ, ವರ್ನಾಕ್ಯುಲರ್ ಇನೋವೇಷನ್ ಪ್ರೋಗ್ರಾಮು. ಹಾಗಾಗಿ ಬೇಸಿಕಲಿ ಎಲ್ಲಿನ ತಗೋಬೋದು ಅಂತ ಹೇಳಿದ್ರೆ, ಇದನ್ನ ಸ್ಟೂಡೆಂಟ್ ಸೆಂಟ್ರಿಕ್ ಮಾಡಿ ಐಡಿಯಾ ಪ್ರೋಟೋಟೈಪ್ ಆಗುತ್ತೆ, ಸ್ಟಾರ್ಟ್ಅಪ್ಸ್ಗೆ ಹೋಗುತ್ತೆ, ಕಮರ್ಷಿಯಲ್ ಪ್ರಾಡಕ್ಟ್ ಆಗುತ್ತೆ, ಸ್ಕೇಲ್ ಅಪ್ ಮಾಡಿದ್ರೆ ಜಾಬ್ಸ್ ಎಕ್ಸ್ಪೋರ್ಟ್ಸು, ಜಾಬ್ಸ್ ಇಲ್ಲಿ ಜನರೇಟ್ ಆಗೋ ಜೊತೆಗೆ ಎಕ್ಸ್ಪೋರ್ಟ್ ಆಗಬೇಕು, ಅಲ್ಲಿ ತನಕ ಅದು ಏಮ್ ಹೋಗ್ತಾ ಇದೆ. ಹಾಗಾಗಿ ಇದು ಎಕಾನಮಿಗೆ ತುಂಬ ಅನುಕೂಲ ಆಗುತ್ತೆ.
0: ಹೌದು, ತಾವಾಗಲೇ ಹೇಳಿದ್ರಿ ಅಟಲ್ ನ್ಯೂ ಇಂಡಿಯಾ ಚಾಲೆಂಜ್ ಇವುಗಳ ಬಗ್ಗೆ. ಸೊ ಈ ರೀತಿಯ ಒಂದು ಚಾಲೆಂಜ್ಗಳ ಮೂಲಕ ಒಂದು ಆರೋಗ್ಯಕರವಾದ ಒಂದು ಸ್ಪರ್ಧೆಗೆ ಇಲ್ಲಿ ಹೆಚ್ಚಿನ ಅವಕಾಶವನ್ನು ಕೊಡಲಾಗಿದೆ. ಇದರಿಂದ ಯುವ ಜನರು ಕೂಡ ತಮ್ಮ ಐಡಿಯಾಗಳನ್ನ ಮತ್ತಷ್ಟು ಅದನ್ನ ಫೈನ್ ಟ್ಯೂನ್.
1: ಒಂದು 10,000 ATL ಲ್ಯಾಬ್ಸ್ ಇದೆ ಅಂತ ಹೇಳ್ತಾರೆ, ಅದೊಳಗೆ 1.1 crore ಪ್ಲಸ್ ಅದಕ್ಕಿಂತ ಜಾಸ್ತಿ ಸ್ಟೂಡೆಂಟ್ಸ್. 24-25 ರಿಪೋರ್ಟ್ ಹೇಳೋದು ನೀತಿ ಆಯೋಗದು, 16 lakh ಜಾಸ್ತಿ ಇನೋವೇಷನ್ ಪ್ರಾಜೆಕ್ಟ್ಸ್ ಬಂದಿದೆ ಅಂತ ಹೇಳ್ತಾರೆ. ಇಟ್ಸ್ ಎ ಹ್ಯೂಜ್ ನಂಬರ್. ಸ್ಟಾರ್ಟ್ಅಪ್ಸ್ ಏನೇ ನೀವು ಅವೆಲ್ಲ ಹೇಳಿದಂಗೆ 3,500 ಪ್ಲಸ್ ಸ್ಟಾರ್ಟ್ಅಪ್ಸ್ ಆಗಿದೆ. ಸಪೋರ್ಟೆಡ್ ಇದೆಲ್ಲ, ಇನ್ಕ್ಯುಬೇಷನ್ ಆಗ್ಬೋದು, 22 ಅಟಲ್ ಇನ್ಕ್ಯುಬೇಷನ್ ಸೆಂಟರ್ಸ್ ಬಂದ್ಬಿಡ್ತಿದೊಳಗೆ. ಜಾಬ್ಸು ಅದು ಏಮ್ ರಿಪೋರ್ಟ್ ಪ್ರಕಾರ 32,000 ಜಾಬ್ಸ್ ಗಿಂತ ಜಾಸ್ತಿ ಕ್ರಿಯೇಟ್ ಆಗಿದೆ ಅಂತಾರೆ. ನೀವು ಅವಾಗ ಹೇಳಿದ್ರಿ ವಿಮೆನ್ ಆಂಟರ್ಪ್ರಿನರ್ಸ್ಗೆ ಇದು ಭಾಳಾನೇ, 1,000 ವಿಮೆನ್ ಆಂಟರ್ಪ್ರಿನರ್ಸ್ದು ಸೆಂಟರ್ಸ್ ಬಂದಿದೆ, ಸ್ಟಾರ್ಟ್ಅಪ್ಸ್ ಬಂದಿದೆ. ಈ ಇದೆಲ್ಲ ನೋಡಿದಾಗ ಕಮರ್ಷಿಯಲೈಸೇಷನ್ ಆಗಬೇಕು ಇದು, ಮತ್ತು ಗ್ಲೋಬಲ್ ಕಾಂಪಿಟೇಟಿವ್ನೆಸ್ಗೆ ಬರುತ್ತೆ ಇದೆಲ್ಲ. ಮತ್ತು ನಾವು ಅಲ್ಲಿ ಎಕ್ಸ್ಪೋಜರ್ ಬೇಕಾದ ಬರೀ ಒಂದು ವಿತಿನ್ ದ ಕಂಟ್ರಿ, ನಮ್ಮ ಪಾಪ್ಯುಲೇಷನ್ ತುಂಬ ಇದೆ, ನಮ್ಮಲ್ಲಿ ಏನು ಮ್ಯಾನುಫ್ಯಾಕ್ಚರಿಂಗ್ ಮಾಡಿದರೂ ಕನ್ಸ್ಯೂಮ್ ಆಗುತ್ತೆ. ಬಟ್ ನೀಬರಿಂಗ್ ದೇಶಗಳು ಕಡಿಮೆ ವೆಚ್ಚಕ್ಕೆ ಪ್ರಾಡಕ್ಟ್ಸ್ ತಂದುಬಿಟ್ಟಾಗ ನಾವೆಲ್ಲಿ ಹೋಗ್ತೀವಿ? ಜನರಿಗೆ ಏನಂತ ಹೇಳಿದ್ರೆ ಕ್ವಾಲಿಟಿಗಿಂತ ಒಂದೊಂದ್ಸತಿ ಅಫೋರ್ಡೆಬಿಲಿಟಿ ನೋಡ್ಬಿಡ್ತಾರೆ. ಅಲ್ಲಿ ನಮ್ಮದು ಲಾರ್ಜ್ ಸ್ಕೇಲ್ ಅಪ್ ಆಗಬೇಕು, ನಾವು ಎಕ್ಸ್ಪೋರ್ಟ್ ಮಾಡೋಕ್ಕೆ ಶುರು ಮಾಡಿದಾಗ ಇಂಪೋರ್ಟ್ ಡಿಪೆಂಡೆನ್ಸ್ ಕಮ್ಮಿ ಆಗುತ್ತೆ. ವಿ ಹ್ಯಾವ್ ಪ್ರೂವ್ಡ್ ಇನ್ ದ ಲಾಸ್ಟ್ 4-5 years. ಆಮೇಲೆ ಈ ತ್ರಿಪುರಾ ಅಂತಹ ಒಂದು ಸಣ್ಣ ಊರಲ್ಲಿ, ಅಂದರೆ ಅದು ಭಾಳ ರಿಮೋಟಲ್ಲಿ ಇರೋದ್ರಿಂದ, ಅಲ್ಲಿ ಇಂಡಿಯಾಸ್ ಫಸ್ಟ್ ಸ್ಟೇಟ್ ಇನೋವೇಷನ್ ಮಿಷನ್ ಸಿಮ್ ಅಂತ ಹೇಳಿ ಅದನ್ನ ಫ್ರೇಮ್ವರ್ಕಲ್ಲಿ ತರ್ತಾರೆ. ಕೆಲವು ಸ್ಟೇಟ್ಸ್ಗಳು ನಾವು ಏನೋ ಮ್ಯಾಪಲ್ಲೇ ಇಲ್ಲ ಅನ್ನೋ ಥರದ ಇದೊಳಗೆ ಬಂದ್ಬಿಟ್ಟಿದೆ ಇದೊಳಗೆ. ಸೊ ಅಟಲ್ ಇನೋವೇಷನ್ ಮಿಷನ್ ಬೇಸಿಕಲಿ ಎಲ್ಲ ರಾಜ್ಯಗಳು ಎಲ್ಲ ಶಾಲೆಗಳನ್ನ ತರ್ಬೋದು, ಯಾವ ರಿಮೋಟ್ ಪ್ಲೇಸು ಇವ್ರಿಗೆ ಆಕ್ಸಸ್ಸೇ ಇಲ್ಲ ಅನ್ನೋರು ಕೊಲಾಬ್ರೇಷನ್ಲ್ಲೂ ಬಂದ್ಬಿಡ್ಬೋದು. ದಟ್ ಈಸ್ ದ ಬ್ಯೂಟಿ ಆಫ್ ಅಟಲ್ ಇನೋವೇಷನ್ ಮಿಷನ್.
0: ಮತ್ತೆ ಶಾಲೆಗಳಲ್ಲಿ ಈ ರೀತಿಯ ಟಿಂಕರಿಂಗ್ ಲ್ಯಾಬ್ ಬಗ್ಗೆ ತಾವೇನು ಹೇಳಿದ್ರಿ, ಈ ಎಲ್ಲ ಕ್ರಮಗಳು ನಮ್ಮ ಇಂಡಸ್ಟ್ರಿ ಮತ್ತೆ ಅಕಾಡೆಮಿ ಇವುಗಳ ನಡುವೆ ಒಂದು ಗ್ಯಾಪ್ ಏನಿತ್ತು ಅದನ್ನ ಕಡಿಮೆ ಮಾಡೋದಕ್ಕೆ, ಮತ್ತೆ ವಿದ್ಯಾರ್ಥಿಗಳು ಅವರ ಶೈಕ್ಷಣಿಕ ಜೀವನದಲ್ಲೇ ಈ ಇಂಡಸ್ಟ್ರಿ ಏನ್ ಡಿಮ್ಯಾಂಡ್ ಮಾಡುತ್ತೆ ಅವರಿಂದ ಅನ್ನೋದನ್ನ ಅವರು ಅದ್ರ ಬಗ್ಗೆ ಕೌಶಲ್ಯ ಮತ್ತೆ ತರಬೇತಿ ಸಿಗೋದ್ರಿಂದಾಗಿ ಅವರು ಮತ್ತೆ ವೃತ್ತಿಪರರಾದಾಗ ಹೆಚ್ಚಿನ ಕೊಡುಗೆ ಕೊಡೋದಕ್ಕೆ ಸಹಾಯ ಆಗುತ್ತೆ ಅಂತ ಅನ್ಸುತ್ತೆ.
1: ಇಲ್ಲಿ ನಾನು ಒಂದು ಎಕ್ಸಾಂಪಲ್ ಮೂಲಕ ಹೇಳ್ತೀನಿ. ರಾಮಕೃಷ್ಣ ಮಿಷನ್ ರಾಗಿಹಳ್ಳಿ ಬಹಳ ರಿಮೋಟ್ ಅಲ್ಲಿದೆ, ಒಂದು ಬ್ಯೂಟಿಫುಲ್ ಇಂಟರ್ನ್ಯಾಷನಲ್ ಲೆವೆಲ್ ಸ್ಕೂಲ್ಸ್ ನ ಎರಡು ಕಾರ್ಪೊರೇಟ್ ಬಾಡಿ ಅವರು ಮಾಡಿಕೊಟ್ಟಿದ್ದಾರೆ. ಅಲ್ಲಿ ಕೂಡ ಒಂದು ಟಿಂಕರಿಂಗ್ ಲ್ಯಾಬ್ ಇದೆ, ಆದರೆ ಅದು ಅಟಲ್ ಮಿಷನ್ ಅಲ್ಲಿ ತಗೊಂಡಿಲ್ಲ, ಹಾಗೆ ಶುರು ಮಾಡಿದ್ದಾರೆ. ಅಲ್ಲಿ ಮಕ್ಕಳಿಗೆ ಗೆಡ್ಜೆಟ್ಸ್ ಬಗ್ಗೆ, ಪಾಪ ಕಾಲ್ಗೆ ಶೂಸ್ ಇಲ್ಲದೆ ಬರ್ತವೆ ಶಾಲೆಗೆ, ಆದರೆ ಅವರು ಗೆಡ್ಜೆಟ್ಸ್ ಬಗ್ಗೆ ಎಷ್ಟು ಅವ್ರಿಗೆ ಇಂಟ್ರೆಸ್ಟು, ಮತ್ತು ಅವ್ರು ಏನೇನು ಇನೋವೇಷನ್ ಬಗ್ಗೆ ಯೋಚನೆ ಮಾಡ್ತಾರೆ. ನೀವು ಏನಾದ್ರು ಒಂದು 4 ಸಾಮಾನು ಕೊಟ್ಟರೆ ಇದರೊಳಗೆ ಏನಾದ್ರು ಒಂದು ಪ್ರಾಡಕ್ಟ್ ನಾನು ಮಾಡ್ಬೋದಾ ಅನ್ನೋದು, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬಗ್ಗೆ ತುಂಬ ಇಂಟ್ರೆಸ್ಟ್ ಬರ್ತಾ ಇದೆ. ಈ ಥರ ಟಿಂಕರಿಂಗ್ ಲ್ಯಾಬ್ಸ್ ಇರ್ಬೋದು, ಅಲ್ಲಿ ಒಂದು ಮಾಡು ಅಂತ ಒಂದು ಸ್ಕೀಮ್ ಇದೆ ಸೈನ್ಸ್ ಪ್ರಮೋಷನ್ನು ಹಳ್ಳಿ ಶಾಲೆಗಳಲ್ಲಿ ಮಾಡೋದು. ಅದನ್ನೆಲ್ಲ ನೋಡ್ತಾ ಇದ್ರೆ ಅಯ್ಯೋ ಸೈನ್ಸ್ ಬಗ್ಗೆ ಇಷ್ಟು ಇಂಟ್ರೆಸ್ಟ್ ಇದೆಯಾ ಅಂತ. ನೋಡಿ ನಾವು ಇಲ್ಲಿ ಬೆಂಗಳೂರಲ್ಲಿ ಎಷ್ಟು ಶಾಲೆಗಳಲ್ಲಿ ಕಾಲೇಜ್ಗಳಲ್ಲಿ ಸ್ಮಾರ್ಟ್ ಬೋರ್ಡ್ಸ್ ಇರುತ್ತೆ, ಇಲ್ಲ, ಈಗಲೂ ಚಾಕ್ ಪೀಸ್ ಯೂಸ್ ಮಾಡ್ತಾರೆ ತುಂಬ ಪ್ರೆಸ್ಟೀಜಿಯಸ್ ಇನ್ಸ್ಟಿಟ್ಯೂಷನ್ಸ್ಗಳಲ್ಲಿ. ಆದರೆ ರಾಮಕೃಷ್ಣ ಮಿಷನ್ ಹಳ್ಳಿ ಶಾಲೆಯಲ್ಲಿ ಸ್ಮಾರ್ಟ್ ಬೋರ್ಡ್ ಇದೆ, ಆ ಮಕ್ಕಳು ಹೆಂಗೆ ಇಂಟರ್ನೆಟ್ನ ಯೂಸ್ ಮಾಡಬೇಕು, ಎಲ್ಲರಿಗೂ ವಾಟ್ ಈಸ್ ನೆಟ್ವರ್ಕಿಂಗ್ ಅನ್ನೋದು ಗೊತ್ತಿದೆ. ಅವ್ರಿಗೆ ಕೈಯಲ್ಲಿ ಗೆಡ್ಜೆಟ್ ಇಲ್ಲದೆ ಇರ್ಬೋದು, ಆದರೆ ಶಾಲೆಗೆ ಬಂದಾಗ ಬಿಕಾಸ್ ಆಫ್ ದ ಲ್ಯಾಬ್ಸ್.
0: ಮತ್ತೆ ಆಗಲೇ ತಾವು ಈ ಮೆಂಟರ್ ಇಂಡಿಯಾ ಕ್ಯಾಂಪೇನ್ ಬಗ್ಗೆ ಹೇಳಿದ್ರಿ, ಈ ಒಂದು ಕ್ಯಾಂಪೇನ್ ಮೂಲಕ ಎರಡು ಮತ್ತು ಮೂರನೇ ಸ್ತರದ ನಗರಗಳಲ್ಲಿ ಏನೊಂದು ಸ್ಟಾರ್ಟ್ಅಪ್ಗಳಿದ್ದಾವೆ ಅವುಗಳಲ್ಲಿನ ಉದ್ಯಮಿಗಳಿಗೆ ಇದು ಮೆಂಟರ್ಶಿಪ್ ಅಂದ್ರೆ ಅವುಗಳಿಗೆ ನೆರವು ಕೊಡುವಂತಹ ಮತ್ತೆ ಮಾರ್ಗದರ್ಶನ ಮಾಡುವಂತಹ ವಾತಾವರಣವನ್ನ ನಿರ್ಮಿಸಲಾಗಿದೆ. ಮತ್ತೆ ಅಟಲ್ ಕಮ್ಯುನಿಟಿ ಇನ್ನೋವೇಶನ್ ಸೆಂಟರ್ ಇವುಗಳನ್ನು ಕೂಡ ಸ್ಥಾಪನೆ ಮಾಡಲಾಗಿದೆ. ಈ ಸೆಂಟರ್ಗಳ ಮೂಲಕ ನಮ್ಮ ಏನು ಸೋಷಿಯಲ್ ಪ್ರಾಬ್ಲಮ್ಸ್ ಅಥವಾ ಏನೇನು ಒಂದು ಹೊಸ ಸವಾಲುಗಳು ಬರುತ್ತೋ ಅದನ್ನ ತಂತ್ರಜ್ಞಾನದ ಬಳಕೆ ಮೂಲಕ ಯಾವ ರೀತಿ ಅದಕ್ಕೆ ಪರಿಹಾರ ಕಂಡುಕೊಳ್ಳಬಹುದು ಅನ್ನುವುದರ ಒಂದು ಹೊಸ ಒಂದು ಐಡಿಯಾ ಬೇಸ್ಡ್ ಉಪಕ್ರಮ ಇದು. ಸೊ ಇವೆಲ್ಲವೂ ಕೂಡ ಅಲ್ಟಿಮೇಟ್ಲಿ ನಮ್ಮ ಸಮಾಜದಲ್ಲಿ ಯಾವ ರೀತಿ ಬದಲಾವಣೆ ತರಬಹುದು, ಮತ್ತೆ ನಮ್ಮ ಜನರ ಜೀವನ ಮಟ್ಟ ಯಾವ ರೀತಿ ಸುಧಾರಣೆ ಮಾಡಬಹುದು, ಮತ್ತೆ ನಾವೇನು 2047ಕ್ಕೆ ವಿಕಸಿತ ಭಾರತ ಅಂತ ಹೇಳ್ತೀವಿ. ವಿಕಸಿತ ಭಾರತ ಅಂದ್ರೆ ಕೇವಲ GDP ಅಭಿವೃದ್ಧಿ ಆಗಲಾಗಲಿ ಅಥವಾ ನಾವೇನು ಬಿಲ್ಡಿಂಗ್ಸ್ ರೋಡ್ಸ್ ಕನೆಕ್ಟಿವಿಟಿ ಮೂಲಸೌಕರ್ಯ ಅಷ್ಟೇ ಅಲ್ಲ, ಜನರ ಥಿಂಕಿಂಗ್ ಪ್ರಾಸೆಸ್ ಕೂಡ ಯಾವ ಎತ್ತರಕ್ಕೆ ಏರುತ್ತೋ ಅನ್ನೋದು ಕೂಡ, ಮತ್ತೆ ನಾವು ಸವಾಲುಗಳನ್ನ ಯಾವ ರೀತಿ ನಾವು ನೋಡ್ತೀವಿ ಅನ್ನೋದು ಕೂಡ ಮುಖ್ಯ ಆಗುತ್ತೆ.
1: ಒಂದು ಕಾನ್ಫಿಡೆನ್ಸ್ ಲೆವೆಲ್ ಇರಬೇಕು ಜನರಿಗೆ. ಕೋವಿಡ್ ಅಲ್ಲಿ ನಾವು ವ್ಯಾಕ್ಸಿನ್ ತಂದ್ಬಿಟ್ವಿ, ಅದು ಮೇಕ್ ಇನ್ ಇಂಡಿಯಾನೇ ವೋಕಲ್ ಫಾರ್ ಲೋಕಲ್ ಆಯ್ತಲ್ಲ, ಎಲ್ಲಾನು ಬಂದ್ಬಿಡ್ತಲ್ಲ, ಅಲ್ಲಿ ಸೈನ್ಸ್ ಬಂದ್ಬಿಡ್ತು, ಇಡೀ ಪ್ರಪಂಚಕ್ಕೆ ತೋರಿಸಿದ್ವಿ ನಾವೊಂದು ಸೊಲ್ಯೂಷನ್. ಇವಾಗ ಹಾಗೇನೆ ಕ್ಯಾನ್ಸರ್ಗೆ ವರ್ಕ್ ಆಗ್ತಾ ಇದೆ, ಬಹಳ ಫಾರ್ಮಸ್ಯೂಟಿಕಲ್ ಸೈಡ್ ಅಲ್ಲಿ ತುಂಬಾ ಕೆಲಸಗಳಾಗ್ತಾ ಇದೆ. ನನಗನ್ಸುತ್ತೆ ನಮ್ಮಲ್ಲಿ ಟ್ಯಾಲೆಂಟ್ ಕೊರತೆ ಇಲ್ಲ, ಇನೋವೇಟಿವ್ ಐಡಿಯಾಸ್ಗಂತೂ ಕೊರತೆ ಇಲ್ಲ. ಜನ ಕಷ್ಟಪಟ್ಟು ದುಡಿಯೋಕ್ಕೆ 20 ಗಂಟೆ ಬೇಕಾದ್ರೆ ದುಡಿತಾರೆ, ಆದರೆ ಅವ್ರಿಗೆ ಒಂದು ಮಾರ್ಕೆಟಿಂಗು ಮತ್ತು ಅದು ಕ್ರಿಯೇಟ್ ಆಗಬೇಕು. ಇಲ್ಲ, ಒಂದು ವ್ಯಕ್ತಿಯಲ್ಲಿ ಟ್ಯಾಲೆಂಟ್ ಇದೆ, ಒಂದು ಹಳ್ಳಿನಲ್ಲಿ ಯಾವುದೋ ಒಂದು ಮಗುಗೆ ಏನೋ ಒಂದು ಹೊಸ ಐಡಿಯಾ ಬಂದರೆ ಅದು ಪಿಚ್ ಮಾಡ್ಬೋದು. ಇವತ್ತು ಆ ಪಿಚ್ ಮಾಡಿದ್ದನ್ನು ಯಾರೋ ಎಲ್ಲೋ ಅದನ್ನು ಪಿಕ್ ಮಾಡ್ಬೋದು, ಯಾವುದೋ ಕಂಪ್ನಿ ಇನ್ ದ ವರ್ಲ್ಡ್ ಪಿಕ್ ಮಾಡ್ಬೋದು, ಆ ಥರ ಆಗುತ್ತೆ. ಆ ಒಂದು ಎನ್ವೈರನ್ಮೆಂಟ್ ಇವಾಗ ಕ್ರಿಯೇಟ್ ಆಗಿದೆ. ಎಲ್ಲನೂ ಓವರ್ ನೈಟ್ ಆಗಲ್ಲ, ಆದರೆ ಒಂದು ಸೈಂಟಿಫಿಕ್ ಬೆಂಟ್ ಆಫ್ ಮೈಂಡ್ ಅಂತ ಹೇಳ್ತೀವಲ್ಲ, ಟೆಕ್ನಾಲಜಿನ ಎಲ್ಲಿ ಯೂಸ್ ಮಾಡಬೇಕೋ ಯೂಸ್ ಮಾಡಬೇಕು, ಕಲ್ಚರು ಟ್ರೆಡಿಷನ್ನು ಎಲ್ಲಿ ಯೂಸ್ ಮಾಡಬೇಕೋ ಅಲ್ಲಿ ಮಾಡಬೇಕು, ಅದನ್ನು ಯಾವುದಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕು ಅನ್ನೋದು ಈ ಥರದ್ದು ಇದು ಬಂದಾಗ. ನಾನು ಹೇಳಿದ್ನಲ್ಲ, ರಾಗಿಹಳ್ಳಿ ಅನ್ನೋದು ಭಾಳ ರಿಮೋಟ್ ಪ್ಲೇಸ್, ಅಂತ ಕಡೆ ಮಕ್ಕಳು ಎಷ್ಟು ಖುಷಿಯಾಗಿ ಟೆಕ್ನಾಲಜಿ ಬಗ್ಗೆ ಮಾತಾಡ್ತಾರೆ. ಅವ್ರು ಮಾತಾಡೋ ಟರ್ಮ್ಸೇ ಬರೀ ಅವರೆಲ್ಲ ಜಾಸ್ತಿ ಅಕಾಡೆಮಿಕ್ ಇದಕ್ಕಿಂತ ನಾವು ಸ್ಕಿಲ್ ಹೆಂಗೆ ಅಕ್ವೈರ್ ಮಾಡಬೇಕು, ನಾನೇನು ಮಾಡಬಹುದು, ಆ ಥರ ಯೋಚನೆ ಮಾಡ್ತಾರೆ ಅವರು. ದಟ್ ಈಸ್ ವಾಟ್ ಈಸ್ ರಿಕ್ವೈರ್ಡ್. ಟೋಟಲಿ ಒಂದು ಅವೇರ್ನೆಸ್ ಆಗಿದೆ ಇವಾಗ, ಟೆಕ್ನಾಲಜಿನ ಒಪ್ಕೊಳ್ಬೇಕು, ಯಾವುದು ನಮಗೆ ಒಳ್ಳೇದಾಗತ್ತೆ ಅಂತ ಹೇಳಿ. ಯಾವ ಟೆಕ್ನಾಲಜಿನೂ ನಾವು ಪಕ್ಕಕ್ಕಿಡಕಲ್ಲ, ಟೆಕ್ನಾಲಜಿ ಯಾವತ್ತೂ ಒಳ್ಳೇದೇ ಇರುತ್ತೆ, ನಾನು ಹೆಂಗೆ ಯೂಸ್ ಮಾಡ್ಕೋತೀನಿ ಅನ್ನೋದು ನಮಗೆ ಬಿಟ್ಟಿದ್ದು. ನಾನು ಹೇಗೆ ಯೂಸ್ ಮಾಡ್ಕೋತೀನಿ ಅನ್ನೋದನ್ನು ಈ ಥರ ಇದನ್ನು ತೋರಿಸ್ಕೊಡುತ್ತೆ. ಇಲ್ಲಿ ಎಲ್ಲೂ ಬ್ಲೈಂಡಾಗಿ ನೀವು ಇದನ್ನು ಅಕ್ಸೆಪ್ಟ್ ಮಾಡಿ ಅಂತ ಹೇಳಲ್ಲ. ಆ ಮೆಂಟ್ರಿಂಗ್ ಇದೆಯಲ್ಲ, ದಟ್ ಈಸ್ ಅ ವೆರಿ ಗುಡ್ ಪ್ರೋಗ್ರಾಮ್ ನಾರಾಯಣ ಅವರೇ. ನನಗೆ ಅನ್ಸುತ್ತೆ, ಯಾಕಂದರೆ ನಮ್ಮಲ್ಲಿ ತುಂಬ ಜನ ಟ್ಯಾಲೆಂಟೆಡ್ ಇದ್ದಾರೆ, ತುಂಬ ಎಕ್ಸ್ಪೀರಿಯನ್ಸ್ಡ್ ಪೀಪಲ್ ಇದ್ದಾರೆ. ಎಲ್ಲೋ ಫಾರಿನ್ನಲ್ಲಿ ಏನೇನೋ ಅಚೀವ್ ಮಾಡಿರೋರು ಇಲ್ಲಿ ಬಂದು 2-3 ತಿಂಗಳು ಬೇಕಾದ್ರೆ ಕೂತು ಕೆಲಸ ಮಾಡೋಕ್ಕೆ ರೆಡಿ ಇದ್ದಾರೆ. ಅವ್ರಿಗೆ ಎಲ್ಲಿ ಹೋಗಬೇಕು ಅಂತ ಗೊತ್ತಿರಲ್ಲ, ಅವರ ಟ್ಯಾಲೆಂಟ್ ಎಲ್ಲಿ ಯೂಸ್ ಮಾಡ್ಕೋಬೇಕು ಅಂತ ಗೊತ್ತಿರಲ್ಲ. ಅಲ್ಲಿ ಇದು ಈ ಥರದ್ದು ಒಂದು ಇನೋವೇಷನ್ ಏನಾದ್ರು ಒಂದು ಪಿಚ್ ಮಾಡಿದ್ರೆ ಅಥವಾ ಯಾವುದೋ ಒಂದು ಶಾಲೆನ ಅವ್ರು ಚೂಸ್ ಮಾಡಿಕೊಂಡ್ರೆ ಅಲ್ಲಿ ಹೋಗಿ ಅವರು ಮೆಂಟ್ರಿಂಗ್ ಮಾಡ್ಬೋದು. ಮೆಂಟ್ರಿಂಗಲ್ಲಿ ಭಾಳ ಖುಷಿ ಇರುತ್ತೆ, ಯಾಕಂದರೆ ಶೇರಿಂಗ್ ಇಸ್ ಕೇರಿಂಗ್ ಅಂತ ಹೇಳ್ತೀವಿ. ನಮ್ಮ ನಾಲೆಡ್ಜ್ನೋ ನಮ್ಮ ಸ್ಕಿಲ್ನೋ ನಾವು ಶೇರ್ ಮಾಡಿಕೊಂಡ್ರೆ ಅದು ಇಮಿಡಿಯೇಟಾಗಿ ಅದು ಅಪೀಲ್ ಆಗದೆ ಹೋಗ್ಬೋದು ಅಥವಾ ಅಪೀಲ್ ಆದರೂ ಆಗಬಹುದು. ದಿಸ್ ಇಸ್ ವಾಟ್ ಈಸ್ ರಿಕ್ವೈರ್ಡ್, ಎಸ್ಪೆಷಲಿ ಹೆಣ್ಮಕ್ಳಿಗಂತೂ ಇದು ಭಾಳನೇ ನನಗನ್ಸುತ್ತೆ. ಈ ಟಿಂಕ್ರಿಂಗ್ ಲ್ಯಾಬ್ಸು ಇದೆಲ್ಲ ಮೊದಲಾದ್ರೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂದರೆ ಅದು ಹುಡುಗರ ಡೊಮೈನ್ ಅಂತಿತ್ತು, ಈಗಿಲ್ಲ. ಹೆಣ್ಮಕ್ಳು ಬರ್ತಾರೆ ಲ್ಯಾಬ್ಗೆ ಬಂದು ಕೂತ್ಕೊಂಡು, ಅವ್ರಿಗೆ ಯಾರಿಗಿವತ್ತು ಕಂಪ್ಯೂಟರ್ನ ಆಪ್ರೇಟ್ ಮಾಡೋಕ್ಕೆ ಬರೋಲ್ಲ ಅನ್ನೋದೇ ಇಲ್ಲ ಇವತ್ತು. ಹೇಗೆ ನೋಡಿ ನಾವು ಅಕ್ಸೆಪ್ಟ್ ಮಾಡ್ಕೊಂಬಿಟ್ಟಿದ್ವಿ ಕಂಪ್ಯೂಟರ್ ಇದನ್ನು ಬೇಸ್ಡ್ ವರ್ಕ್ನ. ಐ ಥಿಂಕ್ ಸ್ಕೇಲ್ ಅಪ್ ಆಗತ್ತೆ ಇನ್ನೂ.
0: ಮತ್ತೆ ಈ ಬೆಂಗಳೂರು ಟೆಕ್ ಸಮಿತ್ ಅಂತ ನಡೆಯುತ್ತಲ್ಲ ಪ್ರತಿ ವರ್ಷ, ಆ ಸಂದರ್ಭದಲ್ಲಿ ನಾನು ಅಲ್ಲಿಗೆ ಭೇಟಿ ಕೊಟ್ಟಾಗ ಗಮನಕ್ಕೆ ಬಂದಿದ್ದೇನಂತಂದ್ರೆ ಈ ಸಣ್ಣ ಸಣ್ಣ ನಗರಗಳು ಬಿಜಾಪುರ, ಬಾಗಲಕೋಟೆ, ಮತ್ತೆ ಬೀದರ್, ರಾಯಚೂರು, ಇಲ್ಲಿಂದ ಬಂದಂತಹ ಯುವಜನರು ತುಂಬ ಅಮೇಝಿಂಗ್ ಆದ ಐಡಿಯಾಗಳನ್ನು ಪ್ರೆಸೆಂಟ್ ಮಾಡಿದ್ದನ್ನು ನಾನು ಗಮನಿಸಿದೆ. ಮತ್ತು ಹೊಸ ಹೊಸ ಆ್ಯಪ್ಗಳನ್ನು ಮಾಡಿದ್ದಾರೆ ಅವರು, ಮತ್ತು ಆ ಆ್ಯಪ್ಗಳ ಕೂಡ ನಮ್ಮ ದೈನಂದಿನ ಜೀವನದಲ್ಲಿ ಗ್ರಾಹಕರಿಗೆ ಬೇಕಾಗಿರುವಂಥ ಆ್ಯಪ್ಗಳು, ಮತ್ತು ತುಂಬ ಕಡಿಮೆ ಖರ್ಚಿನಲ್ಲಿ ಮಾಡಿದ್ದಾರೆ. ಸೊ ಒಟ್ಟಾರೆ ಈ ಅಟಲ್ ಇನ್ನೋವೇಷನ್ ಮಿಷನ್ನಿಂದಾಗಿ ತಾವಾಗಲೇ ಈ ತ್ರಿಪುರಾದ ಒಂದು ಉದಾಹರಣೆಯನ್ನ ಕೊಟ್ರಿ. ಈ ರೀತಿ ತುಂಬಾ ನಾವೇನು ರಿಮೋಟ್ ಅಂತ ಹೇಳ್ತೀವಲ್ಲ ಅಲ್ಲಿನ ನಗರಗಳ ಅಲ್ಲಿನ ಭಾಗದ ಯುವ ಜನರ ಪ್ರತಿಭೆಗೆ ಕೂಡ ಇದೊಂದು ಅತ್ಯುತ್ತಮವಾದ ವೇದಿಕೆ.

0: ವೇದಿಕೆಯನ್ನು ಕಲ್ಪಿಸಿರೋದನ್ನು ನಾವು ಕಾಣ್ತೀವಿ. ಒಟ್ಟಾರೆ ಇಲ್ಲಿಯವರೆಗೆ ಅಟಲ್ ಇನ್ನೋವೇಷನ್ ಮಿಷನ್ ವಿಷಯ ಕುರಿತಾಗಿ ತಮ್ಮ ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ಹಿರಿಯ ಪತ್ರಕರ್ತರಾದ ಡಾಕ್ಟರ್ ಆಶಾ ಕೃಷ್ಣಸ್ವಾಮಿ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ನಮಸ್ಕಾರ.
1: ಥ್ಯಾಂಕ್ ಯು.
2: ಇದುವರೆಗೂ ಕೇಂದ್ರ ಸರ್ಕಾರದ ಸೇವಾ ಸಂಕಲ್ಪ ಅಭಿಯಾನ ಹಿನ್ನೆಲೆಯಲ್ಲಿ ಅಟಲ್ ಇನ್ನೋವೇಷನ್ ಮಿಷನ್ ಕುರಿತಂತೆ ವಿಶೇಷ ಸಂವಾದ ಕೇಳಿದಿರಿ. ಭಾಗವಹಿಸಿದವರು ಡಾಕ್ಟರ್ ಆಶಾ ಕೃಷ್ಣಸ್ವಾಮಿ ಹಿರಿಯ ಪತ್ರಕರ್ತರು, ನಡೆಸಿಕೊಟ್ಟವರು ನಾರಾಯಣಸ್ವಾಮಿ ಬಿಎಸ್ ಹಿರಿಯ ಪತ್ರಕರ್ತರು, ಪ್ರಸಾರ ನಿರ್ವಹಣೆ ಚೇತನ್ ಸಿವಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

0: समाचार नागपुर।
1: ओडिशा, आंध्र प्रदेश और तेलंगाना के कई हिस्सों में बने दबाव के क्षेत्र के कारण मूसलाधार बारिश हो रही है। अगले 12 घंटे में इसके कमजोर होकर कम दबाव के क्षेत्र में बदलने की संभावना है। मौसम विभाग ने आज छत्तीसगढ़ में भी मूसलाधार वर्षा का रेड अलर्ट जारी किया है। एशियाई खेलों में भारत के कमलजीत और सुरुचि सिंह ने जापान के नागोया में 10 मीटर एयर पिस्टल की मिक्स टीम स्पर्धा में आज स्वर्ण पदक जीता। राष्ट्रपति द्रौपदी मुर्मू और खेल मंत्री डॉ. मनसुख मांडविया ने उन्हें बधाई दी है। वहीं पुरुषों की 50 मीटर राइफल थ्री पोजीशन टीम स्पर्धा में रुद्रांश पाटिल, ऐश्वर्य प्रताप तोमर और नीरज कुमार की भारतीय टीम ने रजत पदक जीता। भारत की पुरुष कबड्डी टीम ने थाईलैंड को हराकर फाइनल में जगह बना ली है। और अंत में मुख्य समाचार एक बार फिर। प्रधानमंत्री नरेंद्र मोदी ने कहा, विकसित भारत सभी के योगदान से ही साकार हो सकता है। उन्होंने सेवा संकल्प अभियान के अंतर्गत सेवा यात्रियों से बातचीत की। सरकार दीनदयाल उपाध्याय ग्रामीण कौशल्य योजना के अंतर्गत अगले महीने से 70,000 ग्रामीण युवाओं को कौशल प्रशिक्षण देगी। संयुक्त राष्ट्र महासभा के सत्र से इतर IBSA संवाद मंच की बैठक में दक्षिण अफ्रीका और ब्राजील के विदेश मंत्रियों ने पहलगाम आतंकी हमले की निंदा की, आतंकवाद को कतई बर्दाश्त न करने की प्रतिबद्धता दोहराई। ओडिशा, आंध्र प्रदेश और तेलंगाना के कई हिस्सों में बने दबाव के क्षेत्र के कारण मूसलाधार वर्षा, अगले 12 घंटे में इसके कमजोर होकर कम दबाव के क्षेत्र में बदलने की संभावना। और जापान में एशियाई खेलों में भारतीय जोड़ी कमलजीत और सुरुचि सिंह ने 10 मीटर एयर पिस्टल मिक्स टीम स्पर्धा में स्वर्ण पदक जीता। इसके साथ ही दोपहर समाचार का यह समाप्त हुआ। नमस्ते।
2: ಶಿವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಾಂತಲಾ ಜೆ. ಮುಖ್ಯಾಂಶಗಳು. ಭಾರತಕ್ಕಾಗಿ ಮಾತ್ರವಲ್ಲ ಜಗತ್ತಿಗಾಗಿಯೂ ನಾವೀನ್ಯತೆ ಸಾಧಿಸಿ, ವಿದ್ಯಾರ್ಥಿಗಳಿಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕರೆ. ಬರಪೀಡಿತ ಪ್ರದೇಶಗಳ ರೈತರ ತಕ್ಷಣದ ನೆರವಿಗಾಗಿ ಪ್ರತಿ ರೈತರಿಗೆ 2,500 ರೂಪಾಯಿ ನೆರವು, ಉಪಮುಖ್ಯಮಂತ್ರಿ ಸ್ಪಷ್ಟನೆ. ಬೆಂಗಳೂರಿನಲ್ಲಿ ಪೌರಕಾರ್ಮಿಕರ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಕೃತಕ ಬುದ್ಧಿಮತ್ತೆ ನೆರವಿನಿಂದ ಖಿನ್ನತೆ ಮೌಲ್ಯಮಾಪನ, ಐಐಟಿ ಖರಗ್ಪುರ್ ಜೊತೆ ನಿಮ್ಹಾನ್ಸ್ ಒಡಂಬಡಿಕೆ. ಹಾಗೂ ಮೈಸೂರಿನ ಅರಮನೆ ಆವರಣದಲ್ಲಿ ಪೊಲೀಸರಿಂದ ಫಿರಂಗಿಗಳಿಗೆ ಪೂಜೆ, ದಸರಾ ಕಂಬಳದಲ್ಲಿ 160 ಜೋಡಿ ಕೋಣಗಳು ಭಾಗಿ. ಜಗತ್ತಿಗೆ ಇಂದು ಭಾರತದ ಮೇಲೆ ಹಾಗೂ ಭಾರತದ ನೀತಿಗಳು ಮತ್ತು ಯುವ ಮನಸ್ಸುಗಳ ಮೇಲೆ ವಿಶ್ವಾಸ ಮೂಡಿದೆ ಎಂದು ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆ ಐಐಎಸ್ಸಿಯಲ್ಲಿ ಇಂದು ಸೇವಾ ಫಸ್ಟ್ ಇನ್ನೋವೇಷನ್ ಚಾಲೆಂಜ್ಗೆ ಚಾಲೆಂಜ್ ನೀಡಿದ ಅವರು ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿದರು. ಕೇವಲ ಭಾರತಕ್ಕಾಗಿ ಮಾತ್ರವಲ್ಲ ಜಗತ್ತಿಗಾಗಿಯೂ ನಾವೀನ್ಯತೆಗಳನ್ನು ಸ್ಪಷ್ಟಿಸಬೇಕು ಹಾಗೂ ಪರಿಹಾರಗಳನ್ನು ಅಭಿವೃದ್ಧಿಪಡಿಸಬೇಕು ಎಂದು ಕರೆ ನೀಡಿದ್ದಾರೆ. ದೇಶದ ಸವಾಲುಗಳನ್ನು ಎದುರಿಸುವಲ್ಲಿ ನಾವೀನ್ಯತೆ ಬಹು ಮುಖ್ಯ ಪಾತ್ರ ವಹಿಸುತ್ತದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ.
3: 10,000 ಅಟಲ್ ಟಿಂಕರಿಂಗ್ ಲಾರ್ ಆಕ್ಟಿವ್ಲಿ ಎಂಗೇಜಿಂಗ್ ಓವರ್ 1.1 ಕ್ರೋರ್ ಸ್ಟೂಡೆಂಟ್ ಅಕ್ರಾಸ್ ಕ್ಲೋಸ್ಲಿ ಅಂಡ್ ಐ ವಿಲ್ ಟೆಲ್ ಯು ಒನ್ ಫಿಗರ್ ಯು ಶುಡ್ ಬಿ ವೆರಿ ಹ್ಯಾಪಿ. Students working through these labs have already created more than 16 lakh innovation projects. 16 lakh. It is done in schools. It is not done in higher education institutes of the India. It is done in schools. So what we have done now, what Prime Minister has thought? The government has announced 50,000 additional Atal Tinkering Labs governing the school over the next 5 years.
2: ಇದೇ ವೇಳೆ ಮಾತನಾಡಿದ ಕೇಂದ್ರ ಶಿಕ್ಷಣ ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿ ಆನಂದರಾವ್ ಪಾಟೀಲ್, ಬೆಂಗಳೂರು ಅಭಿವೃದ್ಧಿಯಲ್ಲಿ ಮುಂಚೂಣಿಯಲ್ಲಿದ್ದು ಅನೇಕ ಬಹುರಾಷ್ಟೀಯ ಕಂಪನಿಗಳ ನೆಲೆಯಾಗಿ ಭಾರತದ ಸಿಲಿಕಾನ್ ವ್ಯಾಲಿಯಾಗಿದೆ. 2047 ವೇಳೆಗೆ ಭಾರತ ಅಭಿವೃದ್ಧಿ ಹೊಂದಿದ ರಾಷ್ಟವಾಗಲು ಸೃಜನಶೀಲತೆ ಮತ್ತು ನಾವೀನ್ಯತೆಯೊಂದಿಗೆ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಬೇಕು ಎಂದು ಹೇಳಿದ್ದಾರೆ.
4: It is a great opportunity to all of you. Yesterday I was seeing here there was Bangalore design special program was going on. I was seeing lot of innovations by the students. So the startups were there. Many startups by the students, by the faculties. They are showing lot of innovative suggestions and solutions. It is easy to find out problems, but very challenging to give the solutions.
2: ಈ ಸ್ಪರ್ಧೆಯಲ್ಲಿ ಶಾಲೆಗಳು, ಕೈಗಾರಿಕಾ ತರಬೇತಿ ಸಂಸ್ಥೆಗಳು, ಪಾಲಿಟೆಕ್ನಿಕ್ಗಳು, ಕಾಲೇಜುಗಳು ಮತ್ತು ಹಲವು ವಿಶ್ವವಿದ್ಯಾಲಯಗಳ ವಿದ್ಯಾರ್ಥಿಗಳು ಭಾಗವಹಿಸಿದರು. ಈ ಸ್ಪರ್ಧೆಯು ಅಂತಿಮ ಹಂತ ಡಿಸೆಂಬರ್ನಲ್ಲಿ ನವದೆಹಲಿಯಲ್ಲಿ ನಡೆಯಲಿದೆ. ಬರದಿಂದ ಸಂಕಷ್ಟಗೊಳಗಾಗಿರುವ ರೈತರಿಗೆ ತಕ್ಷಣದ ನೆರವು ನೀಡುವ ಉದ್ದೇಶದಿಂದ ರಾಜ್ಯ ಸರ್ಕಾರ ಮೊದಲ ಹಂತದಲ್ಲಿ ಪ್ರತಿ ರೈತರಿಗೆ 2,500 ರೂಪಾಯಿಯಂತೆ ಇನ್ಪುಟ್ ಸಬ್ಸಿಡಿ ನೀಡಲು ನಿರ್ಧರಿಸಿದೆ. ಸುಮಾರು 45-50 ಲಕ್ಷ ರೈತರಿಗೆ ಈ ನೆರವು ತಲುಪಲಿದ್ದು, ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ಸುಮಾರು 1,250 ಕೋಟಿ ವೆಚ್ಚವಾಗಲಿದೆ ಎಂದು ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೇಂದ್ರದಿಂದ ಎನ್ಡಿಆರ್ಎಫ್ ನೆರವು ನಿರೀಕ್ಷಿಸುತ್ತಿದ್ದರೂ ರೈತರ ಸಂಕಷ್ಟವನ್ನು ಗಮನದಲ್ಲಿಟ್ಟುಕೊಂಡು ಸರ್ಕಾರ ತಕ್ಷಣದ ನೆರವು ನೀಡಲು ನಿರ್ಧರಿಸಿದೆ ಎಂದು ಹೇಳಿದ್ದಾರೆ. ಕೇಂದ್ರ ಸರ್ಕಾರದಿಂದ ದೊರೆಯುವ ಪರಿಹಾರದ ಆಧಾರದ ಮೇಲೆ ಮುಂದಿನ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ಬರದಿಂದ ರಾಜ್ಯದಲ್ಲಿ ಉಂಟಾಗಿರುವ ಒಟ್ಟು ನಷ್ಟದ ಪ್ರಮಾಣ 40,000 ಕೋಟಿಗೂ ಅಧಿಕವಾಗುವ ಸಾಧ್ಯತೆ ಇದೆ. ಈಗಾಗಲೇ ಮೊದಲ ಹಂತದ ಮೆಮೊರಂಡಮ್ ಅನ್ನು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಪೌರಕಾರ್ಮಿಕರ ದಿನಾಚರಣೆ ಅಂಗವಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಬೆಂಗಳೂರಿನ ಜಿಬಿಎ ಕೇಂದ್ರ ಕಚೇರಿಯ ಆವರಣದಲ್ಲಿ ಪೌರಕಾರ್ಮಿಕರ ಧ್ವನಿಯಾಗಿದ್ದ ಮಾಜಿ ಶಾಸಕ ಐಪಿಡಿ ಸಾಲಪ್ಪ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದರು. ಬಳಿಕ ಅರಮನೆ ಮೈದಾನದಲ್ಲಿ ನಡೆದ ಪೌರಕಾರ್ಮಿಕರ ದಿನಾಚರಣೆಯನ್ನು ಉದ್ಘಾಟಿಸಿದರು. ಇದೇ ವೇಳೆ ಪೌರಕಾರ್ಮಿಕರು ಧರಿಸುವ ಸಮವಸ್ತವನ್ನು ಧರಿಸಿ ಸಂವಿಧಾನದ ಪೀಠಿಕೆಯನ್ನು ಓದಿದರು. ಸಮಾರಂಭದಲ್ಲಿ ಸಚಿವರಾದ ಕೆಎಚ್ ಮುನಿಯಪ್ಪ, ಎಚ್ಸಿ ಬಾಲಕೃಷ್ಣ, ಯತೀಂದ್ರ ಸಿದ್ದರಾಮಯ್ಯ, ಕೆಎಸ್ ಬಸಂತಪ್ಪ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
0: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
5: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
6: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
5: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಕೃತಕ ಬುದ್ದಿಮತ್ತೆ ತಂತ್ರಜ್ಞಾನದ ನೆರವಿನಿಂದ ಖಿನ್ನತೆಯನ್ನು ಆರಂಭಿಕ ಹಂತದಲ್ಲಿಯೇ ಪತ್ತೆ ಮಾಡಲು ರಾಷ್ಟೀಯ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಸಂಸ್ಥೆ ಮುಂದಾಗಿದೆ. ಈ ಸಂಬಂಧ ಐಐಟಿ ಖರಗ್ಪುರ್ ಹಾಗೂ ಲೋಕಪ್ರಿಯ ಗೋಪಿನಾಥ್ ಬೋರ್ಡೋಲಾಯ್ ಪ್ರಾದೇಶಿಕ ಮಾನಸಿಕ ಆರೋಗ್ಯ ಸಂಸ್ಥೆ ಜೊತೆಗೆ ಒಡಂಬಡಿಕೆ ಮಾಡಿಕೊಂಡಿದೆ. ದೇಶದಲ್ಲಿ ಖಿನ್ನತೆಯಿಂದ ಬಳಲುತ್ತಿರುವ ಪ್ರತಿ 5 ವ್ಯಕ್ತಿಗಳಲ್ಲಿ ಒಬ್ಬರಿಗೆ ಮಾತ್ರ ಸೂಕ್ತ ಆರೈಕೆ ಮತ್ತು ಚಿಕಿತ್ಸೆ ಲಭ್ಯವಾಗುತ್ತಿದೆ. ಈ ಅಂತರ ಕಡಿಮೆ ಮಾಡಲು ನೂತನ ಯೋಜನೆ ಸಹಕಾರಿಯಾಗಲಿದೆ. ಎಐ ನೆರವಿನಿಂದ ಪ್ರಾದೇಶಿಕ ಭಾಷೆಗಳಲ್ಲಿ ಹಾಗೂ ಇಂಗ್ಲಿಷ್ನಲ್ಲಿ ಸಂದರ್ಶನ ನಡೆಸಲಾಗುತ್ತಿದೆ ಎಂದು ನಿಮ್ಹಾನ್ಸ್ ಸ್ಪಷ್ಟಪಡಿಸಿದೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ಅಂಗವಾಗಿ ಅರಮನೆಯ ಆವರಣದಲ್ಲಿ ಸಾಂಪ್ರದಾಯಿಕ ಫಿರಂಗಿ ಗಾಡಿಗಳಿಗೆ ಮೈಸೂರು ನಗರ ಪೊಲೀಸ್ ಇಲಾಖೆಯ ವತಿಯಿಂದ ಇಂದು ಶಾಸ್ತ್ರೋಕ್ತವಾಗಿ ಪೂಜೆ ಸಲ್ಲಿಸಲಾಯಿತು. ಮೈಸೂರು ನಗರ ಪೊಲೀಸ್ ಕಮಿಷನರ್ ಸೀಮಾ ಲಾಟ್ಕರ್, ಡಿಸಿಪಿ ಸುಂದರ್ ರಾಜ್ ಹಾಗೂ ಡಿಸಿಪಿ ಹರ್ಷ್ ಪ್ರಿಯಂವದಾ ಸೇರಿದಂತೆ ಉನ್ನತ ಪೊಲೀಸ್ ಅಧಿಕಾರಿಗಳು ಭಾಗವಹಿಸಿದ್ದರು. ವಿಜಯದಶಮಿಯ ಜಂಬೂ ಸವಾರಿ ಹಾಗೂ ಪೆರೇಡ್ ದಿನದಂದು ಒಟ್ಟು 21 ಬಾರಿ ಫಿರಂಗಿ ಸಿಡಿಸಿ ಗೌರವ ಸಲ್ಲಿಸಲಾಗುತ್ತದೆ. ಈ ಹಿನ್ನೆಲೆಯಲ್ಲಿ ನಗರ ಸಶಸ್ತ ಮೀಸಲು ಪಡೆ ಪೊಲೀಸರು ಇಂದಿನಿಂದ ಕುಶಲ ತೋಪು ಸಿಡಿಸುವ ತಾಲೀಮನ್ನು ಅಧಿಕೃತವಾಗಿ ಆರಂಭಿಸಿದ್ದಾರೆ. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಪೊಲೀಸ್ ಕಮಿಷನರ್ ಸೀಮಾ ಲಾಟ್ಕರ್, ಒಟ್ಟು 7 ಫಿರಂಗಿ ಗಾಡಿಗಳ ಮೂಲಕ 3 ಸುತ್ತುಗಳಲ್ಲಿ 21 ಕುಶಲ ತೋಪುಗಳನ್ನು ಸಿಡಿಸುವ ತಾಲೀಮನ್ನು 3 ಹಂತದಲ್ಲಿ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ. ಇದೇ ಮೊದಲ ಬಾರಿಗೆ ಮೈಸೂರು ದಸರಾ ಮಹೋತ್ಸವದಲ್ಲಿ ಕಂಬಳ ಆಯೋಜಿಸಲಾಗಿದ್ದು ಸಿದ್ದತೆಗಳು ಭರದಿಂದ ಸಾಗಿವೆ ಎಂದು ಪುತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಅಶೋಕ್ ಕುಮಾರ್ ರೈ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅಕ್ಟೋಬರ್ 18 ಮತ್ತು 19 ಮೈಸೂರಿನ ವಿಟಿಯು ಕಾಲೇಜು ಬಳಿಯ ಕಂಬಳ ಮೈದಾನದಲ್ಲಿ ಸ್ಪರ್ಧೆ ನಡೆಯಲಿದ್ದು ಸುಮಾರು 160 ಜೋಡಿ ಕೋಣಗಳು ಭಾಗವಹಿಸಲಿವೆ ಎಂದು ಮಾಹಿತಿ ನೀಡಿದ್ದಾರೆ. ಕಂಬಳದ ಓಟಕ್ಕಾಗಿ 2 ಟ್ರ್ಯಾಕ್ಗಳನ್ನು ಸಿದ್ದಪಡಿಸಲಾಗುತ್ತಿದೆ. ಕಂಬಳದಲ್ಲಿ ಭಾಗವಹಿಸುವ ಕೋಣಗಳ ಮಾಲೀಕರಿಗೆ ಸರ್ಕಾರದಿಂದ ಪ್ರೋತ್ಸಾಹಧನ ನೀಡಲು ನಿರ್ಧರಿಸಲಾಗಿದೆ. ದೊಡ್ಡ ಜೋಡಿ ಕೋಣಗಳಿಗೆ 65,000 ರೂಪಾಯಿ ಹಾಗೂ ಸಣ್ಣ ಜೋಡಿ ಕೋಣಗಳಿಗೆ 50,000 ರೂಪಾಯಿ ಜೊತೆಗೆ ಚಿನ್ನದ ಪದಕಗಳನ್ನು ನೀಡುವ ವ್ಯವಸ್ಥೆ ಮಾಡಲಾಗಿದೆ. ಕಂಬಳ ವೀಕ್ಷಣೆಗೆ ಸಾರ್ವಜನಿಕರಿಗೆ ಉಚಿತ ಪ್ರವೇಶ ಕಲ್ಪಿಸಲಾಗಿದೆ ಎಂದು ತಿಳಿಸಿದ್ದಾರೆ. ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತು ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ.

ಇಂದಿನ ಆವೃತ್ತಿಯಲ್ಲಿ ಪಿಎಂ ಗತಿಶಕ್ತಿ ಯೋಜನೆಯ ಕುರಿತು ಒಂದು ನೋಟ ಇಲ್ಲಿದೆ. ಪಿಎಂ ಗತಿಶಕ್ತಿ ಯೋಜನೆಯು 2021 ಆರಂಭವಾಗಿದ್ದು, ದೇಶದ ರೈಲ್ವೆಗಳು, ಬಂದರುಗಳು, ವಿಮಾನ ನಿಲ್ದಾಣಗಳು, ಕೈಗಾರಿಕಾ ಕಾರಿಡಾರ್ಗಳು, ವಿದ್ಯುತ್ ಮಾರ್ಗಗಳು ಮತ್ತು ಲಾಜಿಸ್ಟಿಕ್ ಜಾಲದೊಂದಿಗೆ ಹೆದ್ದಾರಿಗಳನ್ನು ಜೋಡಿಸಲು ಸಹಕಾರಿಯಾಗಿದೆ. ಭಾರತೀಯ ಉತ್ಪನ್ನಗಳು ಜಾಗತಿಕವಾಗಿ ಉತ್ತಮವಾಗಿ ಸ್ಪರ್ಧಿಸುವಂತೆ ಆ ವೆಚ್ಚವನ್ನು ಕಡಿಮೆ ಮಾಡುವುದು ಈ ಯೋಜನೆಯ ಗುರಿಯಾಗಿದೆ. ಮುಂದಿನ 3 ಗತಿಶಕ್ತಿ ಸರಕು ಟರ್ಮಿನಲ್ಗಳನ್ನು ನಿರ್ಮಿಸಲು ಹಾಗೂ ನವೀನ ಮೆಟ್ರೋ ವ್ಯವಸ್ಥೆ ನಿರ್ಮಾಣ ವಿಧಾನಗಳನ್ನು ಅನುಷ್ಠಾನಗೊಳಿಸಲು ನಿರ್ಧರಿಸಲಾಗಿದೆ. ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಸಚಿವ ಪಿ ಪುಟ್ಟರಂಗಶೆಟ್ಟಿ ಅಧ್ಯಕ್ಷತೆಯಲ್ಲಿ ಜಿಲ್ಲಾಡಳಿತ ಭವನದಲ್ಲಿ ಇಂದು ಕೆಡಿಪಿ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ಚಾಮರಾಜನಗರದ 5 ಬರಪೀಡಿತ ತಾಲೂಕು ಎಂದು ಘೋಷಣೆಯಾಗಿರುವ ಹಿನ್ನೆಲೆಯಲ್ಲಿ ಮುಂದಿನ ವಾರ ಕೇಂದ್ರದಿಂದ ಬರ ಅಧ್ಯಯನ ತಂಡ ಬರಲಿದೆ ಎಂದು ಜಂಟಿ ಕೃಷಿ ನಿರ್ದೇಶಕ ಭಾನುಪ್ರಕಾಶ್ ಸಭೆಯಲ್ಲಿ ಮಾಹಿತಿ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತಕ್ಕಾಗಿ ಮಾತ್ರವಲ್ಲ ಜಗತ್ತಿಗಾಗಿಯೂ ನಾವೀನ್ಯತೆ ಸಾಧಿಸಿ, ವಿದ್ಯಾರ್ಥಿಗಳಿಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕರೆ. ಬರಪೀಡಿತ ಪ್ರದೇಶಗಳ ರೈತರ ತಕ್ಷಣದ ನೆರವಿಗಾಗಿ ಪ್ರತಿ ರೈತರಿಗೆ 2,500 ನೆರವು, ಉಪಮುಖ್ಯಮಂತ್ರಿ ಸ್ಪಷ್ಟನೆ. ಬೆಂಗಳೂರಿನಲ್ಲಿ ಪೌರಕಾರ್ಮಿಕರ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಕೃತಕ ಬುದ್ದಿಮತ್ತೆ ನೆರವಿನಿಂದ ಖಿನ್ನತೆ ಮೌಲ್ಯಮಾಪನ, ಐಐಟಿ ಖರಗ್ಪುರ್ ಜೊತೆ ನಿಮಾನ್ಸ್ ಒಡಂಬಡಿಕೆ. ಹಾಗೂ ಮೈಸೂರಿನ ಅರಮನೆ ಆವರಣದಲ್ಲಿ ಪೊಲೀಸರಿಂದ ಫಿರಂಗಿಗಳಿಗೆ ಪೂಜೆ. ದಸರಾ ಕಂಬಳದಲ್ಲಿ 160 ಜೋಡಿ ಕೋಣಗಳು ಭಾಗಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಟ್ಯೂನ್ ಮಾಡಿದ್ರೆ ಎಫ್ಎಂ ರೇನ್ಬೋ ಕನ್ನಡ ಕಮನವಿಲು 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್ ಮ್ಯಾಜಿಕಲಿ ಯೋರ್ಸ್. ಎಸ್, ಸಮಯ ಆಗಿದೆ 2:41:20. ಎಸ್, ಎಲ್ಲರೂ ಊಟ ಮಾಡಿ ಆರಾಮಾಗಿ ಚಿಲ್ ಮಾಡ್ತಾ ಕೂತ್ಕೊಂಡಿರ್ತೀರಾ. ಬೆಂಗಳೂರಲ್ಲಂತೂ ನಮ್ಮ ಏರಿಯಾದಲ್ಲಿ ನಾವಿರೋ ಕಡೆ ಅಂತೂ ಸಖತ್ ಮಳೆ ಬಂದು ವೆದರ್ ಅಂತೂ ತುಂಬ ಕೂಲ ಕ್ರೇಜಿ ಆಗಿದೆ. ಎಸ್, ಈ ಮಳೆಯಲ್ಲಿ ಒಂದಷ್ಟು ಒಳ್ಳೆ ಹಾಡುಗಳನ್ನ ಕೇಳ್ಕೊಂಡು ಸಾಕ್ತಾ ಇದ್ರೆ ಸಮಯ ಇನ್ನೂ ಅದ್ಭುತ ಅಂತ ಅನಿಸುತ್ತೆ. ನಿಮಗಾಗಿ ಬ್ಯಾಕ್ ಟು ಬ್ಯಾಕ್ ಒಳ್ಳೊಳ್ಳೆ ಗೀತೆಗಳು ರೆಡಿಯಾಗಿದೆ, ಕೇಳಿ ಆನಂದಿಸಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಪ್ರೇಮೋತ್ಸವ ಹಾಗೂ ಮತ್ತೊಂದು ಅದ್ಭುತವಾದಂತಹ ಗೀತೆಯನ್ನು ಕೇಳ್ಕೊಂಡು ಬಂದ್ವಿ ಅಸುರ ಚಿತ್ರದಿಂದ. ಮತ್ತೆರಡು ಬ್ಯಾಕ್ ಟು ಬ್ಯಾಕ್ ಒಳ್ಳೆಯ ಗೀತೆಗಳು ನಿಮಗಾಗಿ ಕಾಯ್ತಾ ಇದೆ. ಕೇಳಿ ಎಂಜಾಯ್ ಮಾಡಿ, ಟ್ಯೂನ್ ಮಾಡಿ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು.

ಸಮಯವಾಗಿದೆ 3:42 ನಮ್ಮ ಮುಂದಿನ ಕಾರ್ಯಕ್ರಮ ಉಮಾಂಗ್. NCERT ಪ್ರಾಯೋಜಕತ್ವದಲ್ಲಿ ಉಮಾಂಗ್ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ನೀ ಏನಾದ್ರೂ ಫ್ಯೂಚರ್ ಪ್ಲಾನ್ ಮಾಡಿದೀರಾ?
2: ನನ್ನೊಬ್ಬನಿಗಲ್ಲ, ನಮ್ಮಿಬ್ಬರಿಗೂ ಸೇರಿ.
1: ಅದ್ ಹೇಗೆ?
2: LIC ಯ ನ್ಯೂ ಜೀವನ್ ಸಾಥಿ ಸಿಂಗಲ್ ಪ್ರೀಮಿಯಂ ಪ್ಲಾನ್ ಮೂಲಕ ಒಂದೇ ಪ್ಲಾನ್ ಒಂದೇ ಪ್ರೀಮಿಯಂ, ಆದ್ರೆ ನಮ್ಮಿಬ್ಬರಿಗೂ ಜಾಯಿಂಟ್ ಲೈಫ್ ಕವರ್.
3: ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ LIC ಏಜೆಂಟ್ ಅನ್ನು ಸಂಪರ್ಕಿಸಿ.
4: LIC, ಪ್ರತಿ ಕ್ಷಣವೂ ನಿಮ್ಮೊಂದಿಗೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
2: ನಮ್ಮ ಪ್ರಶ್ನೆ, ನಿಮ್ಮ ಉತ್ತರ.
1: ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಹೊಂಬಿಸಿಲು.
2: ಟ್ಯೂನ್ ಮಾಡಿ ಆಕಾಶವಾಣಿ ಎಫ್ಎಂ ರೇನ್ಬೋ 101.3.

ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ ಇದೆ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು. ಸಮಯ ಆಗ್ತಾ ಇದೆ 3:38:17. ಎಸ್, ನಾವಿದ್ದೀವಿ ಕಾರ್ಯಕ್ರಮ ಹೊಂಬಿಸಿಲಿನಲ್ಲಿ. ಇವತ್ತಿನ ಹೊಂಬಿಸಿಲು ಕಾರ್ಯಕ್ರಮ ಆಸ್ ಯೂಶುವಲ್ ನಿಮ್ಮೆಲ್ರಿಗೂ ಗೊತ್ತೇ ಇದೆ, ವೀಕೆಂಡ್ಸು ನಾನು ಬಂದಾಗ ಆಲ್ಮೋಸ್ಟ್ ಅಂತ್ಯಾಕ್ಷರಿನೇ ಹಾಡಿಸೋದು ಅಂತ ಹೇಳಿ ಖಂಡಿತವಾಗ್ಲೂ ಯಾರೆಲ್ಲ ವೇಟ್ ಮಾಡ್ತಾ ಇದ್ದೀರಾ ಅಂತ್ಯಾಕ್ಷರಿಯನ್ನು ಹಾಡೋದಕ್ಕೆ. ಸೊ ಅಂತ್ಯಾಕ್ಷರಿ ಅಂತ ಹೇಳಿದ್ರೆ ಹಾಡುಗಳನ್ನು ಹಾಡಬೇಕು ಅಂತ ಇಲ್ಲ. ಸೊ ಅದರ ಬದಲಾಗಿ ಇಲ್ಲಿ ಕೆಲವೊಂದು ಮ್ಯೂಸಿಕ್ಗಳನ್ನು ಕೇಳಿಸ್ತೇನೆ, ಅದನ್ನು ಕಂಡಿಡಬಹುದು ಅಥವಾ ಪ್ರಶ್ನೆಗಳನ್ನು ಕೂಡ ರೆಡಿ ಮಾಡ್ಕೊಂಬಂದಿದ್ದೀನಿ. ಸೊ ಇವತ್ತಿನ ಮೊದಲ ಪ್ರಶ್ನೆ ಕೇಳುವಂತಹ ಸಮಯ ಇದಾಗಿದೆ. ಸೊ ಪ್ರಶ್ನೆ ಕೇಳೋಕ್ಕೂ ಮುಂಚೆ ಏನಪ್ಪಾ ಅಂತ ಹೇಳಿದ್ರೆ,

ಮೆಸೇಜ್ ಮಾಡಬೇಕಲ್ವಾ? ಮೆಸೇಜ್ ಮಾಡಬೇಕಾಗಿರೋ ಸಂಖ್ಯೆ 9480901013 ಈ ಸಂಖ್ಯೆಗೆ ನೀವು ಸಂದೇಶವನ್ನು ಕಳಿಸಬಹುದು, ಅಥವಾ 0800228216 ಈ ಸಂಖ್ಯೆಗೂ ಕೂಡ ನೀವು ಕರೆಯನ್ನು ಮಾಡಬಹುದು. ಸೊ ಕಾಲರ್ ರೆಡಿ ಇದ್ದರೆ ಮಾತಾಡಿಸ್ಬಿಡೋಣ ಅಂತ ಅನಿಸುತ್ತೆ. ಓಕೆ, ಕಾಲರ್ ಪಿಕ್ ಮಾಡೋಕ್ಕೂ ಮುಂಚೆ ಏನಪ್ಪ ಅಂತ ಹೇಳಿದ್ರೆ, ಆ್ಯಸ್ ಯೂಶ್ವಲ್ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಕಾಲ್ ಮಾಡಬೇಕಾದ್ರೆ ನೆಟ್ವರ್ಕ್ ಇರೋ ಜಾಗಕ್ಕೆ ಬಂದು ಕಾಲ್ ಮಾಡಿ ಮಾತಾಡಿ ಅಂತ ಹೇಳ್ತಾ, ಸೊ ಮೊದಲ ಪ್ರಶ್ನೆ ಕೇಳಲ ಅಥವಾ ಮ್ಯೂಸಿಕನ್ನು ಪ್ಲೇ ಮಾಡಲ, ನೀವು ಯಾವುದಕ್ಕೆ ರೆಡಿ ಇದ್ದೀರಾ ಅಂತ ಹೇಳಿ ನನಗೆ ಗೊತ್ತಾಗಬೇಕಲ್ವಾ? ಸೊ ಸಂದೇಶಗಳು ಬರ್ತಾ ಇದ್ದರೆ ಏನೋ ಒಂದು ಮ್ಯಾಜಿಕ್ ಮಾಡಬಹುದು, ಆದರೆ ಸಂದೇಶ ಬರಲಿಲ್ಲ ಅಂತ ಹೇಳಿದ್ರೆ ಸ್ವಲ್ಪ ನಾವು ಕೂಡ ಕಾಯಬೇಕಾಗುತ್ತೆ. ಸೊ ಕಾಲ್ ಮಾಡಬೇಕು ಅಂದರೆ ನೆಟ್ವರ್ಕ್ ಇರೋ ಜಾಗಕ್ಕೆ ಬನ್ನಿ, ಅಥವಾ ಸಂದೇಶ ಕಳಿಸ್ತೀರಾ ಅಂತ ಹೇಳಿದ್ರೆ ಬೇಗ ಬೇಗ ನಿಮ್ಮ ಮೊಬೈಲನ್ನು ಕೈಯಲ್ಲಿಟ್ಕೊಳ್ಳಿ. ಕೈಯಲ್ಲಿಟ್ಕೊಂಡು ಬೇಗ ನಮ್ಮ ವಾಟ್ಸಪ್ ಸಂಖ್ಯೆಗೆ ಸಂದೇಶವನ್ನು ಕಳಿಸ್ಬೋದು. ಮತ್ತೊಮ್ಮೆ ನಂಬರನ್ನು ಹೇಳ್ತಾ ಇದ್ದೀನಿ, ನೋಟ್ ಮಾಡ್ಕೊಳ್ಳಿ, 9480109013 ಈ ಸಂಖ್ಯೆಗೆ ನೀವು ಸಂದೇಶವನ್ನು ಕಳಿಸ್ಬಹುದು. ಸೊ ಮೊದಲ ಪ್ರಶ್ನೆ ಕೇಳಲ ಓಕೆ ಕೇಳ್ಬಿಡೋಣ, ಇನ್ಯಾಕೆ ತಡ ಮಾಡೋದು ಬೇಡ. ಮೊದಲ ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ, ಗುಲಾಬಿ ಟಾಕೀಸ್ ಚಿತ್ರದಲ್ಲಿ ಎಂ ಡಿ ಪಲ್ಲವಿ ನಿರ್ವಹಿಸಿದ ಪಾತ್ರದ ಹೆಸರು ಏನು? ಮತ್ತೊಮ್ಮೆ ಪ್ರಶ್ನೆ ಹೇಳ್ತಾ ಇದ್ದೀನಿ, ಗುಲಾಬಿ ಟಾಕೀಸ್ ಚಿತ್ರದಲ್ಲಿ ಎಂ ಡಿ ಪಲ್ಲವಿ ಅವರು ನಿರ್ವಹಿಸಿದ ಪಾತ್ರದ ಹೆಸರು ಏನು? ಪ್ರಶ್ನೆ ಇದಾಗಿತ್ತು. ಸೊ ಇದಕ್ಕೆ ಸರಿಯಾದ ಉತ್ತರ ಗೊತ್ತಿರೋರು ಬೇಗ ಬೇಗ ನಿಮ್ಮ ಸಂದೇಶವನ್ನು ನನಗೆ ಕಳುಹಿಸಬಹುದು. ಒಂದು ಹಾಡಿನ ಕಾಲಾವಕಾಶ ನಿಮಗಾಗಿ ಕಾಯ್ತಾ ಇದೆ, ಕೇಳಿ ಹಾಡನ್ನು ಎಂಜಾಯ್ ಮಾಡಿ ತಲೆಯನ್ನು ಓಡಿಸಿ ಉತ್ತರವನ್ನು ಕಳಿಸಿ.

ಎಸ್, ಅದ್ಭುತವಾದಂತಹ ಗೀತೆಯನ್ನ ಕೇಳ್ಕೊಂಡ್ ಬಂದ್ರಿ ಭೈರತಿ ರಣಗಲ್ ಚಿತ್ರದಿಂದ. ನಾನು ಪ್ರಶ್ನೆಯನ್ನ ಕೇಳಿದೆ, ಗುಲಾಬಿ ಟಾಕೀಸ್ ಚಿತ್ರದಲ್ಲಿ ಎಂ ಡಿ ಪಲ್ಲವಿ ಅವರು ನಿರ್ವಹಿಸಿದ ಪಾತ್ರದ ಹೆಸರು ಏನು ಅಂತ ಹೇಳಿ. ಆಲ್ಮೋಸ್ಟ್ ಎಲ್ಲರೂ ಸರಿಯಾದ ಉತ್ತರವನ್ನೇ ಕಳಿಸಿದ್ದಾರೆ. ಮೊದಲು 10 ಹೆಸರು ಯಾರು ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ ಅವರ ಹೆಸರನ್ನ ಮಾತ್ರ ಓದ್ತೀನಿ, ಯಾರು ತಪ್ಪಾಗಿ ಭಾವಿಸಬಾರ್ದು. ಬಿಂದು ಪ್ರಕಾಶ್ ಅವರು ಬೆಂಗಳೂರಿನಿಂದ, ಹಾಗೆಯೇ ನೇತ್ರಾ ಕೆಂಗೇರಿಯಿಂದ ಇವರು ಕೂಡ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಜಗದಾಂಬಿಕಾ ಹಂಸವೇಣಿ, ಎನ್ ಆರ್ ಪ್ರಸಾದ್ ಅವರು ರಾಜಾಜಿನಗರದಿಂದ, ಸುಬ್ರಹ್ಮಣ್ಯ ಜಯಂತ್ ಅವರು, ಹಾಗೆಯೇ ಮಂಜುನಾಥ್ ಲಗೇರಿಯಿಂದ, ದಿಲೀಪ್ ಕಲ್ಯಾಣ್ಕರ್ ಅವರು ವಿಜಯನಗರದಿಂದ, ದೇವಿ ಸಿಂಗ್, ಸರೋಜಾ ಸಿಂಗ್ ಚಾಮರಾಜಪೇಟೆಯಿಂದ, ಹಾಗೆಯೇ ಬಾಬಾ ಕಲ್ಯಾಣ್ ಬೆಂಗಳೂರಿನಿಂದ, ಜಿ ಎನ್ ಬಸವರಾಜು ಚಿತ್ರದುರ್ಗದಿಂದ, ಹಾಗೆಯೇ ಆಶಾ ಶ್ರೀನಿವಾಸ್ ಅವರು ಬಿನ್ನಿಪೇಟೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ, ಶೋಭಾ ಹಾಸನಿಂದ, ಹಾಗೆಯೇ ಹೊಸ್ಮನಿ ಅವರು ಬೀದರಿಂದ, ಸುಭಾನ್ ಕೋರಿ ಹಂಪಸಾಗರದಿಂದ, ಜಾಫರ್ ಜ್ಯೋತಿ ಪುತ್ತೂರಿನಿಂದ, ಹಾಗೆಯೇ ಕಲಪ ಚನ್ನಪಟ್ಟಣ ಹೊಳಲ್ಕೆರೆ. ಸೊ ಇನ್ನೂ ಓದ್ತಾ ಹೋದರೆ ಹೆಸರುಗಳು ತುಂಬ ಉದ್ದ ಇದ್ದಾವೆ. ಎಲ್ಲರೂ ಕೂಡ ಸರಿಯಾದ ಉತ್ತರವನ್ನೇ ಕೊಟ್ಟಿದ್ದಾರೆ. ನೇತ್ರು ಅಂತ ಹೇಳಿ ಸರಿಯಾದ

0: ಉತ್ತರವನ್ನ ಕೊಟ್ಟಿದ್ದಾರೆ. ನಮ್ಮ ಮುಂದಿನ ಪ್ರಶ್ನೆಗೆ ಹೋಗುವಂತಹ ಸಮಯ ಇದು. ಹಾಡನ್ನ ಕೇಳಿಸ್ತೀನಿ, ಖಂಡಿತವಾಗ್ಲು ಹಾಡನ್ನ ಕೇಳಿಸಿ. ಈ ಹಾಡು ಯಾವ ಚಿತ್ರದ್ದು, ಗಾಯಕರು ಯಾರು ಅಂತ ಹೇಳಿ ಕಂಡುಹಿಡಿಬೇಕು. ಕಾಲರ್ ರೆಡಿ ಇದ್ದಾರೆ, ಮಾತಾಡ್ಸೋಣ. ಹಲೋ,
1: ಗುಡ್ ಈವ್ನಿಂಗ್ ಹರ್ಷಿತಾಜಿ.
0: ಓಕೆ, ಎನ್ ಆರ್ ಪ್ರಸಾದ್ ಸರ್.
1: ಹೌದು, ಎನ್ ಆರ್ ಪ್ರಸಾದ್ ಮಾತಾಡ್ತೀನಿ, ರಾಜಾಜನಗರದಿಂದ.
0: ಓಕೆ, ಸೊ ನೋಡಿ, ಯಾವಾಗ್ಲೂ ಕಾಲ್ ನಿಮ್ಗೆ ಕನೆಕ್ಟ್ ಆಗುತ್ತೆ. ನಮ್ಮ ಲಿಸ್ನೆಸ್ ಎಲ್ಲ ನಮ್ಮನ್ನ ಕ್ವೆಶನ್ ಮಾಡ್ತಾರೆ, ಎನ್ ಆರ್ ಪ್ರಸಾದ್ ಅವ್ರಿಗೆ ಹೆಂಗ್ ಸಿಗುತ್ತೆ ಕಾಲ್ ಅಂತ.
1: ಅದಕ್ಕೊಂದು ಸೀಕ್ರೆಟ್ ಹೇಳ ನಾನು.
0: ಹಾ ಹೇಳಿ.
1: ನಾನು ಬಿ ಎಸ್ ಎನ್ ಎಲ್ ಲೈನ್ ಇಂದ ಫೋನ್ ಮಾಡ್ತೀನಿ.
0: ಓಕೆ,
1: ಸೊ ಬಿ ಎಸ್ ಎನ್ ಎಲ್ ಟು ಬಿ ಎಸ್ ಎನ್ ಎಲ್ ಆಕಾಶವಾಣಿಗೆ ಯಾವಾಗ್ಲೂ ಬಿ ಎಸ್ ಎನ್ ಎಲ್ ಲೈನ್ ಇರುತ್ತಲ್ವಾ, ಸೊ ಅದಕ್ಕೆ ಗೆಟ್ ಕನೆಕ್ಟೆಡ್ ಫಾಸ್ಟ್.
0: ಓಕೆ ಓಕೆ, ನಿಮ್ಮ ಸಾಂಗ್ ಪ್ಲೇ ಮಾಡ್ತೀನಿ, ರೆಡಿ ಇದ್ದೀರಾ ಸರ್?
1: ಹಾ ಹಾ, ಶೋರ್ ಶೋರ್, ಟ್ರೈ ಮಾಡ್ತೀನಿ.
0: ಓಕೆ, ಕೇಳಿಸ್ಕೊಳ್ಳಿ.

0: ಹಲೋ.
1: ಹಾ ಹಲೋ,
0: ಹಾಡ್ ಕೇಳಿಸ್ತಾ ಸರ್?
1: ಹಾಡ್ ಕೇಳಿಸ್ತು, ಕ್ಲಿಯರ್ ಆಗಿ ಕೇಳಿಸ್ತು.
0: ಓಕೆ, ಸೊ ಹೇಳಿ ಉತ್ತರ ಏನು?
1: ಇದು ಮಣ್ಣಿನ ದೋಣಿ ಸಿನಿಮಾದ ಪಿಕ್ಚರ್ ಇದು.
0: ಓಕೆ,
1: 1999 ಅಲ್ಲಿ ಬಂದಿರೋದು. ಹಾಡಿರೋದು ಗ್ರೇಟ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅಂಡ್ ಕೆ ಎಸ್ ಚಿತ್ರ.
0: ಓಕೆ, ನೈಸ್. ಹಾಡ್ ಯಾವ್ದು? ಹಾಡ್ ಯಾವ್ದು? ಹಾಡ್ ಹೇಳ್ಬೇಕು.
1: ಹಾಡು ರಾಜಾನು ರಾಣಿ.
0: ಹಾಡ್ಬೇಕು
1: ರಾಜಾನು ರಾಣಿ.
0: ರಾಜಾನು ರಾಣಿ. ಓಕೆ, ಹಾಡ್ನ ಹಾಡ್ಬೇಕು.
1: ನೀವು ಹಿಂದಿ ಸಾಂಗ್ ಕೊಟ್ಟಿದ್ರೆ
0: ಇಲ್ಲ ಇಲ್ಲ, ನಮ್ದು ಈಗ ಕನ್ನಡ ಅಲ್ಲ, ನಮ್ದು ಕನ್ನಡ ಕಾಮನ ಬಿಲ್ಲು. ನೀವು ಆಬ್ವಿಯಸ್ಲಿ, ನಿಮಗೆ ಗೊತ್ತಿದೆ ಕನ್ನಡ ಕಾಮನ ಬಿಲ್ಲು, ನಾವು ಟೈಟಲ್ನೇ ಕನ್ನಡ ಅಂತ ಇಟ್ಕೊಂಡಿದೀವಿ.
1: ಅಲ್ಲ, ಐ ಅಗ್ರಿ ವಿತ್ ಯು. ನೀವು ಹಿಂದಿ ಹಾಡ್ ಹಾಕಿದ್ರೆ ಅದೇ ಟ್ಯೂನು ಅದೇ ರಾಗದಲ್ಲಿ ಹಾಡ್ತಾ ಇದ್ದೆ. ಕನ್ನಡ ಆಗಿದ್ರಿಂದ ಸ್ವಲ್ಪ ಕಷ್ಟ ಆಗತ್ತೆ.
0: ಓಕೆ ಸರ್, ಇರ್ಲಿ, ಪರವಾಗಿಲ್ಲ, ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ.
1: ನಾನು ಮೂರನ್ನ ಕರೆಕ್ಟ್ ಹೇಳಿದೆ. ರಾಜಾನು ರಾಣಿ ಹಾಡು, ಓಕೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಕೆ ಎಸ್ ಚಿತ್ರ ಹೇಳಿರೋದು, ಮುಂದಿನ ದೋಣಿ ಫಿಲಮ್, ಎಲ್ಲ ಕೊಟ್ಟಿದ್ದೀನಿ ನಾನು.
0: ಓಕೆ, ಧನ್ಯವಾದ.
1: ಹರ್ಷಿತಾ ಅವ್ರೆ, ನಿಮ್ ರಕ್ಷಾಬಂಧನ್ ಗಿಫ್ಟ್ ದೂರ ಹೊಡಿತಾ ಕೂತಿದ್ದೆ ನಮ್ಮ ಮನೆಯಲ್ಲಿ.
0: ನೀವೇ ನಮ್ಮ ಆಫೀಸ್ ಹತ್ರ ಬಂದ್ ಕೊಡ್ಬೇಕು, ನಾವ್ ನಿಮ್ ಮನೆಗೆ ಬರಕ್ಕಾಗಲ್ಲ.
1: ಇಲ್ಲ ಇಲ್ಲ, ಒಂದೇ ಒಂದ್ ನಿಮ್ಗೆ ಒಂದು ಆಪ್ಷನ್ ಕೊಡ್ತೀನಿ ನೋಡಿ. ನಿಮ್ಮ ಮನೆಯಿಂದ ನಮ್ಮ ಅಲ್ಲ ನಿಮ್ಮ ಸ್ಟುಡಿಯೋಯಿಂದ ನಮ್ಮ ಮನೆಗೆ ಜಸ್ಟ್ 4 kilometers.
0: ನೀವು
1: ಐದ್ ಗಂಟೆ ಮುಗಿಸ್ಕೊಂಡು ಬನ್ನಿ, 5:30 ಬಿಸಿ ಬಿಸಿ ಚಾಯ್ ಜೊತೆಗೆ ನಾನು
0: ತುಮಕೂರ್ವರೆಗೂ ತಲುಪಬೇಕಲ್ಲ ಸರ್, ನನ್ಗೆ ಟೈಮ್ ತುಂಬಾ ಆಗುತ್ತೆ.
1: ಅಲ್ಲಿಗೂ ಡ್ರಾಪ್ ಮಾಡ್ತೀನಿ,
0: ಖಂಡಿತವಾಗ್ಲೂ ಬರ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಾಲಿಂಗ್. ಹೀಗೆ ಕಾಲ್ ಮಾಡ್ತಾ ಇರಿ, ಕೇಳ್ತಾ ಇರಿ ಎಫ್ ಎಂ ರೈನ್ಬೋ. ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ, ಎನ್ ಆರ್ ಪ್ರಸಾದ್ ಅವರು ಕಾಲ್ ಮಾಡಿದ್ರು, ಮನೆ ಖುಷಿ ಆಯ್ತು, ಕರೆಕ್ಟ್ ಆದ ಉತ್ತರವನ್ನೇ ಕೊಟ್ಟಿದ್ದಾರೆ, ಹಾಗೆಯೇ ಸಂದೇಶವನ್ನು ಕೂಡ ಕಳಿಸಿದ್ದಾರೆ ಹರೀಶ್ ಮಲ್ಲೇಶ್ವರ ಅವರು. ಹ್ಯಾಬಲ್ ರಾಘವೇಂದ್ರ ಅಪ್ಪರ್ ಹುತ್ತ, ಸೊ ಅವರು ಕೂಡ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಮಣ್ಣಿನ ದೋಣಿ ಅಂತ ಹೇಳಿ ಹೆಸರು ಹಾಕಿಲ್ಲ ಇವರು. ಸಾರಿ, ಗಣೇಶ್ ರಾಜಾಜಿನಗರದಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಹಾಗೇನೆ ಸರಿಯಾದ ಉತ್ತರವನ್ನು ಕೊಟ್ಟಿದ್ದವರು ರಂಜು ರಾಣಿ ಎಸ್ ಪಿ ಬಿ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಕಲ್ಯಾಣ್ ಬೆಂಗಳೂರಿನಿಂದ, ಬಾಬಾ ಕಲ್ಯಾಣ್ ಅವರು ಬೆಂಗಳೂರಿನಿಂದ. ಹಾಗೆಯೇ ಎನ್ ಜಿ ಬಸವರಾಜು ಅವರು ಚಿತ್ರದುರ್ಗದಿಂದ ರಾಜಾನು ರಾಣಿ ಅಂತ ಹೇಳಿ ಮಣ್ಣಿನ ದೋಣಿ ಸಿನಿಮಾದ ಹಾಡು ಅಂತ ಹೇಳಿ. ಸುಧಾ ಬೂದಿಹಾಳ್ನಿಂದ, ಹುಬ್ಬಳ್ಳಿಯ ಲೋಹಿಯಾ ನಗರದಿಂದ ಚನ್ನಬಸಪ್ಪ ಕರಮಡಿ, ಮಧುಮತಿ ಕರಮಡಿ ಅವರು ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ನಿಮ್ಮೆಲ್ಲರ ಉತ್ತರಗಳಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ, ಸೊ ಮತ್ತೊಂದು ಗೀತೆ ನಿಮಗಾಗಿ ಕಾಯ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ, ಟ್ಯೂನ್ ಮಾಡಿ ಎಫ್ ಎಂ ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3 MHz. ಮ್ಯೂಸಿಕಲ್ ಯೋರ್ಸ್, ಮ್ಯಾಜಿಕಲ್ ಯೋರ್ಸ್.

ಹಾಯ್ ಎಲ್ರಿಗೂ ನಮಸ್ಕಾರ, ನಾನ್ ಪ್ರಿಯಾಂಕಾ ದಿಮೇಶ್. ಸೆಪ್ಟೆಂಬರ್ 25ನೇ ತಾರೀಕು ರಾಜ್ಯಾದ್ಯಂತ ನಮ್ಮ ರುದ್ರಾಭಿಷೇಕಂ ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ಈ ಸಿನಿಮಾನ ನಿರ್ದೇಶನ ಮಾಡಿರುವಂತದ್ದು ವಸಂತ್ ಕುಮಾರ್ ಸರ್ ಅವರು, ಹಾಗೆ ಸಂಗೀತ ನಿರ್ದೇಶನ ಕೊಟ್ಟಿರುವಂತದ್ದು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ವಿ ಮನೋಹರ್ ಸರ್ ಅವರು. ನಿಮಗೆ ತುಂಬಾ ಇಷ್ಟ ಆಗತ್ತೆ, ಸಾಂಗ್ಸ್ ನ ನೀವು ಕೇಳ್ತಾ ಇರಿ, ನಾನು ಕೇಳ್ತಾ ಇರ್ತೇನೆ.

0: ಎಸ್, ಕೇಳ್ತಾ ಇದ್ದೀರಾ, ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನ ಬಿಲೋ 101.3 ಮೆಗಾ ಹರ್ಟ್ಸ್, ಮ್ಯೂಸಿಕಲಿ ಯರ್ಸ್. ಎಸ್, ನಾವು ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ವಿ. ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ಒಳ್ಳೆ ಹಾಡುಗಳನ್ನು ಕೇಳ್ತಾ ಪ್ರಶ್ನೆ ಉತ್ತರ ಹಾಡುಗಳನ್ನು ಕಂಡುಹಿಡಿಯೋದು ಪ್ರತಿಯೊಂದು ಕೂಡ ಸುಂದರವಾದ ಮೂಮೆಂಟು. ಸಾಕಷ್ಟು ಜನ ಕಾಲ್ಗಳನ್ನು ಟ್ರೈ ಮಾಡ್ತಾ ಇರ್ತೀರಾ. ಸೊ ನೆಟ್ವರ್ಕ್ ಇರೋ ಜಾಗಕ್ಕೆ ಬಂದು ಆರಾಮಾಗಿ ಕೂಲಾಗಿ ಮಾತಾಡಿ ಅಂತ ಹೇಳ್ತಾ ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ ಅಂತ ಅನ್ಸುತ್ತೆ, ಮಾತಾಡ್ಸೋಣ. ಹಲೋ,
1: ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡ್ತಾ ಇರೋದು?
1: ಸುಬ್ರಹ್ಮಣ್ಯ ಜಯಂತ್, ಬೆಂಗಳೂರಿನಿಂದ.
0: ಸುಬ್ರಹ್ಮಣ್ಯ ಜಯಂತ್ ಅವರು,
1: ಎರಡು ಸತಿ ಕಾಲ್ ಮಾಡಿದೆ ಮೇಡಮ್, ಲೈನ್ ಕಟ್ ಆಗೋಯ್ತು.
0: ಓಕೆ, ಎಲ್ಲೋ ಸುಮಾರ್ ನೆಟ್ವರ್ಕ್ ಇಶ್ಯೂ ಆಗಿರ್ಬೋದು, ಮಳೆ ಬರ್ಸ್ಬಿಟ್ಟಿದ್ದೀರಲ್ಲ.
1: ನಾವ್ ಮಾಡ್ದಾಗ್ಲೇ ನೆಟ್ವರ್ಕ್ ಏನ ಇದಕ್ಕ ಕಟ್ ಆಗ್ಬಿಡುತ್ತೆ ಏನೋ ಗೊತ್ತಿಲ್ಲ ಮೇಡಮ್.
0: ಅಲ್ಲ ನೋಡಿ, ನೀವು ಕಾಲ್ ಮಾಡ್ದಾಗಲೂ
1: ಚೆನ್ನಾಗಿರುತ್ತೆ,
0: ಮಳೆ ಬರೋದಕ್ಕೂ ಎಲ್ಲ ಒಂದೇ ಆಗಿರುತ್ತೆ.
1: ಸರಿ ಮೇಡಮ್, ಹಾಡು ಪ್ಲೇ ಮಾಡಿ ಮೇಡಮ್, ಬಹಳಷ್ಟು ಶ್ರೋತೃಗಳು ಕಾಯ್ತಾ ಇರ್ತಾರೆ, ಅವ್ರಿಗೂ ಲೈಕ್ ಸಿಕ್ಕಿ.
0: ಓಕೆ, ಸೊ ನಿಮ್ಮ ಹಾಡು ರೆಡಿ ಇದೆ, ಕೇಳಿಸ್ಕೊಳ್ಳಿ ಸರ್.
1: ಓಕೆ.

ಹಲೋ. ಇವರು ತುಂಬಾನೇ ಬುದ್ಧಿವಂತರು ಅಂತ ಕಾಣಿಸುತ್ತೆ. ಹಾಡು ಕೇಳಿದ ತಕ್ಷಣ ಕಾಲ್ ಕಟ್ ಮಾಡಿದ್ದಾರೆ. ಸೊ ಇದು ರಾಂಗ್, ಆ್ಯಕ್ಚುಲಿ ಈ ಥರ ಮಾಡಬಾರ್ದು. ಸೊ ಹಾಡು ಯಾರೆಲ್ಲ ಕೇಳಿಸ್ಕೊಂಡಿದ್ದೀರಾ, ಸೊ ಮೆಸೇಜ್ ಕೂಡ ಮಾಡಬಹುದು. ಸರಿಯಾದ ಉತ್ತರವನ್ನು ಯಾರು ನೀಡ್ತಾರೆ ಅವ್ರಿಗೆ ಮತ್ತೊಮ್ಮೆ ಅವಕಾಶ ಇರುತ್ತೆ. ಸೊ ಯಾರೆಲ್ಲ ಕಾಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಸೊ ನಮ್ಮ ಸಂಖ್ಯೆ ಗೊತ್ತೇ ಇದೆ, 0800228216 ಈ ಸಂಖ್ಯೆಗೆ ನೀವು ಕಾಲನ್ನು ಮಾಡಬಹುದು. ಸೊ ಕಾಲ್ ಮಾಡಬೇಕು ಅಂತ ಹೇಳಿದ್ರೆ ನೆಟ್ವರ್ಕ್ ಇರೋ ಜಾಗಕ್ಕೆ ಬಂದು ಕಾಲ್ ಮಾಡಿ ಅಂತ ಹೇಳ್ತಾ ಸುಬ್ರಹ್ಮಣ್ಯ ಅವರು ಹೇಳಿದ್ರು ನನ್ನ ಕಾಲೇ ಈ ಥರ ಆಗುತ್ತೆ ಅಂತ ಹೇಳಿ. ಪಾಪ ಅವ್ರಿಗೆ ಎಷ್ಟು ಡಿಸಪಾಯಿಂಟ್ ಆಗಿದೆಯೋ ನನಗಂತೂ ಗೊತ್ತಿಲ್ಲ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್, ಮತ್ತೊಮ್ಮೆ ಕಾಲ್ ಟ್ರೈ ಮಾಡಿ, ಖಂಡಿತವಾಗ್ಲೂ ಕಾಲ್ ಸಿಕ್ಕಿದಾಗ ಮಾತಾಡೋಣ ಅಂತ ಹೇಳ್ತಾ. ಸೊ ಈ ಒಂದು ಗೀತೆ ಯಾವ ಚಿತ್ರದ್ದು ಅಂತ ಹೇಳಿ ನಿಮ್ಮ ಪ್ರಶ್ನೆ ಆಗಿದೆ. ಮತ್ತೊಮ್ಮೆ ಹಾಡನ್ನು ಕೇಳಿಸ್ತೀನಿ, ಕೇಳಿಸ್ಕೊಳ್ಳಿ.

ಎಸ್, ಯಾವ ಚಿತ್ರದ ಹಾಡು ಇದಾಗಿತ್ತು ಅಂತ ಹೇಳಿ ಪ್ರಶ್ನೆಯನ್ನು ಕೇಳಿದ್ದೆ. ಸೊ ಸರಿಯಾದ ಉತ್ತರವನ್ನು ಕೆಲವು ಬೆರಳೆಣಿಕೆ ಎಷ್ಟು ಮಂದಿ ಮಾತ್ರ ಕಳಿಸ್ಕೊಟ್ಟಿದ್ದೀರಾ. ಬಿಂದು ಪ್ರಕಾಶ್ ಅವರು ಬೆಂಗಳೂರಿನಿಂದ, ಹಾಗೆಯೇ ನೇತ್ರಾ ಕೆಂಗೇರಿಯಿಂದ, ಚಿತ್ರದುರ್ಗದಿಂದ ಬಸವರಾಜ್ ಅವರು, ದೇವಿ ಸಿಂಗ್, ಸರೋಜಾ ಸಿಂಗ್, ಹಾಗೆಯೇ ಚಾಮರಾಜಪೇಟೆಯಿಂದ ಇವರು ಕೂಡ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಹರೀಶ್ ಮಲ್ಲೇಶ್ವರ ಅವರು, ಸಿದ್ಧಾರ್ಥ ಅವರು ಅವರು ಕೂಡ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಬಿಳಿಬಾವಿಯಿಂದ ಮಂಜುನಾಥ್ ಇಂದರಗಿ ಅವರು ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಕಾಲರ್ ಒಬ್ಬರು ರೆಡಿ ಇದ್ದಾರೆ, ಮಾತಾಡ್ಸೋಣ. ಓಕೆ, ಸೊ ಬಹುಶಃ ಇದು ನೆಟ್ವರ್ಕ್ ದೇಶು, ಇಟ್ಸ್ ಓಕೆ, ಪರವಾಗಿಲ್ಲ. ಸೊ ಚಿತ್ರ ಯಾವುದು ಅಂತ ಹೇಳಿದ್ರೆ ಶಂಭು ಚಿತ್ರದ ಗೀತೆ ಇದಾಗಿತ್ತು. ಸೊ ಈ ಒಂದು ಗೀತೆಗೆ ಧ್ವನಿಯಾಗಿದ್ದವರು ಯಾರಪ್ಪ ಅಂತ ಹೇಳಿದ್ರೆ, ಕಾರ್ತಿಕ್ ಅವರ ಧ್ವನಿಯಲ್ಲಿ ಈ ಒಂದು ಗೀತೆ ಮೂಡಿ ಬಂದಿತ್ತು. ಏನೋ ಏನೋ ಏನಾಗಿದೆಯೋ. ಸೊ ಏನೋ ಆಗಿಲ್ಲ, ಎಲ್ಲನೂ ಆರಾಮಾಗಿದೆ. ಸೊ ಹಾಡು ಇದಾಗಿತ್ತು. ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಯಾರೆಲ್ಲ ಕಳಿಸಿದ್ರಿ ಎಲ್ಲರಿಗೂ ಕೂಡ ಧನ್ಯವಾದಗಳು. ಮತ್ತೊಂದಷ್ಟು ಜನ ಸರಿಯಾದ ಉತ್ತರವನ್ನು ಕಳಿಸ್ತಾ ಇದ್ದೀರಾ. ಸಮಯ ಮುಗೀತು ಅಂತಲೂ ಹೇಳ್ತಾ ಇದ್ದಾರೆ, ಕರೆಕ್ಟಾಗಿ ಹೇಳಿದ್ದೀರಾ ಬಿಡಿ. ಸುಜಾತಾ ಗಣೇಶ್ ಅವರು ರಾಜಾಜಿನಗರದಿಂದ, ಎಸ್ ಎಂ ಶೋಭಾ ಅವರು ಹಾಸನದಿಂದ, ಬಿಳಿಬಾವಿಯಿಂದ ಮಂಜುನಾಥ್ ಅವರು, ಹಾಗೆಯೇ ಉಸ್ಮಾನ್ ಅವರು ಸುಳ್ಯ ಶಂಭು ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಓಕೆ, ಧನ್ಯವಾದಗಳು. ನಿಮ್ಮೆಲ್ಲರ ಸಂದೇಶಗಳಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇವತ್ತಿನ ಹೊಂಬಿಸಲು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ಮೆಸೇಜ್ ಮಾಡಿದ್ರಿ ಎಲ್ರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು. ಯಾರೆಲ್ಲ ಕಾಲ್ ಟ್ರೈ ಮಾಡಿದ್ರಿ, ಮಾತಾಡಿದ್ರಿ, ನಿಮಗೂ ಕೂಡ ಧನ್ಯವಾದಗಳು. ಯಾರೆಲ್ಲ ಕಾಲ್ ಸಿಕ್ಕಿಲ್ಲ, ಬೇಜಾರು ಮಾಡ್ಕೋಬೇಡಿ, ನಾಳೆ ಕೂಡ ಕಾರ್ಯಕ್ರಮ ಇದ್ದೇ ಇರುತ್ತೆ. ಸೊ ಕಾರ್ಯಕ್ರಮಕ್ಕೆ ಕರೆ ಮಾಡಿ, ಹೊಂಬಿಸಿಲುನಲ್ಲಿ ಪಾರ್ಟಿಸಿಪೇಟ್ ಮಾಡಿ, ಎಲ್ಲರೂ ಎಂಜಾಯ್ ಮಾಡಿ, ಈ ದಿನ ನಿಮಗೆ ಶುಭವಾಗಿರಲಿ ಅಂತ ಹಾರೈಸ್ತಾ, ಇಷ್ಟತ್ತು ಈ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದು ನಿಮ್ಮ ಆರ್ಜಿ ಗೆಳತಿ ಹರ್ಷಿತಾ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಈ ಒಂದು ಕೊನೆಯ ಹಾಡಿನೊಂದಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಟ್ಯೂನ್ ಮಾಡಿ ಕೇಳ್ತಾನೆ ಇರಿ, ದ ಎಫ್ ಎಂ ರೈನ್ಬೋ, ಕನ್ನಡ ಕಾಮನಬಿಲ್ಲು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್ ಮ್ಯಾಜಿಕಲಿ ಯೋರ್ಸ್. ಮಧ್ಯಾಹ್ನ ಕಳೀತು, ಸಂಜೆ ಆಯಿತು, ಸಮಯ 4:05:17 ಆಗೇ ಹೋಯ್ತು. ಎಸ್, ಇವತ್ತಿನ ಫ್ರೈಡೇ, ಇನ್ನೇನು ವೀಕೆಂಡ್ ಅಲ್ವಾ, ವೀಕ್ ಮುಗೀತು, ವೀಕೆಂಡ್ ಸ್ಟಾರ್ಟ್ ಆಯಿತು, ವೀಕೆಂಡ್ ವೈಬಲ್ಲಿ ಚಿಲ್ ಮಾಡ್ತಾ ಆಫೀಸ್ ಟೆನ್ಷನ್ ಎಲ್ಲ ಮುಗೀತಪ್ಪ, ಆಲ್ಮೋಸ್ಟ್ ಮನೆಗೆ ಹೊರಡೋಣ ಅಥವಾ ಪಾರ್ಟಿಗೆ ಹೋಗೋಣ, ಟ್ರಿಪ್ಗೆ ಹೋಗೋಣ ಅಂಥೇಳಿ ಸಾಕಷ್ಟು ಜನ ಆಲ್ರೆಡಿ ತುಂಬ ಪ್ಲ್ಯಾನ್ಸ್ ಮಾಡ್ಕೊಂಡಿದ್ದೀರಾ. ಬ್ಯಾಕ್ ಟು ಬ್ಯಾಕ್ ಲೀವ್ಗಳು ಬೇರೆ ಇದೆ, ಸೊ 4 Saturday Sunday, ಸೊ ಈ ರಜಾ ಮಜಾ ಎಲ್ಲರೂ ನಿಮಗೆ ಖುಷಿ ಕೊಡಲಿ ಅಂತ ಹಾರೈಸ್ತಾ ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮಕ್ಕೆ ನಾನು ನಿಮ್ಮನ್ನು ಕರೆದೊಯ್ತಾ ಇದ್ದೀನಿ. ಎಸ್, ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ಒಂದು ವಿಭಿನ್ನವಾದ ವಿಶೇಷವಾದಂಥ ಸ್ಥಳಕ್ಕೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗೋಣ ಅಂತ ಇದ್ದೀನಿ. ಕರ್ಕೊಂಡು ಹೋಗೋದು ಅಂತ ಹೇಳಿದ್ರೆ ಬಸ್ಸಲ್ಲೋ ಫ್ಲೈಟಲ್ಲೋ ಖಂಡಿತವಾಗ್ಲೂ ಅಲ್ಲ, ಇನ್ಫಾರ್ಮೇಷನ್ನ ಕೊಡ್ತೀನಿ, ನೀವು ಹೋಗಿ ವಿಸಿಟ್ ಮಾಡಿ ಅದು ಹೇಗಿತ್ತು ಅಂತ ಹೇಳಿ ಅನುಭವನ ಮತ್ತೆ ನನಗೆ ಮೆಸೇಜ್ ಮಾಡಿ ಖಂಡಿತವಾಗ್ಲೂ ತಿಳಿಸ್ಲೇಬೇಕು. ಇವತ್ತೆಲ್ಲ ಅಂದರೂ ಯಾವತ್ತಾರು ಒಂದಿನ ಕಾರ್ಯಕ್ರಮಕ್ಕೆ ಬಂದಾಗ ನಿಮ್ಮ ಮೆಸೇಜನ್ನು ನಾನು ಓದೇ ಓದ್ತೀನಿ. ಸೊ ಅಥವಾ ಈಗ ಆಲ್ರೆಡಿ ಯಾರಾದರೂ ಈ ಥರ ಪ್ಲೇಸಿಗೆ ವಿಸಿಟ್ ಕೊಟ್ಟಿದ್ರೆ, ಸೊ ಅದ್ರ ಬಗ್ಗೆ ಕೂಡ ನೀವು ಮಾತಾಡಬಹುದು. ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನಾನು ಯಾವ ಪ್ರದೇಶದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಹ್ಯಾಂಗ್ಸನ್ ಡೊಂಗ್ ಅನ್ನೋ ಪ್ರದೇಶದ ಬಗ್ಗೆ ಮಾತನಾಡ್ತಾ ಇದ್ದೀನಿ. ಇದೊಂದು ಗುಹಾಂತರವಾದಂತಹ ಪ್ರದೇಶ, ವಿಯೆಟ್ನಾಂ ದೇಶದಲ್ಲಿ ಇದು ಲೊಕೇಟ್ ಆಗಿದೆ. ಅಂದರೆ ವಿಯೆಟ್ನಾಮಲ್ಲಿ ಈ ಒಂದು ಹ್ಯಾಂಗ್ಸನ್ ಡೊಂಗ್ ಅನ್ನುವಂತಹ ಪ್ರದೇಶ ಇದೆ. ಸೊ ಈ ಒಂದು ಪ್ರದೇಶದ ವಿಶಿಷ್ಟತೆ, ವಿಭಿನ್ನತೆ, ವೈಚಾರಿಕತೆ, ಅದರ ಕಂಪ್ಲೀಟ್ ಆದಂತಹ ಮಾಹಿತಿನ ಇವತ್ತು ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಎಸ್, ಹ್ಯಾಂಗ್ಸನ್ ಡೊಂಗ್ ಗುಹೆ ಇದು ನಾನು ಆಲ್ರೆಡಿ ಹೇಳ್ದಂಗೆ ವಿಯೆಟ್ನಾಂ ದೇಶದಲ್ಲಿ ಇರುವಂತಹ ವಿಶ್ವದ ಅತಿ ದೊಡ್ಡ ನೈಸರ್ಗಿಕವಾದಂತಹ ಗುಹೆ ಅಂತಲೇ ಹೇಳಬಹುದು. ಹ್ಯಾಂಗ್ಸನ್ ಡೊಂಗ್ ಅಂತ ಅಂದರೆ ವಿಯೆಟ್ನಾಂ ಭಾಷೆಯಲ್ಲಿ ಬೆಟ್ಟದ ಹಿಂಭಾಗದ ನದಿಯ ಗುಹೆ ಅಂತ ಇದನ್ನು ಕರೀತಾರಂತೆ. ಹೌದು, ಸೊ ಖಂಡಿತವಾಗ್ಲೂ ಇದು ಬೆಟ್ಟದಲ್ಲಿ ಅಡಗಿರುವಂತಹ ಅಥವಾ ಬೆಟ್ಟದಲ್ಲಿ ಮರೆಯಾಗಿರುವಂತಹ ಒಂದು ನದಿಯ ಗುಹೆ. ಅಂದರೆ ಒಂದು ಗುಹೆಯ ಒಂದು ನದಿಯ ಸುತ್ತಲೂ ಒಂದು ಗುಹೆ ಆವರಿಸ್ಕೊಂಡಿದೆ. ಸೊ ಕಲ್ಲಿನ ಬಂಡೆಯಿಂದ ಆವೃತವಾದಂತಹ ನದಿ ಅಂತ ಹೇಳಿದ್ರು ಕೂಡ ತಪ್ಪಾಗೋದಲ್ಲ. ಸೊ ಈ ಒಂದು ಪ್ರದೇಶವನ್ನು ಅದಕ್ಕೆ ಹ್ಯಾಂಗ್ಸನ್ ಡೊಂಗ್ ಅಂತ ಹೇಳಿ ಕರೀತಾರೆ. ಸೊ ಇದು ವಿಶ್ವ ದಾಖಲೆಯನ್ನು ಮಾಡಿದೆ ಅಂತಲೇ ಹೇಳ್ಬೋದು. ಜಗತ್ತಿನ ಅತ್ಯಂತ ದೊಡ್ಡ ಏಕೈಕ ಗುಹೆಯ ಮಾರ್ಗ ಇದಾಗಿದೆ ಅಂತ ಹೇಳಿ ವರ್ಲ್ಡ್ ರೆಕಾರ್ಡ್ ಮನ್ನಣೆ ಕೂಡ ಪಡೆದಿದೆ. ಸೊ ಇದು ಸರಿಸುಮಾರು 9 ಕಿಲೋಮೀಟರ್ ಉದ್ದ, 200 ಮೀಟರ್ ಎತ್ತರ ಹಾಗೂ 150 ಮೀಟರ್ ಅಗಲ ಇದೆ. ಇದರ ಒಳಗೆ ನ್ಯೂಯಾರ್ಕ್ ನಗರದ 40 ಮಹಡಿಗಳ ಸರಣಿ ಕಟ್ಟಡವನ್ನು ಅಥವಾ ಒಂದು ಇಡೀ ಬೋಯಿಂಗ್ 747 ವಿಮಾನವನ್ನು ಸುಲಭವಾಗಿ ಇರಿಸಬಹುದು. ಸೊ 747 ವಿಮಾನಗಳು ಅಲ್ಲ, ಸೊ ಅದರ ಹೆಸರು ಬೋಯಿಂಗ್ 747 ಅಂತ ಏನು ಹೇಳ್ತೀವ, ಅಥವಾ ಒಂದು ಪ್ಲೇನನ್ನು ಆರಾಮಾಗಿ ಅಲ್ಲಿ ಪಾರ್ಕ್ ಮಾಡುವಂಥ ಜಾಗ, ಅಷ್ಟು ದೊಡ್ಡದಾದಂತಹ ಗುಹೆ ಇದು ಅಂತ ಹೇಳಬಹುದು. ಅಷ್ಟು ಬೃಹತ್ತಾದಂತಹ ಗುಹೆ ಇದಾಗಿದೆ. ಸೊ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ಈ ಒಂದು ಹ್ಯಾಂಗ್ಸನ್ ಡೊಂಗ್ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ. ಎರಡು ಅದ್ಭುತವಾದಂತಹ ಗೀತೆಗಳು ನಿಮಗಾಗಿ ಕಾಯ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ.

ಎಸ್, ವೆಲ್ಕಮ್ ಬ್ಯಾಕ್ ಶ್ರೋತೃಗಳೇ. ಸೊ ವಿಯೆಟ್ನಾಂನ ಹ್ಯಾಂಗ್ಸಂಗ್ ಡೋನ್ ಬಗ್ಗೆ ಮಾತಾಡ್ತಾ ಇದ್ವಿ. ಅದ್ಭುತವಾದಂತಹ ಗೀತೆಗಳ ಜೊತೆ ಸಾಕ್ತಾ ಹೋಗ್ತಾ ಇದ್ದೀವಿ. ಎಸ್, ಹ್ಯಾಂಗ್ಸಂಗ್ ಡೋಂಗ್ ಈಗ ಆಲ್ರೆಡಿ ಹೇಳಿರೋ ಥರ ವಿಯೆಟ್ನಾಂನಲ್ಲಿ ಲೊಕೇಟ್ ಆಗಿದೆ. ಈ ವಿಯೆಟ್ನಾಂನಲ್ಲಿರುವಂತಹ ಈ

ಸಂಶೋಧನೆಯನ್ನ ಮಾಡಲಾಗುತ್ತೆ. ಏನು ಆ 2009 ಪರಿಪೂರ್ಣವಾಗಿ ಪರಿಶೋಧನೆಯನ್ನ ನಡೆಸ್ತಾರೆ. ಇದಾದ ನಂತರ ಇದು ವಿಶ್ವದ ಅತಿ ದೊಡ್ಡ ಗುಹೆ ವ್ಯವಸ್ಥೆಯಾಗಿ ಅದರ ಭವ್ಯತೆಯನ್ನ ಬಹಿರಂಗಪಡಿಸುತ್ತೆ. ಅಂದಾಜು 2-3 ಮಿಲಿಯನ್ ವರ್ಷಗಳಷ್ಟು ಹಳೆಯದಾದಂತಹ ಗಾತ್ರ ಮತ್ತು ವೈಭವದಲ್ಲಿ ಇದು ಇತರ ನೈಸರ್ಗಿಕ ಗುಹೆಗಳನ್ನು ಮೀರಿಸುತ್ತೆ ಅಂತಾನೆ ಹೇಳಬಹುದು. ಎಲ್ಲಾ ಗುಹೆಗಳನ್ನು ಮೀರಿ ಅಷ್ಟು ಬೃಹದಾಕಾರದ ಬಂಡೆ ಮಧ್ಯೆ ರೂಪಿತಗೊಂಡಿರುವಂತಹ ಈ ಒಂದು ಹ್ಯಾಂಗ್ಸಂಗ್ ಡೋಂಗ್ ಅಂದ್ರೆ ಏನಪ್ಪಾ ಅಂದ್ರೆ ಇದನ್ನ ಗುಹೆ ಅಂತಾನೆ ಆಕ್ಚುಲಿ ಕರೆಯೋದು. ಕ್ವಾಂಗ್ ಬಿನ್ ಪ್ರಾಂತ್ಯದ ಪೋಂಗ್ನಾಂಗ್ ಬ್ಯಾಂಕ್ ರಾಷ್ಟ್ರೀಯ ಉದ್ಯಾನವನದಲ್ಲಿರುವಂತಹ ಹ್ಯಾಂಗ್ಸನ್ ಡೋಂಗ್ ವಿಶ್ವದ ಅತಿ ದೊಡ್ಡ ಗುಹೆ ವ್ಯವಸ್ಥೆ ಆಗಿದೆ. ಪ್ರಕೃತಿಯ ಅದ್ಭುತ ಅಂತಾನೆ ಹೇಳಬಹುದು. ಇದರ ಅತಿ ದೊಡ್ಡ ಗುಹೆಯೊಳಗೆ ಏನಿದೆ ಅಂತ ಅಂದರೆ ಏನಿದೆ ಗೆಸ್ ಮಾಡ್ತೀರಾ ನೀವೇನಾದರೂ? ಎಸ್, ನಾನು ಆವಾಗಲೇ ಹೇಳಿದೆ, ಇದರ ಗುಹೆಯೊಳಗೆ ಒಂದು ಸಣ್ಣದಾದಂತಹ ನದಿ ಹರಿಯುತ್ತೆ ಅಂತ ಹೇಳಿ. ಸೊ ಇದರ ಭೌಗೋಳಿಕ ರಚನೆ ಹಾಗೆಯೇ ಪ್ರತ್ಯೇಕವಾದಂತಹ ಪರಿಸರ ವ್ಯವಸ್ಥೆ, ಹವಾಮಾನದಂತಹ, ಮಾನವ ಕುಲಕ್ಕೆ ತಿಳಿದಿಲ್ಲದಂತಹ ಜಾತಿಗಳ ವಿಷಯಗಳ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಸೊ ಇಲ್ಲೂ ಕೂಡ ಅಂಥದ್ದೇ ಒಂದು ಯಾರಿಗೂ ಅರಿಯದ ಅಚ್ಚರಿಯದ ಸಂಗತಿಗಳು ಇಲ್ಲಿ ಇದೆ ಅಂತ ಹೇಳಿದ್ರೆ ತಪ್ಪಾಗದಲ್ಲ. ಸೊ ಒಂದು ಪರ್ವತ ನದಿಯ ಗುಹೆ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. 1990 ಇದನ್ನ ಹೋ ಖಾನ್ ಎಂಬ ಅಲ್ಲಿಯ ಸ್ಥಳೀಯ ರೈತ ಏನಿರ್ತಾನೆ ಅದನ್ನ ಕಂಡುಹಿಡಿತಾನಂತೆ. ಸೊ ಅದಾದ ನಂತರ ಹೋವರ್ಡ್ ಮತ್ತು ಡೆಬ್ ಲಿಂಬರ್ಟ್ ಅನ್ನುವಂತಹ ನೇತೃತ್ವದ ಬ್ರಿಟಿಷ್ ವಿಯೆಟ್ನಾಮೀಸ್ ಗುಹೆಯ ದಂಡಯಾತ್ರೆ 2009 ಇದನ್ನ ಅನ್ವೇಷಿಸುವವರಿಗೆ ಇದರ ಗಾತ್ರವನ್ನು ಸಂಪೂರ್ಣವಾಗಿ ಅರಿತುಕೊಳ್ಳೋಕೆ ಸಾಧ್ಯ ಆಗಿರಲಿಲ್ಲ. ಇದರ ಆವಿಷ್ಕಾರದ ನಂತರ ಒಟ್ಟು 19 ವರ್ಷಗಳ ಕಾಲ ಬೇಕಾಯಿತು ಇದರ ಆವಿಷ್ಕಾರಕ್ಕೆ. ಅಂದರೆ ಅಷ್ಟು ವರ್ಷ ಇದನ್ನು ಅವರು ಹುಡುಕಿರ್ತಾರೆ. ಸೊ ಅದರ ಬಗ್ಗೆ ಸಂಶೋಧನೆಯನ್ನು ಮಾಡಿರ್ತಾರೆ. ಈ ಒಂದು ದಟ್ಟವಾದಂತಹ ಕಾಡಿನಲ್ಲಿ ಅಡಗಿರುವ ಗುಹೆಯ ಪ್ರವೇಶ ದ್ವಾರವು, ಭೂಗತ ನದಿಯು ಅದರ ಮೂಲಕ ಹರಿಯುವುದರಿಂದ ಗುಡುಗಿನ ಘರ್ಜನೆ ಕೂಡ ಹೊರಸೂಸುತ್ತೆ ಅಂತ ಹೇಳ್ತಾರೆ ಕೆಲವರು. ಸೊ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಿಳಿಯುತ್ತಾ ಹೋಗೋಣ. ಮತ್ತೆರಡು ಬ್ಯಾಕ್ ಟು ಬ್ಯಾಕ್ ಗೀತೆಗಳು ನಿಮಗಾಗಿ ಮೂಡಿ ಬರ್ತಾ ಇದೆ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ. ಕೇಳ್ತಾನೇ ಇರಿ, ಇದು FM ರೈನ್ಬೋ, ಕನ್ನಡ ಕಾಮನಬಿಲ್ಲು.

ಎಸ್, ನಾವು ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ವಿ. ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ಇವತ್ತು ಹ್ಯಾಂಗ್ಸನ್ ಡೋಂಗ್ ಅನ್ನೋ ಪ್ರದೇಶದ ಬಗ್ಗೆ ಮಾತಾಡ್ತಾ ಇದ್ವಿ. ಈ ಒಂದು ಹ್ಯಾಂಗ್ಸನ್ ಡೋಂಗ್ ಪ್ರದೇಶ ವಿಯೆಟ್ನಾಮಲ್ಲಿ ಲೊಕೇಟ್ ಆಗಿದೆ ಅಂತ ಹೇಳಿದೆ. ಸೊ ನಾನು ಹೇಳಿದಾಗೆ ಆವಾಗಲೇ ಆ ಒಂದು ಗುಹೆಯ ಒಳಗೆ ಸುಮಾರು ಅಂತಸ್ತಿನ, ಅಂದರೆ ಒಂದು 40 ಅಡಿ ಅಂತಸ್ತಿನ ಗಗನಚುಂಬಿ ಕಟ್ಟಡವನ್ನು ಕೂಡ ಆ ಒಂದು ಗುಹೆಯೊಳಗೆ ಆರಾಮಾಗಿ ನಿರ್ಮಾಣ ಮಾಡಬಹುದು. ಅಷ್ಟು ದೊಡ್ಡದಾದಂತಹ, ಬೃಹತ್ ಆದಂತಹ ಗುಹೆ ಇದಾಗಿದೆ ಅಂತಲೇ ಹೇಳಬಹುದು. ಅಷ್ಟೇ ಅಲ್ಲದೆ ಒಂದು ದೊಡ್ಡ ವಿಮಾನ, ಈ ಬೋಯಿಂಗ್ 747 ಅಂತ ಏನು ಕರಿತೀವಿ ಆ ಥರ ವಿಮಾನವೂ ಕೂಡ ಅಲ್ಲಿ ಆರಾಮಾಗಿ ನಿಲ್ಲಿಸ್ಬೋದು, ಅಥವಾ ಫ್ಲೈಯಿಂಗ್ ಮಾಡೋದಕ್ಕೂ ಕೂಡ ಆರಾಮಾಗಿ. ಅಷ್ಟು ದೊಡ್ಡ ಬೃಹದಾಕಾರದಂತಹ ಗುಹೆ ಇದಾಗಿದೆ ಅಂತ ಹೇಳಬಹುದು. ಹಾಗೆಯೇ ಈ ಗುಹೆ ಒಳಗೆ ಎರಡು ರೀತಿಯಾದಂತಹ ಬೃಹತ್ ಬಂಡೆಗಳಿಂದ ಆವೃತವಾದಂತಹ ಒಂದು ದೊಡ್ಡ ಸ್ಪೇಸ್ ಇದೆ ಅಂತಲೇ ಹೇಳಬಹುದು. ಕೆಲವೊಂದು ವಿಭಾಗಗಳಲ್ಲಿ, ಅಂದರೆ ಕೆಲವೊಂದು ಸಮಯದಲ್ಲಿ ಈ ಒಂದು ಗುಹೆಯ ಒಳಗೆ ಸೂರ್ಯನ ಬೆಳಕು ಬೀಳುತ್ತೆ ಅಂತಲೇ ಹೇಳಬಹುದು. ಯಾವ ತಿಂಗಳಲ್ಲಿ ಅಂತ ಹೇಳಿದ್ರೆ ಸುಮಾರು ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಈ ತಿಂಗಳಿನಲ್ಲಿ ಏನಿರುತ್ತೆ ಆ ಎರಡು ಗುಹೆಯ ಒಳಗೆ, ಅಂದರೆ ಮೊದಲ ಗುಹೆ ಏನು ಸಿಗುತ್ತೆ ಆ ಗುಹೆ ಒಳಗೆ ಮಾರ್ಚಿಂದ ಏಪ್ರಿಲ್ ಒಳಗೆ ಅಲ್ಲಿ ಸೂರ್ಯನ ಬೆಳಕು, ಪ್ರಕಾಶಮಾನವಾದಂತಹ ಬೆಳಕು ಬೀಳುತ್ತೆ. ಅದನ್ನು ಹೊರತುಪಡಿಸಿ, ಅಂದರೆ ಆ ತಿಂಗಳುಗಳನ್ನು ಹೊರತುಪಡಿಸಿ ಬೇರೆ ಯಾವುದೇ ತಿಂಗಳಲ್ಲಿ ಅಲ್ಲಿ ಹೋಗಿ ನೋಡಿದ್ರೆ ದಟ್ಟವಾದ ಕಾರ್ ಮೋಡ ಆವರಿಸಿದಂತಹ ಕಗ್ಗತ್ತಲು ಅಲ್ಲಿ ತುಂಬಿಕೊಂಡಿರುತ್ತೆ ಅಂತಲೇ ಹೇಳಬಹುದು. ಯಾರೂ ಕೂಡ ಸಂಚಾರ ಮಾಡೋದಕ್ಕೂ ಕೂಡ ಆ ಒಂದು ಪ್ರದೇಶದಲ್ಲಿ ಸಾಧ್ಯ ಆಗೋದಿಲ್ಲ. ಇನ್ನು ಅದನ್ನು ಹೊರತುಪಡಿಸಿ ಎರಡನೇ ಗುಹೆ, ಅಂದರೆ ಈ ಮೊದಲನೇ ಗುಹೆಯನ್ನು ದಾಟಬೇಕು ಅಂತ ಹೇಳಿದ್ರೆ ಸುಮಾರು ಒಂದು 4-5 ಅಡಿಗಳಷ್ಟು ನೀರು ಅಲ್ಲಿ ಹರಿತಾ ಇರುತ್ತಂತೆ. ಅಂದರೆ ಅಲ್ಲಿ ಒಂದು ನದಿ ಕೂಡ ನಿರ್ಮಾಣವಾಗಿ ಹರಿತಾ ಇರೋದ್ರಿಂದ ಸೊ ಆ ನದಿಯನ್ನು ದಾಟಿ ಮತ್ತೊಂದು ಗುಹೆಗೆ ಹೋಗಬೇಕಾಗುತ್ತೆ. ಸೊ ಈ ಮೊದಲ ಗುಹೆಯನ್ನು ದಾಟಬೇಕು ಅಂತ ಹೇಳಿದ್ರೆ, ಬೆಳಕು ಬೇಕು ಅಂತ ಹೇಳಿದ್ರೆ ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ ಮಾತ್ರ ಹೋಗಬಹುದು. ಸೊ ಆ ಸಮಯದಲ್ಲಿ ಬೆಳಕು ಇರೋದ್ರಿಂದ ಆರಾಮಾಗಿ ಆ ಗುಹೆಯನ್ನು ಕಂಪ್ಲೀಟಾಗಿ ನೋಡೋದಕ್ಕೆ ಲಭ್ಯ ಆಗುತ್ತೆ. ಅದನ್ನು ಹೊರತುಪಡಿಸಿ ಎರಡನೇ ಗುಹೆಯನ್ನು ನೋಡಬೇಕು ಅಂತ ಹೇಳಿದ್ರೆ, ಎರಡನೇ ಗುಹೆ ಯಾವಾಗಲೂ ಕೂಡ ಕತ್ತಲಿನಿಂದ ಆವೃತವಾಗಿರುತ್ತೆ. ಅಂದರೆ ಅಲ್ಲಿ ಬೆಳಕು ಸಂಪೂರ್ಣವಾಗಿ ನಿಷಿದ್ಧ ಅಂತಲೇ ಹೇಳಬಹುದು. ಸೂರ್ಯನ ಬೆಳಕು ಅಲ್ಲಿ ಇಷ್ಟು, ಅಂದರೆ ಅಷ್ಟು ಪ್ರಕಾಶಮಾನವಾಗಿ ಬೀಳೋದಿಲ್ಲ. ಅಲ್ಲಲ್ಲಿ ಮಸುಕಾದಂತಹ ಬೆಳಕು ಇರುತ್ತೆ ಅಂತ ಹೇಳಿ ಸಾಕಷ್ಟು ಸಂಶೋಧನೆಗಳನ್ನು ಮಾಡಿರ್ತಾರೆ. 2019 ಕೂಡ ಇದರ ಮೇಲೆ ಮತ್ತೊಮ್ಮೆ ಸಂಶೋಧನೆ ನಡೆಯುತ್ತೆ. ಆದರೆ ಆವಾಗ ಕೂಡ ಬೆಳಕು ಇಲ್ಲದೆ ಇರೋದ ಕಾರಣ ಅಲ್ಲಿ ಸಾಕಷ್ಟು ಸಂಶೋಧನೆಗಳನ್ನು ಮಾಡೋಕ್ಕಾಗದೆ ಮೊದಲ ಗುಹೆ ಒಳಗಡೆನೆ ಸಾಕಷ್ಟು ಅದು ಇದು ಏನಿರುತ್ತೆ ಅವರ ನಾಲೆಡ್ಜನ್ನು ಬಳಸಿ ಅಲ್ಲಿದ್ದಂಥ ವಸ್ತುಗಳು, ಆ ಬಂಡೆಗೆ ಎಷ್ಟು ಆಯಸ್ಸಿರಬಹುದು, ಸೊ ಇದೆಲ್ಲವನ್ನು ಗುರುತು ಮಾಡಿಕೊಳ್ತಾರೆ. ಗುರುತು ಮಾಡಿ ಪ್ರಪಂಚಕ್ಕೆ ಅದನ್ನು ತೋರಿಸ್ತಾರೆ. ಸೊ ಆ ಕಂಡುಹಿಡಿಯಬೇಕಾದಂತಹ ಸಮಯದಲ್ಲೇ ಗೊತ್ತಾಗೋದು ಇದು ವಿಶ್ವದ ಅತಿ ದೊಡ್ಡ ಗುಹೆ ಅಂತ ಹೇಳಿ. ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತಾ ಇದ್ದೀನಿ. ಮತ್ತೊಂದು ಗೀತೆ ನಿಮಗಾಗಿ ಕಾಯ್ತಾ ಇದೆ, ಹೇಳಿ ಎಂಜಾಯ್ ಮಾಡಿ.

ಎಸ್, ಸೂಪರ್ ಡೂಪರ್ ಗೀತೆಯನ್ನ ಕೇಳ್ಕೊಂಡು ಬಂದ್ವಿ. ಸೊ ನಾವಿವತ್ತು ವಿಸ್ಮಯ ಜಗತ್ತು ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದು ತಲುಪಿಬಿಟ್ಟಿದ್ದೀವಿ. ಸೊ ಇವತ್ತಿನ ವಿಸ್ಮಯ ಜಗತ್ತು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಹ್ಯಾಂಗ್ಸಂಗ್ ಡೋಂಗ್ ಬಗ್ಗೆ ಮಾತಾಡ್ತಾ ಇದ್ವಿ. ಡೋಲಿನ್ ಟು ಅಥವಾ ಎಡಮ್ ಉದ್ಯಾನ ಅಂತ ಏನು ಕರೀತಾರೆ ಅಂದರೆ, ನಾನು ಆವಾಗಲೇ ಹೇಳ್ದಂಗೆ ಎರಡನೇ ಹಂತದ ಈ ಒಂದು ಡೋಲಿನ ತಲುಪಬೇಕು ಅಂತ ಹೇಳಿದ್ರೆ ಎರಡನೇ ಶಿಬಿರ ಅಂತ ಹೇಳ್ಬೋದು ಇದನ್ನು. ಈ ಡೋಲಿನನ್ನು ತಲುಪಬೇಕು ಅಂತ ಹೇಳಿದ್ರೆ ಸುಮಾರು 30 ನಿಮಿಷಗಳ ಕಾಲ ಮಳೆ ಕಾಡಿನ ಮೂಲಕ ನಡೀಬೇಕಂತೆ. ಈ ಒಂದು ಪ್ರಾಚೀನವಾದಂತಹ ಈ ಒಂದು ಮಳೆಕಾಡು ಭೂಮಿ ಮೇಲೆ ಅತ್ಯಂತ ವಿಶಿಷ್ಟ ಸ್ಥಳಗಳಲ್ಲಿ ಒಂದಾಗಿದೆ. ಕುಸಿದ ಗುಹೆಯ ಛಾವಣಿಯಿಂದ ಸಾಕಷ್ಟು ಸೂರ್ಯನ ಬೆಳಕುಗಳು, ಜರಿಗಿಡಗಳು, ಹಾಗೆಯೇ ಬಿಗೋನಿಯಾದಂತಹ ದೊಡ್ಡ ಮರಗಳ ಬೆಳವಣಿಗೆ ಕೂಡ ಇಲ್ಲಿ ಬೆಂಬಲ ನೀಡುತ್ತೆ ಅಂತಲೇ ಹೇಳಬಹುದು. ಈ ಒಂದು ಹ್ಯಾಂಗ್ಸನ್ ಡೂಂಗ್ ಗುಹೆಯಲ್ಲಿರುವಂತಹ ಮುತ್ತುಗಳು ಗಾತ್ರದ ಬದಲಾವಣೆ ಆಗ್ತಾ ಇರ್ತವೆ. ಹಾಗೆಯೇ ಹೇಳಬೇಕು ಅಂತ ಹೇಳಿದ್ರೆ ಇಲ್ಲಿ ಒಂದು ವಿಭಿನ್ನವಾದಂತಹ ಮರಳು ಇದೆ ಅಂತ ಹೇಳಿ ಸಾಕಷ್ಟು ಸಂಶೋಧನೆಗಳು ನಡೆದಿದೆ. ಮರಳು ಅಷ್ಟೇ ಅಲ್ಲ, ಸೊ ಅದನ್ನು ಹೊರತುಪಡಿಸಿ ಕೆಲವೊಂದಷ್ಟು ವಿಭಿನ್ನವಾದಂತಹ ಅಂದರೆ ಈ ಬಂಡೆಯ ಚೂರುಗಳು ಅಂತ ಏನು ಕರಿತೀವಿ ಅದೆಲ್ಲವೂ ಕೂಡ ಇಲ್ಲಿ ಬೇರೆ ಕಡೆ ಇರೋದಕ್ಕಿಂತ ಇನ್ನೂ ವಿಶಿಷ್ಟವಾಗಿ ವಿಭಿನ್ನವಾಗಿ ಇರುತ್ತೆ ಅಂತಲೇ ಹೇಳಬಹುದು. ಹಾಗೆಯೇ ಅಲ್ಲಿ ಹರಿಯುವಂತಹ ನದಿ ಕೂಡ ತುಂಬ ಫೋರ್ಸ್ಫುಲ್ಲು ಇರೋದಿಲ್ಲ, ಹಾಗಂತ ತುಂಬ ಸಾಧಾರಣವಾದಂತಹ ನದಿನೂ ಅಲ್ಲ, ಮೀಡಿಯಂ ಆದಂತಹ ಒಂದು ನದಿ ಅಥವಾ ಜರಿ ಅಂತ ಹೇಳಬಹುದು. ಆ ರೀತಿ ನೀರು ಹರಿತಾ ಇರುತ್ತೆ. ಸೊ ಈ ಒಂದು ಪ್ಲೇಸ್ನ ವಿಸಿಟ್ ಮಾಡಬೇಕು ಅಂತ ಹೇಳಿದ್ರೆ ವಿಯೆಟ್ನಾಂಗೆ ಹೋಗಬೇಕು. ಸೊ ವಿಯೆಟ್ನಾಂಗೆ ಹೋದಾಗ ಡೆಫಿನೆಟ್ ಆಗಿ ಈ ಪ್ಲೇಸ್ನ ವಿಸಿಟ್ ಮಾಡಿ ಅಂತ ಹೇಳ್ತಾ, ಹಾಗೆಯೇ ಯಾರೆಲ್ಲ ಸಂದೇಶವನ್ನು ಕಳಿಸಿದ್ರಿ ನಿಮಗೂ ಕೂಡ ಧನ್ಯವಾದಗಳು. ಪಾಸ್ಪೋರ್ಟು ವೀಸಾ ತೊಗೊಳೋಕ್ಕೆಲ್ಲ ಲೇಟ್ ಆಗುತ್ತೆ, ನೀವೇ ಕರ್ಕೊಂಡು ಹೋಗ್ಬಿಡಿ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಂಥವ್ರು ಮಂಜುನಾಥ್ ಅವರು. ಸೊ ಖಂಡಿತವಾಗ್ಲೂ ಹೋಗಿ ಬಂದಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ವಿಷಯ ನಿಮಗೆ ಇಷ್ಟ ಆಗಿದೆ ಅಂತ ಅನಿಸಿದ್ರೆ ಈ ಪ್ಲೇಸ್ಗೆ ವಿಸಿಟ್ ಮಾಡಿ, ನಮ್ಮ ಆಕಾಶವಾಣಿನ ಕೇಳ್ತಾ ಇರಿ ಅಂತ ಹೇಳ್ತಾ. ಸೊ ಇವತ್ತಿನ ಚಂದವಾದಂತಹ ಗುಹೆಯನ್ನು ನೋಡುವ ಕುತೂಹಲ, ಚಂದದ ಮಾಹಿತಿಗೆ ಧನ್ಯವಾದ ಅಂತ ಹೇಳಿ ಅನುಷ್ ಅವರು ಸಂದೇಶನ ಕಳಿಸಿದ್ರು. ನಿಮ್ಮೆಲ್ಲರ ಮಾಹಿತಿಗೆ ಹಾಗೆಯೇ ನಿಮ್ಮೆಲ್ಲರ ಪ್ರೀತಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ನಿಮ್ಮ ಆಚೆ ಗೆಳತಿ ಹರ್ಷಿತಾ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ಗುಡ್ ಈವ್ನಿಂಗ್, ಶುಭ ಸಂಜೆ ಸ್ನೇಹಿತರೆ. ನೀವು ಟ್ಯೂನ್ ಮಾಡಿರೋ ಫ್ರೀಕ್ವೆನ್ಸಿ 101.3 ಮೆಗಾಹರ್ಟ್ಸ್, ಕೇಳ್ತಾ ಇರೋ ಮ್ಯೂಸಿಕಲ್ ಸ್ಟೇಷನ್ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು. ಶುಕ್ರವಾರದ ಸಂಜೆಯ ಪ್ರಸಾರದಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ನಾನು ನಿಮ್ಮ ಆರ್ಜೆ ಕುಸುಮಾ.

0: Idu Non-Stop Sanjay. Non-Stop Sanjay. Non-Stop Sanjay.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: Non-Stop Sanjay.
2: ಆಕಾಶವಾಣಿ FM Rainbow 101.3 MHz. Musically yours.
3: Yes. ಡ್ರೈವ್ ಟೈಮ್ ಶೋ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮವನ್ನು ಶುರು ಮಾಡುವಂತಹ ಹೊತ್ತಾಗಿದೆ. ನಮ್ಮ ಸ್ಟುಡಿಯೋ ಕ್ಲಾಕ್ನಲ್ಲಿ 5:12 ನಿಮ್ಮೆಲ್ಲರಿಗೂ ಈ ಸಂಜೆಯ ಡ್ರೈವ್ ಟೈಮ್ ಶೋ ನಾನ್ ಸ್ಟಾಪ್ ಸಂಜೆಗೆ ಪ್ರೀತಿಯ ಸ್ವಾಗತ. ಇವತ್ತು ಶುಕ್ರವಾರ. ಶುಕ್ರವಾರ ಅಂದರೆ ಸಿನಿಮಾಗಳ ವಾರ. ಸೊ ನಮ್ಮ ಕಾರ್ಯಕ್ರಮದ ವಿಷಯ ಸಿನಿಮಾ. ಹಾಗಾದರೆ ಟಾಪಿಕ್ ಏನು, ಸಬ್ಜೆಕ್ಟ್ ಏನು, ಸಿನಿಮಾ ಟಾಪಿಕ್ ಏನು ಅಂತ ಈಗಲೇ ನಾನು ಹೇಳಲ್ಲ, ಏನಿರಬಹುದು ಅಂತ ನೀವೇ ಗೆಸ್ ಮಾಡಿ ಸಿನಿಮಾಗೆ ಸಂಬಂಧಪಟ್ಟಂಥ ಒಂದು ವಿಷಯವನ್ನು ನಾವಿವತ್ತು ಮಾತಾಡ್ತೀವಿ. ಕ್ಲೂ ಏನೋ ಗೊತ್ತಾಗಿದೆ ನಿಮಗೀಗಾಗಲೇ, ಸಿನಿಮಾ ಅಂತ ಯೋಚನೆ ಮಾಡಿ ವಿಷಯ ಗೊತ್ತಾದರೆ ಸಂದೇಶ ಕಳಿಸಿ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9489010013 9480010013. ಇನ್ನು ವಿಷಯದ ಬಗ್ಗೆ ಒಂದು ಹಿಂಟನ್ನು ಕೊಡೋದಾದರೆ, ಇದು ಇಲ್ಲದೆ ಸಿನಿಮಾ ಇರೋದೇ ಇಲ್ಲ. ಹಿಂಟ್ ಹೀಗಿದೆ, ಇದು ಇಲ್ಲದೆ ಸಿನಿಮಾ ಇರೋದೇ ಇಲ್ಲ. ಹಾಗಾದರೆ ಏನದು? ಮೆಸೇಜ್ ಮಾಡಿ ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ ಮತ್ತೊಮ್ಮೆ 9489010013. ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ, ಹಾಗೆ ನಿಮ್ಮ ಸಂದೇಶದಲ್ಲಿ ನಿಮ್ಮ ಮುದ್ದಾದ ಹೆಸರು ಸಹ ಇರಲಿ. ಈಗ ಫೇರ್ ಅಂಡ್ ಲವ್ಲಿ ಸಿನಿಮಾದ ಗೀತೆ ಮೂಡಿ ಬರ್ತಾ ಇದೆ. ಕೇಳ್ತಾ ಇರಿ ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬಿಲ್ಲು 101.3.

ಉತ್ತರಿಸಲ್ಲ, ನಾ ಸುಮ್ಮನಿರಲ್ಲ ಅಂತ ನಮ್ಮ ಸ್ನೇಹಿತರು ಹಾಗೆ ಹೇಳೋದೇ ಇಲ್ಲ. ಕ್ಲೂವನ್ನು ಕೊಟ್ಟಿದ್ದ ಕೂಡಲೇ ಹಿಂಟನ್ನು ಕೊಡ್ತಾ ಇದ್ದ ಹಾಗೆ ತಮ್ಮ ಪ್ರಯತ್ನವನ್ನು ತಾವು ಮಾಡೇ ಮಾಡ್ತಾರೆ. ಹಾಗೆ ಇವತ್ತಿನ ವಿಷಯ ಏನಿರ್ಬೋದು ಅಂತ ಗೆಸ್ ಮಾಡಿ ತಿಳಿಸ್ತಾ ಇದ್ದಾರೆ. ಸಂಗೀತ ಇರಬಹುದಾ ಅಂತ ಶ್ರೀಮಂತ ಹೊಸಮನಿ ಬೀದರ್ನಿಂದ, ಸೆನ್ಸಾರ್ ಸರ್ಟಿಫಿಕೇಟ್ ಇರಬಹುದಾ ಅಂತ ಹರೀಶ್ ಮಲ್ಲೇಶ್ವರದಿಂದ ಕೇಳ್ತಾ ಇದ್ದಾರೆ. ಮೊದಲೆಲ್ಲ ಶುಕ್ರವಾರ ಯಾವ ಸಿನಿಮಾ ಬರಬಹುದು ಅಂತ ಪೋಸ್ಟರ್ಗಳನ್ನ ನೋಡಿ ತಿಳ್ಕೊಳ್ತಾ ಇದ್ವಿ. ಈಗೆಲ್ಲ ಅಂಗೈಲಿದೆ ಜಗತ್ತು, ಎಲ್ಲ ತಕ್ಷಣಕ್ಕೆ ಉತ್ತರ ಸಿಕ್ಕಿಬಿಡ್ತದೆ ಅಂತ ಅನುಷಾರ್ ಅವರು ಹೇಳ್ತಾ ಇದ್ದಾರೆ. ಲತಾ ದಿನೇಶ್ ಗಂಗೊಂಡನಹಳ್ಳಿಯಿಂದ ಒಂದು ಗೆಸ್ಸನ್ನ ಮಾಡಿದ್ದಾರೆ. ಆನಂದ ಕುಲಕರ್ಣಿ ಸುಲೇಪೇಟದಿಂದ, ಶುಭ ಸಂಜೆ ಮೇಡಮ್, ಇದು ಇಲ್ಲದೆ ಸಿನಿಮಾ ಇಲ್ಲ ಅಂದರೆ ನನಗೆ ಅನಿಸಿದ ಮಟ್ಟಿಗೆ ನಾಯಕ ನಾಯಕಿ ಇಲ್ಲದೆ ಸಿನಿಮಾ ಇರಲ್ಲ, ಇದಿರಬಹುದಾ ಅಂತ. ಹಾಗೆ ಕತೆ ಸಾಹಿತ್ಯ ಸಂಗೀತ ನಟ ನಟಿ ಇರದೆ ಸಿನಿಮಾನೇ ಇಲ್ಲ ಅಂತ ಮತ್ತೊಬ್ಬರು ಸಂದೇಶವನ್ನು ಕಳಿಸಿದ್ದಾರೆ. ನಂಬರ್ ನಿಮಗೆ 07024 ಸರಸ್ವತಿರವರ ಸಂದೇಶ. ಸ್ನೇಹಿತರೆ, ನಿಮ್ಮೆಲ್ಲರ ಗೆಸಸ್ಗೆ ಹಾಗೆ ನಿಮ್ಮ ಉತ್ತರಗಳಿಗೆ ಪ್ರೀತಿಯ ಧನ್ಯವಾದ. ಬಹಳ ಚೆನ್ನಾಗಿ ಬಹಳ ಫಾಸ್ಟಾಗಿ ಸ್ಪಂದಿಸಿದ್ದೀರಾ. ಏನಿರಬಹುದು ವಿಷಯ ಅಂತ ನಿಮಗೂ ಸಹ ಕುತೂಹಲ ಇರಬಹುದು. ಇದು ಇಲ್ಲದೆ ಸಿನಿಮಾ ಇರೋದಿಲ್ಲ ಅಂದರೆ ನಾಯಕ ನಾಯಕಿ ಇಲ್ಲದೇ ಕೂಡ ಸಿನಿಮಾ ಇರುತ್ತೆ. ಕಥೆಯೇ ನಾಯಕ ಆಗಿರುವಂತಹ ಸಿನಿಮಾಗಳನ್ನ ನಾವು ನೋಡಿದ್ದೀವಿ. ಆದರೆ ಇದಿಲ್ಲದೇ ಇರೋದೇ ಇಲ್ಲ, ಏನಿರಬಹುದು ಅಂತ ಈಗಲೂ ನಿಮಗೆ ಯೋಚನೆ ಬರ್ತಾ ಇರಬಹುದು. ಇನ್ನು ನಾವು ಯಾರನ್ನಾದರೂ ಫಸ್ಟ್ ಟೈಮ್ ಮೀಟ್ ಮಾಡಿದಾಗ ಏನಂತ ಕೇಳ್ತೀವಿ, ಏನಂತ ಮಾತನ್ನು ಶುರು ಮಾಡ್ತೀವಿ, ಈ ಒಂದು ಕ್ಲೂ ಕೊಟ್ಟಿದ್ರೆ ಬಹುಶಃ ನೀವೆಲ್ಲರೂ ಸರಿಯಾಗಿ ಉತ್ತರವನ್ನು ಗೆಸ್ ಮಾಡಿರ್ತಿದ್ರಿ. ಫಸ್ಟ್ ನಾವು ಕೇಳೋದೆ ಅವರ ಹೆಸರಲ್ವಾ, ಹಾಗಾಗಿ ಇವತ್ತು ನಾವು ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇರೋದು ಸಿನಿಮಾ ಟೈಟಲ್ಸ್ ಬಗ್ಗೆ. ಹಾಗಂತ ಟೈಟಲ್ಗಳ ಬಗ್ಗೆ ಮಾತಾಡ್ತಾ ಸಾಗೋದಿಲ್ಲ. ಯಾವ ಸಿನಿಮಾದ ಟೈಟಲ್ನ ಕೇಳಿದ ಕೂಡಲೇ ನಿಮಗೆ ಆ ಸಿನಿಮಾ ನೋಡಬೇಕು ಅಂತ ಅನ್ನಿಸ್ತು, ಅಷ್ಟು ಆಕರ್ಷಕವಾಗಿ ಆ ಟೈಟಲ್ ಇತ್ತು. ಸಿನಿಮಾ ಟೈಟಲ್ ನಮಗೆ ಮೊದಲು ಪರಿಚಯ ಆಗುತ್ತಲ್ವಾ ಸಿನಿಮಾ ನೋಡೋದಕ್ಕಿಂತ ಮುಂಚೆ. ಸೊ ಆಗ ಟೈಟಲ್ ಕೇಳಿದ ತಕ್ಷಣ ನಿಮಗೆ ಹಾ ಎಷ್ಟು ಚೆನ್ನಾಗಿದೆಯಪ್ಪ ಟೈಟಲ್, ಈ ಮೂವಿ ಬಂದ ಕೂಡಲೇ ನಾನು ಥಿಯೇಟರ್ನಲ್ಲಿ ಹೋಗಿ ನೋಡಲೇಬೇಕು ಅಂತ ಅನಿಸಿದ್ದಾದರೆ ಅದು ಯಾವ ಸಿನಿಮಾ, ಯಾವ ಸಿನಿಮಾದ ಟೈಟಲ್ ನಿಮಗೆ ಅಷ್ಟೊಂದು ಅಟ್ರಾಕ್ಟ್ ಮಾಡ್ತು, ಥಿಯೇಟರ್ಗೆ ಕರ್ಕೊಂಡು ಹೋಯಿತು ಅಂತ ಇವತ್ತು ನೀವು ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಹಂಚ್ಕೋಬಹುದು. ಗೊತ್ತಾಯ್ತಲ್ವಾ ವಿಷಯ, ನಿಮಗೆ ಇಂಪ್ರೆಸ್ ಮಾಡಿದಂಥ ಸಿನಿಮಾ ಟೈಟಲ್ ಯಾವುದು, ಯಾವ ಒಂದು ಟೈಟಲ್ನ ಕೇಳಿದ ಕೂಡಲೇ ನಿಮಗೆ ಥಿಯೇಟರ್ಗೆ ಹೋಗಿ ಆ ಸಿನಿಮಾ ನೋಡಲೇಬೇಕು, ಮಿಸ್ ಮಾಡಲೇಬಾರ್ದು ಅಂತ ಅನ್ನಿಸ್ತು ಅಂತ ನಮಗೆ ಮೆಸೇಜ್ ಮಾಡಿ ತಿಳಿಸಿ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9480901013 9480901013. ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ. ಈಗ ಚಂದ್ರಲೇಖಾ ಸಿನಿಮಾದ ಒಂದು ಪೆಪ್ಪಿ ಹಾಡು ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ನಾನ್ಸ್ಟಾಪ್ ಸಂಜೆ.

0: ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ನಾವಿವತ್ತು ಮಾತಾಡ್ತಾ ಇರುವಂತಹ ವಿಷಯ ಇವತ್ತು ಶುಕ್ರವಾರ, ಹಾಗಾಗಿ ಶುಕ್ರವಾರದ ವಿಶೇಷ ಸಿನಿಮಾ ಸ್ಪೆಷಲ್. ಹಾಗಾಗಿ ನಾವು ಮಾತಾಡ್ತಾ ಇರೋದು ಸಿನಿಮಾಗಳ ಟೈಟಲ್ಸ್ ಬಗ್ಗೆ. ಟೈಟಲ್ ಇಲ್ಲದೆ ಸಿನಿಮಾ ಇರೋದೇ ಇಲ್ಲ. ಹಾಗಾಗಿ ಇವತ್ತಿನ ವಿಷಯ ಸಿನಿಮಾ ಟೈಟಲ್ಸ್ ಅಂತ ನಿಮ್ಗೆಲ್ರಿಗೂ ಗೊತ್ತಾಗಿದೆ. ಇನ್ನು ನಿಮಗೆ ಯಾವ ಒಂದು ಸಿನಿಮಾ ಟೈಟಲ್ನ ಕೇಳಿದ ಕೂಡಲೇ ಈ ಸಿನಿಮಾ ನೋಡಲೇಬೇಕು ಅಂತ ಅನಿಸಿದ್ದೆ ಅನ್ನೋದಾದರೆ ನಮಗೆ ತಿಳಿಸಿ ಅಂತ ಕೇಳಿದೆ. ಸಂದೇಶಗಳು ಬರ್ತಿವೆ. ಯಾಕೆ ಅಂತ ಅಂದರೆ ಈ ಟೈಟಲ್ಸ್ ನಮ್ಮನ್ನು ಬೇಗ ಅಟ್ರಾಕ್ಟ್ ಮಾಡಿಬಿಡುತ್ತೆ. ಈಗ ಯಾರಾದರೂ ಹೆಸರು ಕೇಳಿದ ತಕ್ಷಣ ನಾವು ಪರಿಚಯ ಆಗಿದ ಕೂಡಲೇ ನಾವು ಕೇಳೋದೇ ಅವರ ಹೆಸರು. ಸೊ ಅವ್ರ ಹೆಸರು ಚೆನ್ನಾಗಿದ್ರೆ ವಾವ್, ನಿಮ್ಮ ಹೆಸರು ತುಂಬ ಚೆನ್ನಾಗಿದೆ, ಏನು ನಿಮ್ಮ ಹೆಸರಿನ ಅರ್ಥ ಅಂತೆಲ್ಲ ಕೇಳಿ ತಿಳ್ಕೊಳ್ತೀವಿ. ಕಾಮನ್ ಆಗಿರೋ ಹೆಸರಾದರೆ ಓಕೆ, ನಮಗೆ ಇದರ ಅರ್ಥ ಗೊತ್ತೇ ಇದೆಯಲ್ವಾ ಅಂತ ಅಂದ್ಕೊಳ್ತೀವಿ. ಆದರೆ ಸಿನಿಮಾದ ಟೈಟಲ್ಗಳು ಹೇಗೆ ಅಂದರೆ ಡೈರೆಕ್ಟಾಗಿ ಅದು ಕಥೆಯನ್ನು ಹೈಲೈಟ್ ಮಾಡಬಹುದು, ಅಥವಾ ಕತೆ ನಡೆಯುವಂಥ ಒಂದು ಸ್ಥಳದ ಹೆಸರಾಗಿರ್ಬೋದು, ಅಥವಾ ನಾಯಕ ನಾಯಿಕೆಯ ಹೆಸರು ಕೂಡ ಆಗಿರ್ಬೋದು ಟೈಟಲ್. ಹಾಗೆ ಫೀಲ್ ಗುಡ್ ಟೈಟಲ್ಗಳಿರುತ್ತೆ. ಅಂಥದ್ದು ಏನು ಮಾಡುತ್ತೆ ಅಂದರೆ ಆಡಿಯನ್ಸ್ನ ಬಹಳ ಬೇಗ ಆಕರ್ಷಣೆ ಮಾಡುತ್ತೆ. ಅಂದರೆ ಸಿನಿಮಾಗೆ ಹೋಗಲೇಬೇಕು, ನೋಡಲೇಬೇಕು ಅಂತ ಅನಿಸೋ ಅಷ್ಟರ ಮಟ್ಟಿಗೆ ನಮ್ಮನ್ನು ಸೆಳೆಯುವಂಥ ಶಕ್ತಿ ಆ ಟೈಟಲ್ಸ್ಗೆ ಇರುತ್ತೆ. ಸಿನಿಮಾದ ಹೆಸರಲ್ಲಿರುವಂಥ ಪಾಸಿಟಿವ್ ಅಂಶವನ್ನು ಟೈಟಲ್ ತಿಳಿಸಿದಾಗ ಏನಾಗುತ್ತೆ, ಆ ಸಿನಿಮಾ ರಿಲೀಸ್ ಆದರೆ ನೋಡಬೇಕು ಅನ್ನೋ ಒಂದು ಥಾಟ್ ವೀಕ್ಷಕರಿಗೆ ಬರುತ್ತೆ. ಹಾಗೇನಾದರೂ ನಿಮಗೆ ಯಾವುದಾದ್ರೂ ಒಂದು ಸಿನಿಮಾ ಟೈಟಲ್ ಅಟ್ರಾಕ್ಟ್ ಮಾಡಿದ್ದು, ಆ ಟೈಟಲ್ ಕೇಳಿದ ಕೂಡಲೇ ನಾನು ಸಿನಿಮಾ ನೋಡಬೇಕು, ರಿಲೀಸ್ ಆಗೋದನ್ನೇ ಕಾಯ್ತಾ ಇದ್ದೀನಿ ಅಂತ ಅನಿಸಿದ್ರೆ ಅದು ಯಾವ ಸಿನಿಮಾ ಅಂತ ಇವತ್ತು ನೀವು ನಮ್ಮ ಜೊತೆಗೆ ಹಂಚ್ಕೋಬಹುದು. ಸಂದೇಶಗಳು ಬರ್ತಾ ಇವೆ. ಹರೀಶ್ ಮಲ್ಲೇಶ್ವರದಿಂದ ಹೇಳ್ತಾ ಇದ್ದಾರೆ, ನನಗೆ ಸ್ವಸ್ತಿಕ್ ಚಿತ್ರದ ಹೆಸರು ಆಗಿನ ಕಾಲಕ್ಕೆ ಹೊಸದಾಗಿ ಕಂಡಿತ್ತು, ನಂತರ ಸೂಪರ್ ಚಲನಚಿತ್ರ ಹೆಸರು ಹೊಸದಾಗಿ ಕಂಡಿತ್ತು ಮೇಡಮ್ ಅಂತ ಹರೀಶ್ ಮಲ್ಲೇಶ್ವರದಿಂದ ಹೇಳ್ತಾ ಇದ್ದಾರೆ. ಓಕೆ, ಎಲ್ಲವೂ ಉಪೇಂದ್ರಾರವರ ನಿರ್ದೇಶನದ ಚಿತ್ರಗಳನ್ನೇ ನೀವು ತಿಳಿಸಿದ್ದೀರಾ. ಹಾಗೆ ಅನುಷಾರವರ ಸಂದೇಶ ಬಂದಿದೆ, ನಾವೆಲ್ಲ ಯಾರೋ ಒಬ್ಬರು ಸಿನಿಮಾ ಟಿಕೆಟ್ಗಳನ್ನ ಕೊಂಡುಕೊಂಡು ಬಂದರೆ ಸ್ನೇಹಿತರ ಒಟ್ಟಿಗೆ ಗಲಾಟೆಗೆ ಬಿದ್ದು ಆ ಸಿನಿಮಾಗಳಿಗೆ ಕರೆದುಕೊಂಡು ಹೋಗ್ತಿದ್ರು, ಈಗ ಇದೆಲ್ಲ ಆಗ್ತಾ ಇಲ್ಲ ಬಿಡಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಹಾಗೆ ನಮಸ್ತೆ ಸಂಜೆಯ ಬಾನಿನಲ್ಲಿ ಸುಮಧುರವಾದ ಹಾಡುಗಳು ಅದ್ಭುತವಾಗಿ ಮೂಡಿ ಬರ್ತಾ ಇದೆ, ಧನ್ಯವಾದಗಳು ಅಂತ ಶಿವಮೊಗ್ಗ ಜಿಲ್ಲೆ ಮೂಡಲ ವಿಠಲಪುರದ ಶ್ರೀಧರ್ ಪದ್ಮ ಪನ್ನಗಟ್ಟಿ ಅನಂತಕುಮಾರ್ ಅವರ ಸಂದೇಶ ಬಂದಿದೆ. ಹಾಗೆ ಮತ್ತಷ್ಟು ಸಂದೇಶಗಳು ಬರ್ತಾ ಇದೆ. ಯಾವ ಒಂದು ಸಿನಿಮಾದ ಟೈಟಲ್ ನಿಮಗೆ ಅಟ್ರಾಕ್ಟ್ ಮಾಡಿ ಥಿಯೇಟರ್ಗೆ ಕರ್ಕೊಂಡು ಹೋಯಿತು ಅಂತ ನೀವು ನಮ್ಮ ಜೊತೆಗೆ ಇವತ್ತು ಹಂಚ್ಕೋಬಹುದು ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ. ಈಗ ಜಂಗ್ಲಿ ಸಿನಿಮಾದ ಗೀತೆ ಮೂಡಿ ಬರ್ತಾ ಇದೆ, ಕೇಳ್ತಾ ಇರೋದು ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬಿಲ್ಲು 101.3.
1: ಸೋಬಕೊಳ್ಳು, ಮೈಯುಚ್ಕೊಳ್ಳು, ಬಗಲಕೊಂಡು ಸ್ನಾನ ಮಾಡ್ಕೊಳ್ಳು,
2: ತಲೆ ಬಚ್ಕೊಳ್ಳು, ಪೌಡ್ರಕ್ಕಳು.

ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಯಾವ ಸಿನಿಮಾದ ಟೈಟಲ್ನ ಕೇಳಿದ ಕೂಡಲೇ ನಿಮಗೆ ಸಿನಿಮಾ ನೋಡಬೇಕು ಅಂತ ಅನ್ನಿಸ್ತು ಅಂತ ಕೇಳಿದ್ದೆ. ಸ್ನೇಹಿತರು ಸಂದೇಶಗಳನ್ನ ಕಳಿಸ್ತಾ ಇದ್ದಾರೆ. ಒಡ ಹುಟ್ಟಿದವರು ಸಿನಿಮಾದ ಟೈಟಲ್ ಕೇಳಿದ ಕೂಡಲೇ ನನಗೆ ಸಿನಿಮಾ ನೋಡಬೇಕು ಅಂತ ಅನ್ನಿಸ್ತು ಅಂತ ಬೀದರ್ನಿಂದ ಶ್ರೀಮಂತ ಹೊಸಮನಿ ಸಂದೇಶ ಕಳಿಸಿದ್ದಾರೆ. ಹಾಗೆ ಕಾಂತಾರ ಸಿನಿಮಾದ ಟೈಟಲ್ ಕೇಳಿದ ಕೂಡಲೇ ನನಗೆ ಸಿನಿಮಾ ನೋಡಬೇಕು ಅಂತ ಅನಿಸಿತ್ತು ಅಂತ ವಾಸುಕಿ ಡೋಯಿ ಜೋಡಿ ಸಾಗರದಿಂದ ಮೆಸೇಜ್ ಮಾಡಿದ್ದಾರೆ. ಆನಂದ ಕುಲಕರ್ಣಿ ಸುಲೇಪೇಟದಿಂದ, ಮೇಡಮ್ ಅವರೇ ಸಿನಿಮಾ ಟೈಟಲ್ ಹಾಗೂ ಸಿನಿಮಾ ಹೀರೋ ಕತೆ ಅಂದ ತಕ್ಷಣ ನನಗೆ ಯಾವುದೇ ಕಂಡೀಷನ್ ಇಲ್ಲದೆ ಆ ಸಿನಿಮಾ ನೋಡಬೇಕೆನಿಸುವ ಚಿತ್ರ ಅಂತ ಅಂದರೆ ಯಾವುದು ಅಂದರೆ ದಿಗ್ಗಜರು ಅಂತ ಹೇಳ್ತಾ ಇದ್ದಾರೆ. ನನಗೂ ಕಾಂತಾರ ಚಿತ್ರದ ಟೈಟಲ್ ಇಷ್ಟ ಆಯಿತು ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಯಾರಿದು? ಲತಾ ದಿನೇಶ್ ಗಂಗೊಂಡನಹಳ್ಳಿಯಿಂದ. ನಿಗೂಢ ಕಾಡು ಅನ್ನೋ ಅರ್ಥ ಬರುತ್ತೆ, ಹಾಗಾಗಿ ಅಕ್ಷರಗಳ ಹಿಂದೆ ಇರುವಂತಹ ದೈವದ ಮುಖವಾಡ ಮತ್ತು ಕಾಡಿನ ಮರಗಳ ಚಿತ್ರೀಕರಣ ಇಷ್ಟ ಆಯಿತು, ಹಾಗಾಗಿ ಸಿನಿಮಾದ ಟೈಟಲ್ ಕೇಳಿದ ಕೂಡಲೇ ನೋಡಬೇಕು ಅಂತ ಅನ್ನಿಸ್ತು ಅಂತ ಹೇಳ್ತಾ ಇದ್ದಾರೆ. ಮತ್ತಷ್ಟು ಸಂದೇಶಗಳು ಬರ್ತಾ ಇವೆ. ನೀವು ಕೂಡ ತಿಳಿಸಬಹುದು ಯಾವ ಸಿನಿಮಾದ ಟೈಟಲ್ನ ಕೇಳಿದ ಕೂಡಲೇ ಆ ಸಿನಿಮಾ ರಿಲೀಸ್ ಆಗೋದನ್ನೇ ಕಾದಿದ್ದು, ಆ ಸಿನಿಮಾ ನೋಡಲೇಬೇಕು ಅಂತ ನಿಮಗೆ ಮನಸ್ಸಿಗೆ ಥಾಟ್ ಬಂದಿದ್ದು, ಯಾವ ಒಂದು ಸಿನಿಮಾದ ಟೈಟಲ್ನ ಕೇಳಿದಾಗ ನಿಮಗೆ ಹಾಗನ್ನಿಸ್ತು ಅಂತ ನಮಗೆ ಸಂದೇಶ ಕಳಿಸಿ ತಿಳಿಸಿ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9480901013948090013. ಈಗ ಮುಂಗಾರು ಮಳೆ 2 ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ನಾನ್ ಸ್ಟಾಪ್ ಸಂಜೆ.

ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ನಿಮ್ಗೆ ಮೊದಲನೇ ಸಲ ಕೇಳಿದಾಗ ಇಂಪ್ರೆಸ್ ಮಾಡಿದಂತ ಸಿನಿಮಾ ಟೈಟಲ್ ಯಾವುದು, ಆ ಒಂದು ಟೈಟಲ್ನ ಕೇಳಿದ ಕೂಡಲೇ ಸಿನಿಮಾ ನೋಡಲೇಬೇಕು, ಥಿಯೇಟರ್ಗೆ ಹೋಗಿ ಅಂತ ಅನಿಸಿದ್ದಾದ್ರೆ ಅದು ಯಾವ ಸಿನಿಮಾದ ಟೈಟಲ್ ಅಂತ ಕೇಳಿದ್ದೆ. ಸ್ನೇಹಿತರ ಸಂದೇಶಗಳು ಬರ್ತಾ ಇವೆ. ನಮಸ್ಕಾರ, ನಾನು ಸುತೀಂದ್ರ ಮಲ್ಲೇಶ್ವರದಿಂದ. ನಾನು ತುಂಬ ಕುತೂಹಲದಿಂದ ನೋಡಲೇಬೇಕು ಅಂತ ನನ್ನ ಫ್ರೆಂಡ್ನ ಬಲವಂತ ಮಾಡಿ ಕರ್ಕೊಂಡು ಹೋಗಿದಂತ ಚಿತ್ರ ಬೇರೆ ಯಾವುದೂ ಅಲ್ಲ, ಅದೇ ಇಂದಿಗೂ ನನ್ನ ಫೇವ್ರೇಟ್ ಫಿಲಮ್, ಅದುವೇ ಚೆಲುವಿನ ಚಿತ್ತಾರ. ಯಾಕಂದ್ರೆ ಒಂದೊಂದು ಪಾತ್ರ ಕಣ್ಮುಂದೆ ಬರುತ್ತೆ, ಹಾಗೇನೆ ಪ್ರತಿಯೊಂದು ಪಾತ್ರ ಕೂಡ ಅಮೋಘ ಹಾಗೂ ವಿಶಿಷ್ಟ. ಅದರಲ್ಲೂ ಕೋಮಲ್ ಅವರ ಗೆಳೆಯನ ಪಾತ್ರ ತುಂಬಾ ಚೆನ್ನಾಗಿದೆ ಅಂತ ಇವರು ತಿಳಿಸ್ತಾ ಇದ್ದಾರೆ. ಶುಭ ಸಂಜೆ ಮೇಡಮ್, ನನಗೆ ಆ ರೀತಿ ಕಾಡಿದ್ದು ಸಾಕಷ್ಟು ಚಲನಚಿತ್ರಗಳಿವೆ. ಅದರಲ್ಲಿ ಸುನೀಲ್ ಕುಮಾರ್ ದೇಸಾಯಿ ಅವರ ನಿರ್ದೇಶನದಿಂದ ಬಿಡುಗಡೆಯಾದಂತ ಚಿತ್ರ ನಮ್ಮೂರ ಮಂದಾರ ಹೂವೆ. ಈ ಚಿತ್ರ ನಮಗೆ ಟೈಟಲ್ ಕೇಳಿದ ಕೂಡಲೇ ನೋಡಬೇಕು ಅಂತ ಅನ್ನಿಸ್ತು ಅಂತ ಸಂದೇಶವನ್ನು ಕಳಿಸಿರೋದು ವೈ ಕೆ ರವಿಕುಮಾರ್ ತರೀಕೆರೆಯಿಂದ. ಹಾಗೆ ನಂಬರ್ ರನ್ನಿಂಗ್ ವಿತ್ 45284 ಇವರ ಸಂದೇಶ ಬಂದಿದೆ. ವಿನಯ್ ಹಾಗೂ ಲತಾ ಇವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೂ ಪ್ರೀತಿಯ ಧನ್ಯವಾದ. ಮತ್ತಷ್ಟು ಮಾತಾಡೋಣ ಈ ವಿಷಯದ ಬಗ್ಗೆ. ಸಿನಿಮಾದ ಟೈಟಲ್ ಹೇಗೆ ಅಂದರೆ ಅದು ಕಥೆಯನ್ನು ಹೈಲೈಟ್ ಮಾಡುತ್ತೆ, ಹಾಗೆ ಕೆಲವೊಂದು ಟೈಟಲ್ಗಳು ತುಂಬ ಅರ್ಥಪೂರ್ಣವಾಗಿರುತ್ತೆ. ಸಿನಿಮಾದ ಕಥೆಯನ್ನು ಅದು ತೋರಿಸುವಂತಹ ಟೈಟಲ್ ಆಗಿರುತ್ತೆ. ಟೈಟಲ್ ಕೇಳಿದ ಕೂಡಲೇ ಅದೊಂದು ಯಾವ ಜಾನರ್ನ ಚಿತ್ರ ಅಂತ ನಮಗೆ ಗೊತ್ತಾಗ್ಬಿಡುತ್ತೆ. ಅದು ಹಾಸ್ಯಮಯ ಚಿತ್ರನ, ಕೌಟುಂಬಿಕ ಚಿತ್ರನ ಅಥವಾ ಥ್ರಿಲ್ಲರಾ ಅಂತ ನಮಗೆ ಗೊತ್ತಾಗುವಷ್ಟು ಟೈಟಲ್ ನಮಗೆ ತಿಳಿಸುತ್ತೆ. ಹಾಗಾಗಿ ಆ ಒಂದು ಟೈಟಲ್ ಕೇಳಿದಾಗಲೇ ನಾವು ಆ ಸಿನಿಮಾಗೆ ಹೋಗಬೇಕು ಅಂತ ಅಂದ್ಕೊಂಡು ಕಾಯ್ತಾ ಇರ್ತೀವಿ. ಹಾಗೆ ನಿಮ್ಮನ್ನು ಇಂಪ್ರೆಸ್ ಮಾಡಿದಂಥ ಯಾವುದಾದ್ರೂ ಸಿನಿಮಾದ ಟೈಟಲ್ ಇದ್ದರೆ ಅದನ್ನು ನೀವು ನಮ್ಮ ಜೊತೆಗೆ ಹಂಚ್ಕೋಬಹುದು ಇವತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ. ಸಮಯ ಇನ್ನೇನು 5:30 ಆಗ್ತಾ ಇದೆ. 5:30 ಸರಿಯಾಗಿ ಏಷ್ಯನ್ ಗೇಮ್ಸ್ 2026 ಅಪ್ಡೇಟ್ಸ್ನ ಕೇಳ್ತೀರಾ. ಅದಾದ ನಂತರ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮ ಮುಂದುವರಿಯುತ್ತೆ.

ನೀವು ಟ್ಯೂನ್ ಮಾಡಿದ್ದೀರಾ 101.3 MHz FM ರೇನ್ಬೋ ಕನ್ನಡ ಕಾಮನ ಬಿಲ್ಲು. ಸಮಯ ಆಗಿದೆ 5:36:22. ನಾವಿದ್ದೀವಿ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ. ನಾವು ಮಾತಾಡ್ತಾ ಇರುವಂತಹ ವಿಷಯ, ಯಾವ ಸಿನಿಮಾದ ಟೈಟಲ್ನ ಕೇಳಿದ ಕೂಡಲೇ ಆ ಸಿನಿಮಾ ನೋಡಬೇಕು ಅಂತ ನಿಮಗೆ ಅನ್ನಿಸ್ತು, ಯಾವ ಸಿನಿಮಾದ ಟೈಟಲ್ ನಿಮಗೆ ಇಂಪ್ರೆಸ್ ಮಾಡ್ತು, ಯಾವ ಸಿನಿಮಾದ ಟೈಟಲ್ ನಿಮಗೆ ಇಂಪ್ರೆಸ್ ಮಾಡಿ ಥಿಯೇಟರ್ಗೆ ಹೋಗಬೇಕು ಅನ್ನೋ ಹಾಗೆ ಮಾಡ್ತು ಅಂತ ನಾನು ನಿಮ್ಮನ್ನು ಕೇಳಿದೆ. ಸ್ನೇಹಿತರು ಸಂದೇಶಗಳನ್ನ ಕಳಿಸ್ತಾ ಇದ್ದಾರೆ, ನಿಮ್ಮೆಲ್ಲರ ಸಂದೇಶಗಳನ್ನ ನೋಡ್ತೀನಿ ಕಿಸ್ ಚಿತ್ರದ ಈ ಹಾಡಿನ ನಂತರ.

ಸಿನಿಮಾದ ಟೈಟಲ್ಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಯಾವ ಸಿನಿಮಾದ ಟೈಟಲ್ ನಿಮಗೆ ಇಂಪ್ರೆಸ್ ಮಾಡ್ತು, ಟೈಟಲ್ ಕೇಳಿದ ಕೂಡಲೇ ಸಿನಿಮಾ ನೋಡಬೇಕು, ಥಿಯೇಟರ್ಗೆ ಹೋಗಬೇಕು ಅಂತ ನಿಮಗೆ ವೆಯ್ಟ್ ಮಾಡೋ ಹಾಗೆ ಮಾಡ್ತು ಅಂತ ಕೇಳಿದ್ದೆ. ಶುಭ ಸಂಜೆ ಮೇಡಮ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಹಾಗೆ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಿದ್ದೀನಿ ಅಂತ ಷಣ್ಮುಖ ಬೆಲ್ಲಮುದ್ದಿ ಹಾನಗಲ್ ಹಾವೇರಿಯಿಂದ ಹೇಳ್ತಾ ಇದ್ದಾರೆ. ನನ್ನ ಮೆಚ್ಚಿನ ಸಿನಿಮಾ ಅಂದರೆ ಸಿನಿಮಾದ ಟೈಟಲ್ ಕೇಳಿದ ಕೂಡಲೇ ಇಷ್ಟ ಆಗಿದ್ದು ಅಂದರೆ ಮನಸ್ಸೆಲ್ಲ ನೀನೆ. ಆ ಟೈಟಲನ್ನು ಅಟ್ರ್ಯಾಕ್ಟ್ ಮಾಡ್ತು, ಹಾಗೆ ತಂಗಿಗಾಗಿ ಸಿನಿಮಾ, ಇವೆರಡೂ ಸಿನಿಮಾದ ಹೆಸರುಗಳು ನನಗೆ ತುಂಬ ಇಷ್ಟ ಆಯಿತು, ಹಾಗಾಗಿ ಸಿನಿಮಾ ನೋಡಬೇಕು ಅಂತ ಅನ್ನಿಸ್ತು ಅಂತ ಹೇಳ್ತಿದ್ದಾರೆ. ಚಿಗುರಿದ ಕನಸು ಚಿತ್ರ ಇಷ್ಟಪಟ್ಟು ನೋಡಿದ್ದೆ, ಯಾಕಂದರೆ ಕಾದಂಬರಿ ಆಧಾರಿತ ಸಿನಿಮಾ ಅಂದರೆ ನನಗೆ ಇಷ್ಟ. ಅದರಲ್ಲಿ ಒಂದು ಕತೆ ಇರುತ್ತದೆ, ಜೀವನಕ್ಕೆ ಹತ್ತಿರವಾಗುವಂಥ ಮಾಹಿತಿ ವಿಷಯಗಳಿರುತ್ತದೆ. ಕಾದಂಬರಿ ಬರೆಯುವವರು ಸತ್ಯಕ್ಕೆ ಹತ್ತಿರವಾಗುವ ವಿಷಯವನ್ನೇ ಬರೆದಿರುತ್ತಾರೆ, ಅದರಿಂದ ಬರುವ ಸಿನಿಮಾ ಚೆನ್ನಾಗಿರುತ್ತದೆ ಅನ್ನೋ ಒಂದು ನಂಬಿಕೆಯಿಂದ ನಾನು ಆ ಸಿನಿಮಾಗಾಗಿ ಕಾದಿದ್ದು ನೋಡಿದೆ ಅಂತ ಹರೀಶ್ ಮಲ್ಲೇಶ್ವರದಿಂದ ಮೆಸೇಜ್ ಮಾಡಿ ಹೇಳ್ತಾ ಇದ್ದಾರೆ. ನಮಸ್ತೆ ಮೇಡಮ್, ಅಣ್ಣ ಅವರು ದೇವತಾ ಮನುಷ್ಯ ಸಿನಿಮಾ ರಿಲೀಸ್ ಆದಾಗ ನಾನು ಅದನ್ನು ನೋಡುವಂಥ ಹಂಬಲವನ್ನು ವ್ಯಕ್ತಪಡಿಸಿದೆ, ಯಾಕಂದರೆ ಆ ಟೈಟಲನ್ನು ಅಟ್ರ್ಯಾಕ್ಟ್ ಮಾಡಿತ್ತು. ದೇವತಾ ಮನುಷ್ಯ ಟೈಟಲ್ನ ಕೇಳಿದ ಕೂಡಲೇ ಇಷ್ಟ ಆಗಿತ್ತು. ಆ ಹೆಸರನ್ನು ಕೇಳಿದ ತಕ್ಷಣ ನನಗೆ ತುಂಬ ಖುಷಿಯಾಯಿತು, ಹಾಗಾಗಿ ಆ ಟೈಟಲ್ನ ನೀವು ಈಗ ನೆನಪಿಸಿದ್ದೀರಾ, ನಿಮಗೆ ಧನ್ಯವಾದಗಳು ಮೇಡಮ್ ಅಂತಿದ್ದಾರೆ. ಭೀಮೋಜಿರಾವ್ ಜಗತಾಪ್ ದೇವದುರ್ಗದಿಂದ ಹೇಳ್ತಾ ಇದ್ದಾರೆ, ಶಿವಾಜಿ ಸುರತ್ಕಲ್ ಟೈಟಲ್ ಇಷ್ಟ ಆಯಿತು, ಹಾಗಾಗಿ ಚಿತ್ರ ನೋಡಿದೆ, ಚಿತ್ರವೂ ತುಂಬ ಇಷ್ಟ ಆಯಿತು. ರಮೇಶ್ ಸರ್ ಒಬ್ಬ ಅದ್ಭುತ ನಟ, ನಮ್ಮ ಕನ್ನಡದ ಹೆಮ್ಮೆಯ ನಟ ಅಂತ ಹೇಳ್ತಾ ಇದ್ದಾರೆ. ಹೌದು, ಕೆಲವೊಂದು ಟೈಟಲ್ಗಳು ಹೇಗಿರುತ್ತೆ ಅಂದರೆ, ಆಗಲೇ ನಾನು ಹೇಳ್ತಾ ಇದ್ದಾಗೆ ಟೈಟಲ್ನ ಕೇಳಿದ ಕೂಡಲೇ ಇದು ಯಾವ ಜಾನರ್ಗೆ ಸೇರುವಂಥ ಸಿನಿಮಾ ಅಂತ ನಮಗೆ ಗೊತ್ತಾಗ್ಬಿಡುತ್ತೆ. ಅದು ಕೌಟುಂಬಿಕ ಚಿತ್ರನ ಅಥವಾ ಅದೊಂದು ಸಸ್ಪೆನ್ಸ್ ಥ್ರಿಲ್ಲರ ಇಲ್ಲ ಅದೊಂದು ಕಾಮಿಡಿ ಹಾಸ್ಯಮಯವಾದಂಥ ಚಿತ್ರನ ಅಂತ ನಮಗೆ ಗೊತ್ತಾಗುತ್ತೆ. ಸೊ ಕಥೆಯನ್ನು ಅಥವಾ ಯಾವ ಜಾನರ್ ಅನ್ನೋದನ್ನು ಸಿನಿಮಾದ ಶೀರ್ಷಿಕೆ ಟೈಟಲ್ ನಮಗೆ ತಿಳಿಸ್ಬಿಡುತ್ತೆ. ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್ ಅನ್ನೋ ಹಾಗೆ ಯಾವುದೇ ಸಿನಿಮಾದ ಬಗ್ಗೆ ನಮಗೆ ಆಸಕ್ತಿಯನ್ನು ಮೂಡಿಸೋದಂತೆ ಅದರಲ್ಲಿ ಮೊದಲು ಅಂತ ಅಂದರೆ ಅದು ಟೈಟಲ್. ಹಾಗಾಗಿ ಕೆಲವು ನಿರ್ದೇಶಕರು ಏನು ಮಾಡ್ತಾರೆ ಅಂದರೆ ತಮ್ಮ ಚಿತ್ರದ ಬಗ್ಗೆ ಕ್ಯೂರಿಯಾಸಿಟಿ ಕ್ರಿಯೇಟ್ ಆಗಲಿ ಅಂತ ಆ ಒಂದು ಕಾರಣಕ್ಕೆ ಡಿಫ್ರೆಂಟ್ ಆಗಿರುವಂಥ ಟೈಟಲ್ಗಳನ್ನ ಇಡ್ತಾರೆ. ಸಿನಿಮಾ ಹೆಸರಿಂದ ಕತೆಯನ್ನು ಗೆಸ್ ಮಾಡಬಾರ್ದು, ಹಾಗೆ ಈಸಿಯಾಗಿ ನಮ್ಮ ಕತೆ ಟೈಟಲ್ನಿಂದ ಗೊತ್ತಾಗ್ಬಿಟ್ರೆ ಜನರಿಗೆ ಸಿನಿಮಾದ ಬಗ್ಗೆ ಕುತೂಹಲ ಹೊರಟೋಗ್ಬಿಡುತ್ತೆ. ಕುತೂಹಲ ಇಲ್ಲದೇ ಇದ್ದರೆ ಥಿಯೇಟರ್ಗೆ ಹೇಗೆ ಬರ್ತಾರೆ? ಹಾಗಾಗಿ ಸಿನಿಮಾದ ಟೈಟಲ್ನಲ್ಲಿ ಕುತೂಹಲ ಇರಲಿ, ಏನು ಕತೆ ಇರ್ಬೋದಪ್ಪ ಗೆಸ್ ಮಾಡೋದಕ್ಕೆ ಆಗ್ತಿಲ್ಲ ಅಂತ ಅವರು ಥಿಯೇಟರ್ಗೆ ಬರಲಿ ವೀಕ್ಷಕರು ಅನ್ನೋದು ನಿರ್ದೇಶಕರ ಮನಸ್ಸಲ್ಲಿರುತ್ತೆ. ಹಾಗಾಗಿ ಕೆಲವೊಂದು ಟೈಟಲ್ಗಳು ವಿಭಿನ್ನವಾಗಿರುತ್ತೆ, ವಿಶಿಷ್ಟವಾಗಿರುತ್ತೆ, ಯಾಕಂದರೆ ಆ ಒಂದು ಟೈಟಲ್ನ ಕೇಳಿದ ಕೂಡಲೇ ನಮಗೆ ಗೆಸ್ ಮಾಡೋದಕ್ಕೆ ಆಗಬಾರ್ದು ಅನ್ನೋ ಒಂದು ಇಂಟೆನ್ಷನ್ ಅವರ ಅಂದರೆ ಡೈರೆಕ್ಟರ್ಸ್ನ ಮೈಂಡಲ್ಲಿರುತ್ತೆ. ಹಾಗಾಗಿ ಅಂತಹ ಟೈಟಲ್ಗಳನ್ನ ಸಹ ನಾವು ನೋಡಿದ್ದೀವಿ, ಅಂತಹ ಚಿತ್ರಗಳನ್ನ ಸಹ ನಾವು ನೋಡಿ ಮೆಚ್ಚಿದ್ದೀವಿ. ಮತ್ತಷ್ಟು ಮಾತಾಡೋಣ. ಸಿನಿಮಾದ ಟೈಟಲ್ಗಳ ಬಗ್ಗೆ ನೀವು ಕೂಡ ತಿಳಿಸ್ಬೋದು, ಯಾವ ಸಿನಿಮಾದ ಟೈಟಲ್ ನಿಮಗೆ ಇಂಪ್ರೆಸ್ ಮಾಡಿತು, ಆ ಟೈಟಲ್ನ ಕೇಳಿದ ಕೂಡಲೇ ಸಿನಿಮಾಗೆ ಅಂದರೆ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಲೇಬೇಕು ಅಂತ ಅನಿಸಿದಾದರೆ ಅದು ಯಾವ ಚಿತ್ರದ ಟೈಟಲ್ ಅಂತ ನಮಗೆ ಮೆಸೇಜ್ ಮಾಡಿ ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9489010313 9480910013. ಈಗ ಚೌಕಾ ಚಿತ್ರದ ಒಂದು ಬ್ಯೂಟಿಫುಲ್ ಹಾಡು ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬಿಲ್ಲು 101.3.

ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಇವತ್ತು ಶುಕ್ರವಾರ, ಹಾಗಾಗಿ ಶುಕ್ರವಾರದ ವಿಶೇಷ ಸಿನಿಮಾದ ಸ್ಪೆಷಲ್. ಹಾಗಾಗಿ ನಾವು ಮಾತಾಡ್ತಾ ಇರೋದು ಸಿನಿಮಾ ಟೈಟಲ್ಗಳ ಬಗ್ಗೆ. ಯಾವ ಸಿನಿಮಾದ ಟೈಟಲ್ ನಿಮ್ಮನ್ನು ಇಂಪ್ರೆಸ್ ಮಾಡಿತು, ಥಿಯೇಟರ್ಗೆ ಕರ್ಕೊಂಡು ಹೋಯಿತು ಅನ್ನೋ ವಿಷಯದ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ದೀವಿ. ಸಿನಿಮಾದ ಟೈಟಲ್ಗಳು ಹೇಗೆ ಅಂದರೆ ತುಂಬ ಅರ್ಥಪೂರ್ಣವಾಗಿರುತ್ತೆ. ಕೆಲವೊಂದು ಟೈಟಲ್ಗಳು ಹಾಗಿಲ್ಲದೆ ಇರಬಹುದು, ಆದರೆ ಕತೆಗೆ ಪೂರಕವಾಗಿರುವಂಥ ಟೈಟಲ್ಗಳನ್ನೇ ಎಲ್ಲರೂ ಹೆಚ್ಚಾಗಿ ಇಷ್ಟಪಡೋದು. ಯಾಕಂದರೆ ಸಿನಿಮಾ ನೋಡ್ಕೊಂಡು ಹೊರಗೆ ಬಂದಮೇಲೆ ನಾವು ಯೋಚನೆ ಮಾಡ್ತೀವಿ, ಸಿನಿಮಾದ ಟೈಟಲ್ಗೂ ಕತೆಗೂ ಎಷ್ಟು ಚೆನ್ನಾಗಿ ಮ್ಯಾಚ್ ಆಗ್ತಿತ್ತು, ಎಷ್ಟು ಚೆನ್ನಾಗಿ ಹೊಂದಾಣಿಕೆ ಇತ್ತು ಅಂತ ನೋಡ್ಕೊಂಡು ಬರ್ತಿದ್ದಾಗೆ ನಾವೆಲ್ಲ ಮಾತಾಡ್ಕೊಳ್ತೀವಿ, ಫ್ರೆಂಡ್ಸ್ ಜೊತೆ ಆಗಿರ್ಬೋದು ಅಥವಾ ಫ್ಯಾಮಿಲಿ ಜೊತೆ ಆಗಿರ್ಬೋದು. ಏನು ಸಿನಿಮಾದ ಟೈಟಲ್ಗೂ ಕತೆಗೂ ಒಂದಕ್ಕೊಂದು ಮ್ಯಾಚೇ ಆಗ್ತಿಲ್ವಲ್ಲ ಅಂತ ಕೆಲವೊಂದು ಸಿನಿಮಾಗೆ ಅನಿಸಿದ್ರೆ, ಇನ್ನು ಕೆಲವು ಸಿನಿಮಾಗಳಿಗೆ ಎಷ್ಟು ಆ್ಯಪ್ಟ್ ಆಗಿದೆ ಅಲ್ವಾ ಟೈಟಲ್ಲು, ಎಷ್ಟು ಚೆನ್ನಾಗಿ ಕತೆಗೆ ಹೊಂದಿಕೆ ಆಗ್ತಾ ಇದೆ ಅಂದರೆ ಆ ಟೈಟಲ್ನ ಕೇಳೋದಕ್ಕೂ ಹಾಗೆ ಸಿನಿಮಾ ನೋಡಿದ ಮೇಲೂ ಆ ಟೈಟಲ್ ಸಿನಿಮಾದ ಕತೆಗೆ ಹಾಲು ಜೇನ್ ರೀತಿ ಹೊಂದಾಣಿಕೆ ಆಗ್ತಾ ಇದೆಯಲ್ವಾ ಅಂತ ಅನಿಸ್ಬಿಡುತ್ತೆ. ಆ ರೀತಿ ಕೂಡ ಅನಿಸಿರುತ್ತೆ. ಹಾಗಾಗಿ ಸಿನಿಮಾದ ಟೈಟಲ್ ತುಂಬ ಒಂದು ಪ್ರಮುಖ ಅಂಶ ಅಂತಲೇ ಹೇಳ್ಬೋದು ಸಿನಿಮಾಗಳಲ್ಲಿ. ಯಾಕಂದರೆ ಈಗ ಯಾರಿಗೇ ಆದರೂ ಒಬ್ಬ ವ್ಯಕ್ತಿಗೆ ಹೆಸರು ಎಷ್ಟು ಮುಖ್ಯ ಆಗುತ್ತೋ, ಹಾಗೆ ಸಿನಿಮಾಗಳಿಗೆ ಟೈಟಲ್ ಕೂಡ ಮುಖ್ಯ ಆಗುತ್ತೆ. ಸಿನಿಮಾ ಟೈಟಲ್ನಿಂದನೇ ನಾವು ಸಿನಿಮಾಗೆ ಹೋಗೋದಕ್ಕೆ ಸಾಧ್ಯ ಆಗೋದು ವೀಕ್ಷಕರು. ಯಾಕಂದರೆ ಹೆಸರಲ್ಲದೆ ಇರೋಂಥ ಸಿನಿಮಾ ಬರೋದಕ್ಕೆ ಸಾಧ್ಯನಾ? ಹೆಸರನ್ನು ನೋಡಿ ಆ ಹೆಸರು ನಮಗೆ ಒಂದು ಸ್ವಲ್ಪನಾದರೂ, ಪೂರ್ತಿ ಅಲ್ಲದೆ ಹೋದರೂ ಒಂದು ಸ್ವಲ್ಪನಾದರೂ ಅದು ನಮಗೆ ಒಂದು ಕ್ಯೂರಿಯಾಸಿಟಿಯನ್ನು ಕ್ರಿಯೇಟ್ ಮಾಡೋ ಹಾಗಿದ್ರೆ, ನಮ್ಮಲ್ಲಿ ಒಂದು ಇಂಟ್ರೆಸ್ಟ್ನ ಬೆಳೆಸೋವಂಥದ್ದಿದ್ದರೆ ಆಗ ನಾವು ಸಿನಿಮಾ ಬಂದ ಕೂಡಲೇ ನೋಡಬೇಕಪ್ಪ ಅಂತ ಅಂದ್ಕೊಳ್ತೀವಿ. ಎಷ್ಟೋ ಸಿನಿಮಾಗಳಿಗೆ ಹಾಗೆ ಅಂದ್ಕೊಂಡು ನಾವು ಥಿಯೇಟರ್ಗೆ ಹೋಗಿರ್ತೀವಿ. ಆಮೇಲೆ ಅದು ನಮ್ಮ ನಿರೀಕ್ಷೆಗೆ ತಕ್ಕ ಹಾಗೆ ಇತ್ತಾ ಇಲ್ವಾ ಅನ್ನೋದು ಬೇರೆ ವಿಷಯ. ಬಟ್ ಸಿನಿಮಾ ಟೈಟಲ್ ಒಂದು ಸ್ವಲ್ಪ ಮಟ್ಟಿಗಾದರೂ ಜನರನ್ನ ಥಿಯೇಟರ್ಗೆ ಕರ್ಕೊಂಡು ಹೋಗುವಂಥ ಕೆಲಸವನ್ನು ಮಾಡುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಅನಿಸುತ್ತೆ. ಯಾಕಂದರೆ ಆಗಿನ ಎಷ್ಟೋ ಸಿನಿಮಾಗಳಾಗಿರ್ಬೋದು, ಯಾವುದು ಅಂದರೆ ಕಸ್ತೂರಿ ನಿವಾಸ ಆಗ್ಬೋದು, ಬಂಗಾರದ ಪಂಜರ, ಬಂಗಾರದ ಮನುಷ್ಯ, ಪರೋಪಕಾರಿ, ಹಾಗೆ ನ್ಯಾಯವೇ ದೇವರು, ಸಾಕ್ಷಾತ್ಕಾರ, ಬಂಗಾರದ ಗುಡಿ, ಈಗ ಇನ್ನೂ ಸಾಕಷ್ಟು ಸಿನಿಮಾಗಳು ಹೇಳ್ತಾ ಹೋದರೆ ಒಂದು ದೊಡ್ಡ ಲಿಸ್ಟ್ ಆಗುತ್ತೆ. ಅಂತಹ ಸಿನಿಮಾಗಳೆಲ್ಲವೂ ಕೂಡ ಟೈಟಲ್ಗಳಿಂದ ಮನಸ್ಸಿಗೆ ಇಷ್ಟ ಆಯಿತು ಆಗಿನ ಜನರಿಗೆ. ಹಾಗೆ ಈಗಲೂ ಸಹ ಆ ಸಿನಿಮಾಗಳನ್ನ ನಾವು ನೋಡ್ತೀವಿ, ಕತೆಗೆ ತಕ್ಕ ಹಾಗೆ ಟೈಟಲ್ ಇತ್ತು ಆ ಸಿನಿಮಾಗಳಲ್ಲಿ. ಹಾಗೆ ಸಿನಿಮಾನ ನೋಡಿದಾಗ ಅದು ನಮ್ಮೆಲ್ಲರಿಗೂ ಇಷ್ಟ ಆಯಿತು, ನಮ್ಮೆಲ್ಲರ ಮನಸ್ಸನ್ನು ಗೆಲ್ತು, ನಮ್ಮೆಲ್ಲರ ಮನಸ್ಸಲ್ಲಿ ಉಳಿತು ಅಂತಲೂ ಹೇಳ್ಬೋದು. ಈಗಲೂ ಸಹ ಆಗಿನ ಅನೇಕ ಸಿನಿಮಾಗಳು ನಮ್ಮ ಮನಸ್ಸಲ್ಲಿ ಉಳಿದಿರೋದು

ಇದಕ್ಕೆ ಒನ್ ಆಫ್ ದ ಮೇನ್ ರೀಸನ್ಸ್ ಅಂದ್ರೆ ಸಿನಿಮಾದ ಟೈಟಲ್ಗಳೇ ಅಂತ ಹೇಳಬಹುದು. ಯಾಕಂದ್ರೆ ಸಿನಿಮಾದ ಟೈಟಲ್ನ ಕೇಳಿದ ಕೂಡಲೇ ನಮಗೆ ಆ ಸಿನಿಮಾದ ಕತೆ ಫ್ಲಾಶ್ ಆಗಿಬಿಡುತ್ತೆ. ಹೀಗೆಲ್ಲ ನಡೆಯುತ್ತೆ, ಹೀಗೆಲ್ಲ ನಾಯಕ ನಾಯಕಿ ಇರ್ತಾರೆ, ಈ ಒಂದು ಪಾತ್ರ ಬರುತ್ತೆ, ಹೀಗೆ ಹೀಗೆ ಕತೆ ಅಂತ ನಮಗೆ ತಕ್ಷಣಕ್ಕೆ ನೆನಪಿಗೆ ಬಂದ್ಬಿಡುತ್ತೆ. ಆಗ ನಾವು ನೋಡಿದಂಥ ಎಷ್ಟೋ ಸಿನಿಮಾಗಳು ಈಗಲೂ ನಮಗೆ ನೆನಪಿರುತ್ತೆ. ಆ ಟೈಟಲ್ನ ಕೇಳಿದ ಕೂಡಲೇ ನಮಗೆ ಕತೆ ನಮ್ಮ ಮೈಂಡ್ಗೆ ಹಾಂ ಹೀಗೆಲ್ಲ ಆಗುತ್ತಲ್ವಾ ಅಂತ ಒಂದು ಹಾಗೆ ನೆನಪು ಬರುತ್ತೆ. ಎಷ್ಟೋ ಸಿನಿಮಾಗಳು ನಾವು ನೋಡಿದ ಕೂಡಲೇ ಮರಿಬಹುದು, ಆದರೆ ಕೆಲವು ಸಿನಿಮಾಗಳು ಎಷ್ಟೋ ವರ್ಷಗಳಾದರೂ ಕೂಡ ಆ ಟೈಟಲ್ ಕೇಳಿದ ಕೂಡಲೇ ಆ ಸಿನಿಮಾದ ಕತೆ ನಮಗೆ ಚೆನ್ನಾಗಿ ನೆನಪಿಗೆ ಬಂದ್ಬಿಡುತ್ತೆ. ಹಾಗೆ ಆ ಎಲ್ಲ ಸನ್ನಿವೇಶಗಳು ನಮ್ಮ ಕಣ್ಮುಂದೆ ಬರುತ್ತೆ. ಹಾಗೆ ಇನ್ಫ್ಲುಯೆನ್ಸ್ ಮಾಡುವಂತಹ ಒಂದು ಕೆಪಾಸಿಟಿ ಸಿನಿಮಾ ಟೈಟಲ್ಸ್ಗೆ ಇದೆ ಅಂತ ಹೇಳ್ಬೋದು. ನೀವು ಕೂಡ ತಿಳಿಸ್ಬಹುದು ಯಾವ ಸಿನಿಮಾದ ಟೈಟಲ್ ನಿಮ್ಮನ್ನು ಇಂಪ್ರೆಸ್ ಮಾಡಿತು, ನಿಮ್ಮನ್ನು ಥಿಯೇಟರ್ಗೆ ಕರ್ಕೊಂಡು ಹೋಯ್ತು ಅಂತ ನಮಗೆ ನೀವು ಮೆಸೇಜ್ ಮಾಡಬೇಕಾಗಿರುವಂತಹ ವಾಟ್ಸ್ಆ್ಯಪ್ ಸಂಖ್ಯೆ 9480901013. ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ. ಈಗ ಒಂದು ತಾಜಾ ಹಾಡು ಮೂಡಿ ಬರ್ತಾ ಇದೆ ನಟ ಸಾರ್ವಭೌಮ ಚಿತ್ರದಿಂದ.

ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ನಾವಿದ್ದೀವಿ. ಅಮೆರಿಕ ಚಿತ್ರದ ಹೆಸರೇ ಹೇಳೋ ಹಾಗೆ ತುಂಬ ಉತ್ಸುಕತೆ ಇತ್ತು, ಹಾಗೆ ಎಲ್ಲರೂ ಕೂತು ನೋಡುವಷ್ಟು ಚೆನ್ನಾಗಿತ್ತು ಚಿತ್ರ ಅಂತ ಹೇಳ್ತಾ ಇದ್ದಾರೆ. ಉಷಾರ್ ಅವರು ಬೆಂಗಳೂರಿಂದ ಈ ಸಂದೇಶವನ್ನು ಕಳಿಸಿದ್ದಾರೆ. ಮೃಗಾಲಯ ಚಿತ್ರವನ್ನು ನಾನು 5ನೇ ತರಗತಿಯಲ್ಲಿ ಇದ್ದಾಗ ನೋಡಿದ್ದೆ. ಚಿತ್ರದ ಟೈಟಲ್ ತುಂಬ ನನ್ನನ್ನು ಇಂಪ್ರೆಸ್ ಮಾಡಿತ್ತು ಅಂತ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೂ ಪ್ರೀತಿಯ ಧನ್ಯವಾದ. ಸಿನಿಮಾದ ಟೈಟಲ್ಗಳ ಬಗ್ಗೆ ಮಾತಾಡ್ತಾ ಇರುವಾಗ ಮತ್ತೊಂದು ವಿಷಯ ನಮಗೆ ನೆನಪಾಗುತ್ತೆ, ಅದೇನೆಂದರೆ ಕೆಲವೊಂದು ಸಿನಿಮಾದ ಟೈಟಲ್ಗಳು ರಿಪೀಟ್ ಆಗುತ್ತೆ. ಒಂದಷ್ಟು ವರ್ಷಗಳ ನಂತರ ಸಿನಿಮಾದ ಟೈಟಲ್ಗಳು ರಿಪೀಟ್ ಆಗಿರೋದನ್ನು ನಾವು ಕೂಡ ನೋಡ್ತಾ ಇರ್ತೀವಿ. ಹೊಸ ಹೊಸ ವಿಶೇಷವಾದ ಟೈಟಲ್ಗಳನ್ನ ಕೂಡ ಇತ್ತೀಚೆಗಿನ ಸಿನಿಮಾಗಳಲ್ಲಿ ನೋಡ್ತಾ ಬಂದಿದ್ದೀವಿ. ಅದರಲ್ಲೂ ಇತ್ತೀಚೆಗೆ ನೀವೆಲ್ಲರೂ ಗಮನಿಸಿರಬಹುದು, ಅನೌನ್ಸ್ಮೆಂಟ್ನ ಥರ ಇರುವಂಥ ಟೈಟಲ್ಗಳು ಸಿನಿಮಾಗಳ ಹಾಗೆ ಬರ್ತಾ ಇದೆ. ಸಿನಿಮಾಗಳ ಟೈಟಲ್ನಲ್ಲಿ ನಾವು ನೋಡ್ತಾ ಇದ್ದೀವಿ. ದಯವಿಟ್ಟು ಗಮನಿಸಿ ಆಗಬಹುದು, ಸಾರ್ವಜನಿಕರಿಗೆ ಸುವರ್ಣ ಅವಕಾಶ ಆಗಬಹುದು, ಮನೆ ಮಾರಾಟಕ್ಕಿದೆ, ಹೀಗೆ ಒಂದಷ್ಟು ಸಿನಿಮಾಗಳು ಟೈಟಲ್ನ ರೀತಿಯಲ್ಲಿ, ಸಿನಿಮಾ ಟೈಟಲ್ ಹೇಗಿರುತ್ತೆ ಅಂದರೆ ಅನೌನ್ಸ್ಮೆಂಟ್ನ ರೀತಿಯಲ್ಲಿ ಇರುವಂತಹದ್ದು ಕೂಡ ಇದೆ. ಹೀಗೆ ವಿಭಿನ್ನ ಬಗೆಯ ಟೈಟಲ್ಗಳನ್ನ ನಾವು ನೋಡ್ತೀವಿ. ಹಾಸ್ಯಮಯ ಚಿತ್ರಗಳನ್ನ ಆ ಟೈಟಲ್ನಿಂದಲೇ ನಾವು ಗುರುತಿಸಬಹುದು. ಹಾಗೆ ಆ ಯಾವ ಚಿತ್ರ ಯಾವ ಜಾನರ್ಗೆ ಸೇರಿದೆ ಅನ್ನೋದನ್ನು ಟೈಟಲ್ ಹೇಳುತ್ತೆ. ಹಾಗೆ ಒಂದಷ್ಟು ಚಿತ್ರಗಳ ಟೈಟಲ್ಗಳು ರಿಪೀಟ್ ಆಗುತ್ತೆ. ಆ ಹಳೆಯ ಚಿತ್ರ ನಮಗೆ ಇಷ್ಟ ಆಗಿತ್ತು ಅಂದರೆ ಅದೇ ಟೈಟಲ್ನ ಬಳಸ್ಕೊಂಡು ಮತ್ತೊಂದು ಚಿತ್ರವನ್ನು ಮಾಡ್ತಾರೆ, ಆದರೆ ಅದೇ ಬೇರೆ ಕತೆ ಆಗಿರಬಹುದು. ಆದರೂ ಸಹ ಅವರ ಕತೆಗೆ ಆ ಹಳೆ ಟೈಟಲ್ ಹೊಂದಿಕೆಯಾಗುತ್ತೆ ಅಂತ ಆ ಟೈಟಲ್ನ ಬಳಸ್ಕೊಂಡಿರ್ತಾರೆ ಈಗಿನ ನಿರ್ದೇಶಕರು. ಹಾಗೆ ಕೆಲವೊಂದು ಸೀಕ್ವೆಲ್ಗಳು ಕೂಡ ಬರ್ತಾ ಹೋಗುತ್ತೆ. ಹಾಗೆ ಕೆಲವೊಂದು ವಿಭಿನ್ನ ಬಗೆಯ ಟೈಟಲ್ಗಳು ಬರುತ್ತೆ. ಒಂದೇ ಅಕ್ಷರದ ಟೈಟಲ್ಗಳನ್ನ ನಾವು ನೋಡಿದ್ದೀವಿ, ಹಾಗೆ ಸಂಖ್ಯೆಗಳನ್ನ ನೋಡಿದ್ದೀವಿ, ಹಾಗೆ ನಮಗೆ ಅರ್ಥ ಗೊತ್ತಿಲ್ಲದಿರುವಂಥ ಟೈಟಲ್ಗಳನ್ನ ಕೂಡ ನಾವು ನೋಡಿದ್ದೀವಿ. ಆ ನಂತರ ನಾವು ಅರ್ಥಗಳನ್ನ ತಿಳ್ಕೊಂಡಿದ್ದೀವಿ ಸಿನಿಮಾ ಟೈಟಲ್ಗಳ ಅರ್ಥವನ್ನು. ಹೀಗೆ ಸಾಕಷ್ಟು ಬಗೆಯ ಟೈಟಲ್ಗಳು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಸಿನಿಮಾಗಳಾಗಿ ಮೂಡಿ ಬಂದಿದೆ. ಆ ಎಲ್ಲ ಸಿನಿಮಾಗಳನ್ನ ನಾವೆಲ್ಲರೂ ನೋಡಿದ್ದೀವಿ. ಕೆಲವೊಂದು ನಮಗೆ ಇಷ್ಟ ಆಗಿರ್ಬೋದು, ಕೆಲವೊಂದು ನಮಗೆ ಇಷ್ಟ ಆಗದೇನು ಇರಬಹುದು, ಆದರೆ ಸಿನಿಮಾ ಟೈಟಲ್ಗಳು ಸಿನಿಮಾಗೆ ಜನರನ್ನು ಕರ್ಕೊಂಡು ಹೋಗುವಂಥ ಕೆಲಸವನ್ನು ಮಾಡುತ್ತೆ ಅನ್ನೋದು ನಮಗೆ ಗೊತ್ತಾಗಿದೆ. ಎಷ್ಟೋ ಸಿನಿಮಾಗಳನ್ನ ನಾವು ನೋಡೋದಕ್ಕೆ ಇಷ್ಟಪಡೋದೆ ಆ ಟೈಟಲ್ನ ನೋಡಿ. ಆ ಟೈಟಲ್ ನಮಗೆ ಇಷ್ಟ ಆಯಿತು ಅಂದರೆ ಏನೋ ಇದೆ ಆ ಸಿನಿಮಾದಲ್ಲಿ ಅಂತ ಅನಿಸೋದಕ್ಕೆ ಶುರುವಾಗುತ್ತೆ. ಸಿನಿಮಾದ ಕತೆ ಹೀಗಿರ್ಬೋದೇನೋ ಅಂತ ಒಂದು ಗೆಸ್ ನಮ್ಮಲ್ಲಿ ಮೂಡುತ್ತೆ. ಆ ಗೆಸ್ ಸರಿಯಾಗಿದೆಯಾ ಅನ್ನೋದನ್ನು ನಾವು ನೋಡಿ ತಿಳ್ಕೊಳ್ಳೋದು ಸಿನಿಮಾ ಥಿಯೇಟರ್ಗೆ ಹೋಗಿ. ಹಾಗಾಗಿ ಸಿನಿಮಾ ಟೈಟಲ್ಗಳು ಬಹಳ ಪ್ರಮುಖವಾದ ಒಂದು ಪಾತ್ರವನ್ನು ಪ್ಲೇ ಮಾಡುತ್ತೆ ಸಿನಿಮಾಗಳಲ್ಲಿ, ಸಿನಿಮಾಗಳಿಗೆ ವೀಕ್ಷಕರನ್ನು ಕರ್ಕೊಂಡು ಹೋಗುವಂಥದ್ರಲ್ಲಿ ಅಂತ ಹೇಳಬಹುದು. ಇದಾಗಿತ್ತು ಇವತ್ತಿನ ನಾನ್ಸ್ಟಾಪ್ ಸಂಜೆ. ಶುಕ್ರವಾರದ ವಿಶೇಷ ಸಿನಿಮಾಗಳ ಬಗ್ಗೆ ಮಾತಾಡಿದ್ವಿ, ಸಿನಿಮಾ ಟೈಟಲ್ಗಳ ಬಗ್ಗೆ. ನೀವು ಸಹ ನಿಮ್ಮ ಸಂದೇಶದಲ್ಲಿ ನಿಮಗೆ ಯಾವ ಟೈಟಲ್ ಇಂಪ್ರೆಸ್ ಮಾಡಿತು, ಯಾವ ಟೈಟಲ್ ನಿಮ್ಮನ್ನು ಥಿಯೇಟರ್ಗೆ ಕರ್ಕೊಂಡು ಹೋಯಿತು ಅಂತ ಸಂದೇಶಗಳ ಮೂಲಕ ತಿಳಿಸಿದ್ರಿ, ನಿಮ್ಮೆಲ್ಲರ ಪ್ರೀತಿಯ ಸ್ಪಂದನೆಗೆ ಪ್ರೀತಿಯ ಧನ್ಯವಾದ. ಕಾರ್ಯಕ್ರಮ ಕೇಳಿದಂಥ ಎಲ್ಲ ಪ್ರೀತಿಯ ಸ್ನೇಹಿತರಿಗೂ ಮತ್ತೊಮ್ಮೆ ಪ್ರೀತಿಪೂರ್ವಕ ಧನ್ಯವಾದಗಳು. ಇಷ್ಟೊತ್ತು ನಾನ್ಸ್ಟಾಪ್ ಸಂಜೆಯಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ನಾನು ನಿಮ್ಮ ಆರ್ಜೆ ಕುಸುಮ. ಈಗ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಮುಡಿ ಬರ್ತಾ ಇದೆ ಪೈಲ್ವಾನ್ ಚಿತ್ರದ ಈ ಗೀತೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸೂವಾಲಿ,
2: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ,
1: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ,
2: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ,
1: ಸಿಹಿನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ,
2: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ
1: ಕನಸಿನ ಲೋಕಕ್ಕೆ.
2: ಪ್ರತಿ ರಾತ್ರಿ 10 ಗಂಟೆಗೆ
1: ಕನಸಿನ ಲೋಕ, ಕನಸುಗಳ ಕಣ್ತರಿಸೋ ಮಧುರ ತಾಣ.

ಸ್ನೇಹಿತರೆ, ಇದು FM ರೇನ್ಬೋ ಕನ್ನಡ ಕಾಮನ ಬಿಲು 101.3 ಮೆಗಾಹರ್ಟ್ಸ್. ಸಮಯ 6:04:40 ಇನ್ನು ಕೆಲವೇ ಕ್ಷಣಗಳಲ್ಲಿ ಅಂದರೆ 6:05 ಸರಿಯಾಗಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

0: ಇದು ಕನ್ನಡ ಕಾಮನಬಿಲ್ಲುಗಳ 1.3 ಕಂಪನಾಂಕಗಳು. ಸಮಯ ಆಗಿದೆ 6:10. ಈಗ ಕೇಳಿ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರು ಪ್ರಸಾರ.
1: ಕನ್ನಡ ರತ್ನ ಭಂಡಾರ

0: ಶ್ರೋತೃಬಾಂಧವರೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಎಚ್ ರಾಜಾರಾವ್ ಫ್ರೆಂಚ್, ಇಂಗ್ಲಿಷ್ ಹಾಗೂ ಕನ್ನಡ ಭಾಷೆಗಳಲ್ಲಿ ವಿದ್ವಾಂಸರು, ಭಾಷಾ ವ್ಯಾಕರಣ ಮತ್ತು ಭಾಷಾ ಪ್ರಯೋಗಗಳನ್ನು ಮಾಡಿದವರು. ಭಾರತೀಯ ಧರ್ಮ, ತತ್ವ, ಕಲೆ, ಭಾಷಾಶಾಸ್ತ್ರ ಇವುಗಳನ್ನು ಇಂಗ್ಲಿಷ್ಗೆ ಕೊಂಡು ಹೋದವರು. ರಾಜಾರಾವ್ ಅವರು ಪ್ಯಾರಿಸ್ನ ಪತ್ರಿಕೆಗಳ ಸಂಪಾದಕ ಮಂಡಳಿಗಳಲ್ಲಿ ಇದ್ದರು. 1930 ವೇಳೆಗೆ ಕಥೆಗಳನ್ನು ಬರೆಯಲು ಆರಂಭಿಸಿದರು. ಕಾಂತಾಪುರ ಅವರ ಜನಪ್ರಿಯ ಇಂಗ್ಲಿಷ್ ಕಾದಂಬರಿ ಲಂಡನ್ನಲ್ಲಿ ಪ್ರಕಟವಾಯಿತು. ಚೇಂಜಿಂಗ್ ಇಂಡಿಯಾ, ವೆದರ್ ಇಂಡಿಯಾ, ಮೀನಿಂಗ್ ಆಫ್ ಇಂಡಿಯಾ, ಹೀಗೆ ಭಾರತದ ಮಹತ್ವ ಸಾರುವ ಲೇಖನಗಳನ್ನು ಅವರು ಇಂಗ್ಲಿಷ್ನಲ್ಲಿ ಬರೆದರು. ಆಂಗ್ಲ ಕಥಾ ಸಾಹಿತ್ಯದಲ್ಲಿ, ಕಾದಂಬರಿ ಸಾಹಿತ್ಯದಲ್ಲಿ ತಮ್ಮ ಛಾಪು ತೋರಿಸಿದ ಹಾಸನದ ರಾಜಾರಾಯರು ಆ ಕಾಲದಲ್ಲೇ ಅಮೆರಿಕದ ವಿಶ್ವವಿದ್ಯಾಲಯಗಳ ಪ್ರಾಧ್ಯಾಪಕರಾಗಿದ್ದರು. ಕೇಳೋಣ ಎಚ್ ರಾಜಾರಾಯರ ಧ್ವನಿ.
1: ಶಬ್ದ ಅಂತನ್ಬಿಟ್ಟು ನಾವು ಸುಮ್ಮನೆ ಅಂತೀವಿ. ಒಂದು ಪದಾರ್ಥ ಇದೆ, ಒಂದು ಗ್ಲಾಸ್ ಇದೆ ನೋಡಿ. ಈ ಗ್ಲಾಸ್ ಅರ್ಥ ಮಾಡ್ಕೋಬೇಕಾದ್ರೆ ಅದು ಏನು, ಅದಕ್ಕೆ ಅದು ನೋಡೋದಕ್ಕೆ ನೋಡಿದಾಗ ನೋಡೋದು ಅದರ ಅದರ ಫಾರ್ಮ್ ಇದೆಯಲ್ಲ, ಅದಕ್ಕೆ ಏನು ಎಲ್ಲಿ ಕಟ್ ಮಾಡ್ತೀರಿ ಅದನ್ನ, ಎಲ್ಲಿ ನೋಡದೆ ಇಲ್ಲದೆ ಹೋದರೆ ಗ್ಲಾಸ್ ಇಲ್ಲ, ಗ್ಲಾಸ್ ಇಲ್ಲದೆ ಹೋದ್ರೆ ನಾನು ನೋಡೋದಿಲ್ಲ, ಅದನ್ನ ಎರಡು ಒಂದೇ, ಅದು ಎಲ್ಲಿ ಕಟ್ ಮಾಡ್ತೀರಿ ಆಗೋದಿಲ್ಲ. ಅದಕ್ಕೆ ನಾನು ಹೇಳೋದು ಅದ್ವೈತ ವೇದಾಂತದಲ್ಲಿ ಏನು ಹೇಳ್ತಾರೆ ಅಂತಂದರೆ ಎಲ್ಲರೂ ಮೋಕ್ಷ, ಎಲ್ಲರಿಗೂ ಮೋಕ್ಷ ಆಗಿದೆ, ಆಗಲಿ ಮೋಕ್ಷ ಸಿಕ್ಕಿದೆ, ಆದರೆ ಅವ್ರಿಗೆ ಗೊತ್ತಿಲ್ಲ. ಈಗ ಸುಮ್ಮನೆ ಅದು ಏನೋ ಅನುಭವ ನೋಡಿದ್ರೆ ಈ ಗ್ಲಾಸ್ ನೋಡಿ ನನ್ನ ಕಣ್ಣು ಮೇಲೆ ಹೋಗಿ ತಲೆ ಮೇಲೆ ನನ್ನ ಮನಸ್ಸಿಗೆ ಹೋಗಿ ಅಲ್ಲಿಂದ ಯಾವಾಗ ನಂಗೆ ತಿಳಿಯುತ್ತೋ ಆವಾಗ ಗ್ಲಾಸ್ ಆಗುತ್ತೆ ಅಂದರೆ ಅಲ್ಲಿಲ್ಲ, ಇಲ್ಲಿದೆ. ಯಾಕಂದರೆ ನಾನು ಒಂದು ವಿಷಯ ನೋಡಿ, ನಾವು ಮಾತಾಡ್ತಿದ್ವಿ, ಆ ಶಬ್ದ ಎಲ್ಲಿಂದ ಬರುತ್ತೆ ಅಂತ ಕೇಳಿದ್ರೆ ನಮಗೆ ನಿಜವಾಗ್ಲೂ ಆಶ್ಚರ್ಯವಾಗುತ್ತೆ. ಶಬ್ದ ಎಲ್ಲಿಂದ ಬರುತ್ತೆ? ಅದು ಪರವಾಕ್ಯ ಅಂತಂತಾರಲ್ಲ, ಪರ ಮಧ್ಯಮ ಆಮೇಲೆ ಇದು ಹೇಳ್ಬಿಟ್ಟು ಫೋರ್ ಪಾರ್ಟ್ಸ್ ಇದೆ, ಪಶ್ಯಂತಿ, ಆಮೇಲೆ ಇನ್ನೊಂದು ವೈಖಾರಿ, ಪರ ಪಶ್ಯಂತಿ, ಪರ ಮಧ್ಯಮ, ಪರ ಪಶ್ಯಂತಿ, ಮಧ್ಯಮ, ವೈಖಾರಿ ಅಂದ್ಬಿಟ್ಟು ಆ ಫೋರ್ ಲೆವೆಲ್ಸ್ ಅನ್ನು ನೋಡಿದ್ರೆ ಪರವಾಕ್ಯನೇ ನಿಜವಾದ ವಾಕ್ಯ. ಅದು ಎಲ್ಲಿಂದ ಬರುತ್ತೆ ಅಂತ ಯೋಚನೆ ಮಾಡಿದ್ರೆ ತಲೆ ತಿರುಗುತ್ತೆ. ಅದನ್ನು ಹೇಳೋದು, ನಿಮ್ಗೆ ಯಾವಾಗ ನಿಮ್ಮ ಶರೀರ ಇಲ್ವೋ, ನಿಮ್ಮ ಮನಸ್ಸಿಲ್ವೋ, ಅದೇ ಆವಾಗ ನಾವೊಂದು ಒಂದು ಇದೇ ಮಂಡ್ಯ ನಮ್ಮ ಗುರುದೊಂದು ಶ್ಲೋಕ ಹೇಳ್ತೀನಿ. ಜಾತಿ ನೀತಿ ಕುಲಗೋ ಕುಲಗೋತ್ರಮಿಲ್ಲಮೇ ನಾಮರೂಪ ಗುಣದೋಷ ಜಾತವಂ ದೇಶಕಾಲ ವಿಷಯಾದಿವರ್ತಿ ಜ್ಞಾನ್ ಏಕನ್ ಅದ್ವಯನ ನಾಮಯನ್ ಫಲನ್. ಜಾತಿ ಇಲ್ಲ, ನೀತಿ ಇಲ್ಲ, ಕುಲ ಇಲ್ಲ, ಗೋತ್ರ ಇಲ್ಲ, ಕಾಲ ಇಲ್ಲ, ದೇಶ ಇಲ್ಲ, ಒಳ್ಳೆಯದಿಲ್ಲ, ಕೆಟ್ಟದಿಲ್ಲ, ಕುಲಗೋತ್ರ ನಾಮರೂಪಗಳು ದೇಶಕಾಲ ವಿಷಯಾದಿ ವಿಷಯಾದಿವರ್ತಿನ ಐ ಆಮ್ ಬಿಯಾಂಡ್ ಆಲ್ ಆಲ್ ಕ್ಯಾಟಗರೀಸ್ ಅವನ್ ಏಕನ್ ಅದ್ವಯನ್ ಅನಾಮಯನ್ ಪರನ್. ಅದು ನನ್ನ ನಿಜವಾದ ಸತ್ಯ. ಸುಖವಾಗಿರಿ ಅಂದ್ಬಿಟ್ಟು ಅವ್ರ ಸುಖಕ್ಕೋಸ್ಕರ ಅದನ್ನು ಪಬ್ಲಿಷ್ ಮಾಡ್ತಾನೆ. ನೀವು ಯೋಚನೆ ಮಾಡ್ತಿರುವ ಕಮ್ಯುನಿಕೇಷನ್ ನಿಮ್ಮ ಜೊತೆ ನಿಮ್ಮ ಕೈಲೇ ಮಾಡಿಸ್ಕೊಂಡ್ರೆ ಅಂದರೆ ನೀವು ಏನು ಯೋಚನೆ ಮಾಡ್ತೀನೋ ಅದು ನೀವು ಅರ್ಥ ಆದರೆ ಅವು ಇನ್ನೊಬ್ರು ಹೇಳ್ಬೋದು ಅಲ್ವೇ ಅಲ್ವೇ. ಅದೇ ನಾ ಅದೇ ಹೇಳೋದು, ನೀವು ಸರಿಯಾಗಿ ಗಾಂಧೀಜಿ ನೋಡಿ ಯಾವಾಗಲೂ ತನಗೆ ತಾವೇ ಮಾತಾಡ್ತಾ ಇದ್ರು, ಹಾಗೆ ನಾವು ನಮಗೆ ತಾವೇ ಮಾತಾಡಿದ್ರೆ ಒಂದು ಪುಸ್ತಕ ಬರುತ್ತೆ. ಅದು ನಾವು ಸರಿಯಾಗಿ ಶುದ್ಧವಾಗಿ ಬಹಳ ಬಹಳ ಸತ್ಯವಾಗಿ ನಾವು ಹೇಳಿದ್ರೆ ಅದು ಎಲ್ಲರಿಗೂ ಅರ್ಥವಾಗುತ್ತೆ. ಯಾರು ತಿಳ್ಕೋಬಹುದು ಶಕ್ತಿ ಇದೆಯೋ ಅವ್ರಿಗೆ ಅರ್ಥವಾಗುತ್ತೆ. ನಾನು ಮಾಡಿರೋಂಥ ಎಕ್ಸ್ಪೆರಿಮೆಂಟ್ ಇಂಗ್ಲೀಷ್ನಲ್ಲಿ ಯಾರೂ ಮಾಡಿಲ್ಲ ಈ ಥರ ಅಂತ ಹೇಳ್ತಾರಪ್ಪ, ಹೇಳ್ತಾರೆ. ಅದು ಭಾಳ ಭಾಳ ಒರಿಜಿನಲ್ ಅಂತ ಹೇಳ್ತಾರೆ. ಅಂದರೆ ಅವ್ರು ಹೇಳೋದು, ನಾನು ಹೇಳ್ತೀನಿ ನನಗೆ ಅವ್ರು ಹೇಳೋದು ಹೇಳ್ತಾರೆ. ಬಹಳ ಕಷ್ಟಪಟ್ಟಿದ್ದೀನಿ ಅದಕ್ಕೋಸ್ಕರ, ಯಾಕೆಂದರೆ ನಾನು ಯಾವಾಗಲೂ ಸತ್ಯ ಹೇಳಬೇಕು ಅಂದ್ಬಿಟ್ಟು ಏನು ಮಾಡೋದು ಸತ್ಯದಿಂದ ಮಾಡಬೇಕು ಅಂದ್ಬಿಟ್ಟು ನಾನು ಯಾವ ವಾಕಿದೆಯೋ ಆ ವಾಕ್ಯನ್ನು ಸರಿಯಾಗಿ ಸತ್ಯವಾಗಿ ಹೇಳಬೇಕು ಅಂದ್ಬಿಟ್ಟು ಪ್ರಯತ್ನ ಪಟ್ಟಿದ್ದೀನಿ. ಅದರಿಂದ ಅದರ ಶಕ್ತಿ ಬರುತ್ತೆ, ಅಲ್ಲದೆ ಅದರ ಸತ್ಯವೂ ಬರುತ್ತೆ. ಅದು ಗುರುಗಳ ಆಶೀರ್ವಾದ.
0: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ವಿದ್ವಾಂಸರಾದ ಎಚ್ ರಾಜಾರಾವ್ ಅವರ ಧ್ವನಿ ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
2: ಸರ್ವೋದಯವಾಗಲಿ ಸರ್ವರಲಿ.
3: ಇದುವರೆಗೆ

0: ಈ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರು ಪ್ರಸಾರವನ್ನ ಕೇಳಿದ್ರಿ.
1: ಕನ್ನಡದ ಅಕ್ಷರ ಮಾಲೆ,
2: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠ ಶಾಲೆ.
3: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
2: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
3: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
2: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

ವಿಶ್ವದ ವಿದ್ಯಮಾನಗಳನ್ನು ತಿಳಿಯಲು ನಮಗೆ ಇಂಗ್ಲಿಷ್ ಬೇಕೇ ಬೇಕು. ಆದರೆ ಮಾತೃಭಾಷೆಯ ಶಕ್ತಿ ಸತ್ವ ಭಿನ್ನವಾದುದು.

ತಾಯ್ನುಡಿಯಲ್ಲಿರುವುದು ನಮ್ಮ ವ್ಯಕ್ತಿತ್ವದ ಛಾಯೆ, ಅಂತರಂಗದ ಬೆಳಕು. ಕನ್ನಡ ನಾಡಿಗೆ ಕನ್ನಡವೇ ಗತಿ ಎಂದಿದ್ದಾರೆ ಬಿಎಂ ಶ್ರೀಕಂಠಯ್ಯ.

0: ಎರಡೂವರೆ ಸಾವಿರ ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ.
1: ಕನ್ನಡವನ್ನು ಬಳಸೋಣ, ಕನ್ನಡವನ್ನು ಉಳಿಸೋಣ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಇದು ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲುಂದ್ರ 1.3 ಮೆಗಾಹರ್ಟ್ಸ್. ಸಮಯ ಆಗಿದೆ 6:18:14. ಸ್ನೇಹಿತರೆ, ಈಗ ಒಂದು ಪ್ರಕಟಣೆ. ಪ್ರಸಾರ ಭಾರತಿಯು ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಹುದ್ದೆಗೆ ಅರ್ಜಿ ಆಹ್ವಾನಿಸಿದೆ. ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ MBA ಮಾರ್ಕೆಟಿಂಗ್ ಅಥವಾ ಮ್ಯಾನೇಜ್ಮೆಂಟ್ ಮಾರ್ಕೆಟಿಂಗ್ನಲ್ಲಿ PG ಡಿಪ್ಲೊಮೆ ಮುಗಿಸಿ ಮೀಡಿಯಾ ಸೇಲ್ಸ್ನಲ್ಲಿ 1 ವರ್ಷದ ಅನುಭವ ಹೊಂದಿರುವ 35 ವರ್ಷದ ಒಳಗಿನ ಅಭ್ಯರ್ಥಿಗಳಿಗೆ ಈ ಒಂದು ಅವಕಾಶ. ಹುದ್ದೆಗಳ ವಿವರ: ಸೇಲ್ಸ್ ಡಿವಿಷನ್ ಬೆಂಗಳೂರು 2 ಹುದ್ದೆಗಳು, ದೂರದರ್ಶನ ಬೆಂಗಳೂರು 1 ಹುದ್ದೆ. ಈ ನೇಮಕಾತಿಯು ಶಾರ್ಟ್ ಟರ್ಮ್ ಅಲ್ಪಾವಧಿ ಒಪ್ಪಂದದ ಗುತ್ತಿಗೆ ಆಧಾರದಲ್ಲಿ ನಡೆಯಲಿದ್ದು, ಇದು ಸಂಪೂರ್ಣವಾಗಿ ಗುತ್ತಿಗೆ ಆಧಾರದಲ್ಲಿರುತ್ತದೆ. ಸೇಲ್ಸ್ನಲ್ಲಿ ಅನುಭವ ಹಾಗೂ ಆಸಕ್ತಿ ಹೊಂದಿರುವ ಅಭ್ಯರ್ಥಿಗಳಿಗೆ ಪ್ರಸಾರ ಭಾರತಿಯು ಅಧಿಕೃತ ಜಾಲತಾಣ https://avedan.prasarabharati.prasarbharati.prasarbharati.org ಈ ಒಂದು ಜಾಲತಾಣದಲ್ಲಿ ಆನ್ಲೈನ್ ಮೂಲಕ 5 ಅಕ್ಟೋಬರ್ ರ ಒಳಗೆ ಅರ್ಜಿ ಸಲ್ಲಿಸಬಹುದು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಎಫ್ಎಂ ರೇನ್ಬೋ ಕನ್ನಡ ಕಾಮನವಿಲ್ಲು ಕೇಳ್ತಾ ಇದ್ದೀರಾ. ಸಮಯ ಇನ್ನೇನು 6:20 ಆಗಲಿದೆ. 6:20ಕ್ಕೆ ಸರಿಯಾಗಿ ದೆಹಲಿ ಕೇಂದ್ರದಿಂದ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ.
2: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಿಕಾ ನಿಧಿ ಝಾ. ಆದೌ ಮುಖ್ಯಾ ವಾರ್ತಾ. ವಿಕಸಿತ ಭಾರತಸ್ಯ ಸಂಕಲ್ಪಾಯ ಸರ್ವಜನ ಸಹ

ಇದು ಎಫ್ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು. ಸಮಯ ಇದೆ 6:30. ಇನ್ನು ಕೆಲವೇ ಕ್ಷಣಗಳಲ್ಲಿ ಕೇಳಿ ಏಷ್ಯನ್ ಗೇಮ್ಸ್ 2026 ಅಪ್ಡೇಟ್ಸ್.

0: ಇದೆ. ಆಕಾಶವಾಣಿ ಮೂಲಕ ಹಾರೈಸಿ ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
1: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು, ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ ಸಣ್ಣ ತೆರೆಯ ಧಾರಾವಾಹಿ ನೆನಪು, ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ರಲ್ಲಿ.

ನೀವು ಟ್ಯೂನ್ ಮಾಡಿದ್ದೀರಾ 101.3 ಮೆಗಾಹರ್ಟ್ಸ್ನಲ್ಲಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು. ಸಮಯ ಆಗಿದೆ 6:39:42. ಇನ್ನು ಕೆಲವೇ ಕ್ಷಣಗಳಲ್ಲಿ ಅಂದರೆ 6:40 ಕ್ಕೆ ಸರಿಯಾಗಿ ಪ್ರದೇಶ ಸಮಾಚಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು: ಪೌರ ಕಾರ್ಮಿಕರಿಗೆ ಸೌಲಭ್ಯ ದೊರಕಿಸಲು ಸಚಿವ ಸಂಪುಟ ಉಪ ಸಮಿತಿ ರಚನೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭರವಸೆ. ಎಸ್ಐಆರ್ ಕರ್ತವ್ಯದಿಂದ ಶಿಕ್ಷಕರನ್ನು ಮುಕ್ತಗೊಳಿಸುವಂತೆ ಚುನಾವಣಾ ಆಯೋಗಕ್ಕೆ ಸಚಿವ ಮಧು ಬಂಗಾರಪ್ಪ ಮನವಿ. ಕರ್ನಾಟಕ ಸಿಂಗಾಪುರ ಕೈಗಾರಿಕಾ ಸಹಭಾಗಿತ್ವ ಕುರಿತಂತೆ ಸಚಿವ ಎಂಬಿ ಪಾಟೀಲ್ ಚರ್ಚೆ. ಬರಗಾಲ ಹಿನ್ನೆಲೆ ರಾಜ್ಯಕ್ಕೆ ಸಹಕಾರ ನೀಡಲು ಕೇಂದ್ರ ಸರ್ಕಾರ ಬದ್ಧ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸ್ಪಷ್ಟನೆ. ಹಾಗೂ ನಂದಿನಿ ಹಾಲಿನ ದರ ಏರಿಕೆ ವಿಚಾರ ನಾಳೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲು ಕೆಎಂಎಫ್ ನಿರ್ಧಾರ. ಪೌರ ಕಾರ್ಮಿಕರ ಭತ್ಯೆ ಹೆಚ್ಚಳ ಹಾಗೂ ಉಪಹಾರ ಭತ್ಯೆಯನ್ನು 35 ರೂಪಾಯಿಯಿಂದ 70 ರೂಪಾಯಿಗೆ ಏರಿಸಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಏರ್ಪಡಿಸಿದ್ದ ರಾಜ್ಯ ಮಟ್ಟದ ಪೌರ ಕಾರ್ಮಿಕರ ದಿನಾಚರಣೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಪೌರ ಕಾರ್ಮಿಕರಿಗೆ ಸೌಲಭ್ಯ ದೊರಕಿಸಲು ಸಚಿವ ಸಂಪುಟ ಉಪ ಸಮಿತಿ ರಚಿಸಲಾಗುವುದು ಎಂದು ತಿಳಿಸಿದ್ದಾರೆ. ಸಮಾಜ ಕಲ್ಯಾಣ ನಗರಾಭಿವೃದ್ಧಿ ಇಲಾಖೆಯ ಪ್ರಮುಖರನ್ನು ಉಪ ಸಮಿತಿಗೆ ನೇಮಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಪೌರ ಕಾರ್ಮಿಕರ ಮಕ್ಕಳ ಶಿಕ್ಷಣಕ್ಕಾಗಿ ಕೆಪಿಎಸ್ ಮಾದರಿಯಲ್ಲಿ ವಸತಿ ಶಾಲೆಗಳನ್ನು ನಿರ್ಮಾಣ ಮಾಡಲಾಗುವುದು, ಪ್ರತಿ ವರ್ಷ ಪೌರ ಕಾರ್ಮಿಕರ ದಿನಾಚರಣೆಯನ್ನು ಸರ್ಕಾರದ ವತಿಯಿಂದ ನಡೆಸಲಾಗುವುದು ಎಂದು ಘೋಷಿಸಿದ್ದಾರೆ. ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಕಾರ್ಯಕ್ಕೆ ಸರ್ಕಾರಿ ಹಾಗೂ ಅನುದಾನಿತ ಶಾಲೆಗಳ ಶಿಕ್ಷಕರನ್ನು ನಿಯೋಜಿಸುವುದರಿಂದ ಮಕ್ಕಳ ಶಿಕ್ಷಣಕ್ಕೆ ತೀವ್ರ ತೊಂದರೆ ಉಂಟಾಗುತ್ತಿದೆ ಎಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಶಿಕ್ಷಕರನ್ನು ಎಸ್ಐಆರ್ ಸೇರಿದಂತೆ ಇತರ ಸೇವಾ ಕಾರ್ಯಗಳಿಂದ ಹೊರಗಿಡಬೇಕು ಎಂದು ಒತ್ತಾಯಿಸಿದ್ದಾರೆ. ಚುನಾವಣಾ ಆಯೋಗಕ್ಕೆ ಪತ್ರ ಬರೆದಿದ್ದರೂ ಯಾವುದೇ ಸ್ಪಂದನೆ ದೊರೆತಿಲ್ಲ, ಆಯೋಗ ಮಾನವೀಯತೆ ಇಲ್ಲದಂತೆ ವರ್ತಿಸುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಇದು ಮಕ್ಕಳ ಫಲಿತಾಂಶದ ಮೇಲೂ ಪರಿಣಾಮ ಬೀರುವ ಸಾಧ್ಯತೆ ಇದೆ ಎಂದು ಆತಂಕ ವ್ಯಕ್ತಪಡಿಸಿದ್ದಾರೆ. ಇದೇ ಕಾರಣಕ್ಕೆ ಜಾತಿಗಣತಿ, ವಿವಿಧ ಸಮೀಕ್ಷೆಗಳು ಹಾಗೂ ಆಡಳಿತಾತ್ಮಕ ಸರ್ವೆ ಕಾರ್ಯಗಳಿಗೆ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳ ಶಿಕ್ಷಕರನ್ನು ಬಳಸಿಕೊಳ್ಳದಂತೆ ಹೊಸ ಮಸೂದೆ ರೂಪಿಸಲಾಗುತ್ತಿದೆ ಎಂದು ಮಾಹಿತಿ ನೀಡಿದ್ದಾರೆ.
1: ಟೀಚರ್ಸ್ನ ಅದರ್ ದನ್ ಟೀಚಿಂಗ್ ಯು ಶುಡಂಟ್ ಯೂಸ್, ಬೇರೆ ಕೆಲಸಕ್ಕೆ ನೀವು ಯೂಸ್ ಮಾಡಬಾರ್ದು ಅಂತ. ಏನೋ ಅನಿವಾರ್ಯವಾಗಿ ಕೆಲಸತಿ ಎಲೆಕ್ಷನಿಗೆ ಮಾತ್ರ ಅಂತ ಹೇಳಿದರೆ ಅನಿವಾರ್ಯವಾಗಿ ನಮ್ಮ ದೇಶದಲ್ಲಿ ನೀವು ಎಲ್ಲ ಡಿಪಾರ್ಟ್ಮೆಂಟಲ್ಲಿ ವಿಧಾನಸೌಧದಲ್ಲಿ ತಗೊಳ್ಳಿ, ಯಾವುದೇ ಆಫೀಸಲ್ಲಿ ತಗೊಳ್ಳಿ, ಅದರಲ್ಲಿ 60-70% ಎಲ್ಲ ಸರ್ಕಾರಿ ನೌಕರರು ಎಲ್ಲಿ ಕೆಲಸ ಇದ್ದೀರಾ ಅಂತ ಹೇಳಿದರೆ ಎಸ್ಐಆರ್ಎಲ್ಲಿ ಇದ್ದೀವಿ. ಸೊ ಯಾರಾದರೂ ಜನರು ಅರ್ಜಿ ತೊಗೊಂಡು ಹೋಗ್ಬೇಕಂದ್ರೂ ಆಗ್ತಾಯಿಲ್ಲ. ಅದಕ್ಕೆ ನನಗನ್ಸುತ್ತೆ ನಾವು ಶಿಕ್ಷಕರನ್ನು ಈ ಥರದ ದುರ್ಬಳಕೆ ಮಾಡಿದರೆ, ದುರ್ಬಳಕೆ ಅಂತಲೇ ಅನಿವಾರ್ಯವಾಗಿ ಹೇಳಬೇಕು, ಅದು ಬದಲಾವಣೆ ಮಾಡ್ತಕ್ಕಂಥದ್ದು ಮಾಡಬೇಕು. ಆಮೇಲೆ ಅಮೆಂಡ್ಮೆಂಟ್ ತಂದು ಮಾಡಬೇಕಾಯ್ತು, ಅಮೆಂಡ್ಮೆಂಟ್ ಆದಷ್ಟು ಬೇಗನೆ ಮಾಡ್ತೀವಿ.
0: ಕರ್ನಾಟಕ ಸಿಂಗಾಪುರ ಕೈಗಾರಿಕಾ ಸಹಭಾಗಿತ್ವಕ್ಕೆ ಮತ್ತಷ್ಟು ಬಲ ಬಂದಿದೆ. ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಸಿಂಗಾಪುರದಲ್ಲಿಂದು ಅಲ್ಲಿನ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವೆ ಗಾನ್ ಸಿಯೋ ಹುವಾಂಗ್ ಅವರೊಂದಿಗೆ ಮಾತುಕತೆ ನಡೆಸಿ ಏರೋಸ್ಪೇಸ್, ರಕ್ಷಣೆ, ಸೆಮಿಕಂಡಕ್ಟರ್, ವಾಯುಯಾನ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಕರ್ನಾಟಕ ಸಿಂಗಾಪುರ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ಕುರಿತಂತೆ ಚರ್ಚೆ ನಡೆಸಿದರು. ಇದೇ ವೇಳೆ ಬೆಂಗಳೂರಿನಲ್ಲಿ ನಡೆಯುವ ಜಾಗತಿಕ ಹೂಡಿಕೆದಾರರ ಸಮಾವೇಶದಲ್ಲಿ ಸಿಂಗಾಪುರದ ಉದ್ಯಮಿಗಳ ನಿಯೋಗ ಭಾಗವಹಿಸುವಂತೆ ಎಂಬಿ ಪಾಟೀಲ್ ಆಹ್ವಾನಿಸಿದ್ದಾರೆ. ಈ ನಡುವೆ ಸಿಂಗಾಪುರದಲ್ಲಿನ ಉದ್ಯಮಿ ರೋಹಿತ್ ಭಂಡಾರಿ ಅವರೊಂದಿಗೆ ಎಂಬಿ ಪಾಟೀಲ್ ರಾಜ್ಯದಲ್ಲಿ ಡೇಟಾ ಸೆಂಟರ್ ಹೂಡಿಕೆ ವಿಸ್ತರಣೆ ಕುರಿತು ಚರ್ಚೆ ನಡೆಸಿದ್ದಾರೆ. ಬೆಂಗಳೂರಿನ ಐಟಿಪಿಎಲ್ನಲ್ಲಿ ಈಗಾಗಲೇ 2,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಡೇಟಾ ಸೆಂಟರ್ ಅಭಿವೃದ್ಧಿಪಡಿಸುತ್ತಿರುವ ಸಂಸ್ಥೆಯು ರಾಜ್ಯದಲ್ಲಿ ಮತ್ತಷ್ಟು ಪರಿಸರ ಸ್ನೇಹಿ ಮತ್ತು ಅತ್ಯಾಧುನಿಕ ಡಿಜಿಟಲ್ ಮೂಲಸೌಕರ್ಯ ವಿಸ್ತರಿಸಲು ಆಸಕ್ತಿ ತೋರಿದೆ. ಬರಗಾಲ ಕುರಿತಂತೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಜೊತೆ ಇನ್ನೂ ಮಾತುಕತೆ ನಡೆಸಿಲ್ಲ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೆಲವು ರಾಜೀನಾಮೆ ನೀಡಿದ ಶಾಸಕರ ಕ್ಷೇತ್ರವನ್ನು ಬರಪೀಡಿತ ಎಂದು ಘೋಷಿಸಲಾಗಿದೆ, ಬರಪೀಡಿತ ಪ್ರದೇಶಗಳನ್ನು ಸಂಪೂರ್ಣವಾಗಿ ಇನ್ನೂ ಘೋಷಿಸಿಲ್ಲ ಎಂದು ರಾಜ್ಯ ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ರಾಜ್ಯಕ್ಕೆ ಸಹಕಾರ ನೀಡಲು ಕೇಂದ್ರ ಬದ್ಧವಾಗಿದ್ದು ತಕ್ಷಣಕ್ಕೆ ಎಸ್ಡಿಆರ್ಎಫ್ ನಿಧಿ ಬಳಸಿಕೊಳ್ಳುವಂತೆ ಸರ್ಕಾರಕ್ಕೆ ಸಲಹೆ ನೀಡಿದ್ದಾರೆ. ಕರ್ನಾಟಕದ ಜಿಐ ಭೌಗೋಳಿಕ ಸೂಚಕ ಮಾನ್ಯತೆ ಪಡೆದ ಗುಲ್ಬರ್ಗಾ ತೊಗರಿಬೇಳೆಯನ್ನು ಮಾಲ್ಡೀವ್ಸ್ಗೆ ರಫ್ತು ಮಾಡಲು ಕೇಂದ್ರ ಸರ್ಕಾರ ಅನುವು ಮಾಡಿಕೊಟ್ಟಿದೆ. ಪ್ರಸ್ತುತ ಮಾರುಕಟ್ಟೆ ದರ ಪ್ರತಿ ಕೆಜಿಗೆ 60 ರೂಪಾಯಿಗಳಷ್ಟಿದ್ದರೆ ರಫ್ತು ಆಧಾರಿತ ಮಾರ್ಗದ ಮೂಲಕ ರೈತರಿಗೆ ಪ್ರತಿ ಕೆಜಿಗೆ 82 ರೂಪಾಯಿ ಆದಾಯ ಲಭ್ಯವಾಗಲಿದೆ. ಈ ಉಪಕ್ರಮವು ರೈತ ಉತ್ಪಾದಕ ಸಂಸ್ಥೆಗಳಿಗೆ ರಫ್ತು ಆಧಾರಿತ ಮೌಲ್ಯ ಸರಪಳಿಗಳಲ್ಲಿ ಹೆಚ್ಚು ನಿಕಟವಾಗಿ ಭಾಗವಹಿಸಲು ಮತ್ತು ಉತ್ಪಾದಕರನ್ನು ಅಂತಾರಾಷ್ಟೀಯ ಮಾರುಕಟ್ಟೆಗಳೊಂದಿಗೆ ಸಂಪರ್ಕಿಸಲು ಅವಕಾಶವನ್ನು ಒದಗಿಸುತ್ತದೆ ಎಂದು ವಾಣಿಜ್ಯ ಸಚಿವಾಲಯ ತಿಳಿಸಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರಿನ KMF ಕೇಂದ್ರ ಕಚೇರಿಯಲ್ಲಿ ಇಂದು ನಡೆದ ಸಭೆಯಲ್ಲಿ ಹಾಲಿನ ದರ ಕನಿಷ್ಠ 10 ರೂಪಾಯಿ ಹೆಚ್ಚಳ ಮಾಡುವಂತೆ ಹಾಲು ಒಕ್ಕೂಟಗಳು ಮನವಿ ಮಾಡಿದೆ. ಸಭೆ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಬಮೂಲ್ ಅಧ್ಯಕ್ಷ ಡಿಕೆ ಸುರೇಶ್, ಕನಿಷ್ಠ 10 ರೂಪಾಯಿ ಹೆಚ್ಚಳ ಮಾಡುವಂತೆ ಮನವಿ ಸಲ್ಲಿಸಲಾಗಿದ್ದು ನಾಳೆ ಮುಖ್ಯಮಂತ್ರಿ ಭೇಟಿಯಾಗಿ ಪ್ರಸ್ತಾವನೆ ಸಲ್ಲಿಸಲಾಗುವುದು.

ಎಂದು ತಿಳಿಸಿದ್ದಾರೆ. ರೈತರ ಹಿತ ಕಾಪಾಡುವುದು ತಮ್ಮ ಉದ್ದೇಶ ಎಂದು ಹೇಳಿದ್ದಾರೆ. ಹಾಲಿನ ದರ ಏರಿಕೆ ಸಂಬಂಧ ಹಾಲು ಒಕ್ಕೂಟಗಳ ನಿಯೋಗ ಈಗಾಗಲೇ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿ ಚರ್ಚೆ ನಡೆಸಿತ್ತು. ಈ ವೇಳೆ ಪ್ರಸ್ತಾವನೆ ಸಲ್ಲಿಸುವಂತೆ ಕೆಎಂಎಫ್ಗೆ ಮುಖ್ಯಮಂತ್ರಿ ಸೂಚನೆ ನೀಡಿದ್ದರು. ಇದರ ಬೆನ್ನಲ್ಲೇ ಇಂದು ಒಕ್ಕೂಟಗಳು ಸಭೆ ನಡೆಸಿದ್ದು ಹಾಲಿನ ದರ ಏರಿಕೆ ಬಗ್ಗೆ ತೀರ್ಮಾನ ಕೈಗೊಂಡಿದ್ದಾರೆ. ಆರ್ಥಿಕ ನಿರ್ವಹಣೆಯಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಎಂದು ಮಾಜಿ ಮುಖ್ಯಮಂತ್ರಿ ಸಂಸದ ಬಸವರಾಜ ಬೊಮ್ಮಾಯಿ ಆರೋಪಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಂಚಿಕೊಂಡಿರುವ ಅವರು, ಮಾಜಿ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪ ಮತ್ತು ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರದಲ್ಲೂ ಇದೇ ತರ ಟಿಪ್ಪಣಿ ಬಂದಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಮ್ಮನ್ನು ರಕ್ಷಣೆ ಮಾಡಿಕೊಳ್ಳುವ ಪ್ರಯತ್ನ ಮಾಡಿದ್ದಾರೆ ಎಂದು ಹೇಳಿದ್ದಾರೆ. ಹಣಕಾಸಿನ ದುಸ್ಥಿತಿಯನ್ನು ಒಪ್ಪಿಕೊಂಡು ಕೂಡಲೇ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಅವರು ಆಗ್ರಹಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ವೇದಿಕೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಪಿಎಂ ಗತಿಶಕ್ತಿ ಯೋಜನೆಯ ಕುರಿತು ಒಂದು ನೋಟ ಇಲ್ಲಿದೆ. ಪಿಎಂ ಗತಿಶಕ್ತಿ ಯೋಜನೆಯು 2021 ಆರಂಭವಾಗಿದ್ದು, ದೇಶದ ರೈಲ್ವೆಗಳು, ಬಂದರುಗಳು, ವಿಮಾನ ನಿಲ್ದಾಣಗಳು, ಕೈಗಾರಿಕಾ ಕಾರಿಡಾರ್ಗಳು, ವಿದ್ಯುತ್ ಮಾರ್ಗಗಳು ಮತ್ತು ಲಾಜಿಸ್ಟಿಕ್ ಜಾಲದೊಂದಿಗೆ ಹೆದ್ದಾರಿಗಳನ್ನು ಜೋಡಿಸಲು ಸಹಕಾರಿಯಾಗಿದೆ. ಭಾರತೀಯ ಉತ್ಪನ್ನಗಳು ಜಾಗತಿಕವಾಗಿ ಉತ್ತಮವಾಗಿ ಸ್ಪರ್ಧಿಸುವಂತೆ ಆ ವೆಚ್ಚವನ್ನು ಕಡಿಮೆ ಮಾಡುವುದು ಈ ಯೋಜನೆಯ ಗುರಿಯಾಗಿದೆ. ಮುಂದಿನ 3 ವರ್ಷಗಳಲ್ಲಿ ಗತಿಶಕ್ತಿ ಸರಕು ಟರ್ಮಿನಲ್ಗಳನ್ನು ನಿರ್ಮಿಸಲು ಹಾಗೂ ನವೀನ ಮೆಟ್ರೋ ವ್ಯವಸ್ಥೆ ನಿರ್ಮಾಣ ವಿಧಾನಗಳನ್ನು ಅನುಷ್ಠಾನಗೊಳಿಸಲು ನಿರ್ಧರಿಸಲಾಗಿದೆ. ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ನಡೆದಿರುವ ಅಕ್ರಮಗಳ ಆರೋಪದ ಹಿನ್ನೆಲೆಯಲ್ಲಿ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ರಾಜೀನಾಮೆಗೆ ಆಗ್ರಹಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಾಳೆ ಪ್ರತಿಭಟನೆ ನಡೆಸಲು ಕಾಂಗ್ರೆಸ್ ನಿರ್ಧರಿಸಿದೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್, ಎರಡನೇ ಹಂತದಲ್ಲಿ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಪ್ರತಿಭಟನೆಗಳನ್ನು ನಡೆಸಲಾಗುವುದು ಎಂದು ಘೋಷಿಸಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇರುವ ರಾಜಕೀಯ ಪಕ್ಷಗಳು ಹೋರಾಟದಲ್ಲಿ ಪಾಲ್ಗೊಳ್ಳುವಂತೆ ಆಹ್ವಾನ ನೀಡಿದ್ದಾರೆ. 5 ದಿನಗಳ ಕಾಲ ನಿತ್ಯ 4,000 ಕ್ಯೂಸೆಕ್ ನೀರು ಬಿಡಲು ಸಿಡಬ್ಲ್ಯೂಆರ್ಸಿ ಶಿಫಾರಸು ಮಾಡಿರುವುದನ್ನು ಖಂಡಿಸಿ ಚಾಮರಾಜನಗರದಲ್ಲಿ ಕನ್ನಡ ಪರ ಹೋರಾಟಗಾರರು ಕಣ್ಣಿಗೆ ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೆ ನಡೆಸಿದರು. ಕಾವೇರಿ ನ್ಯಾಯಾಧಿಕರಣದ ತೀರ್ಪು ರಾಜ್ಯದ ರೈತರಿಗೆ ಹಾಗೂ ಜನರಿಗೆ ತೀವ್ರ ಅನ್ಯಾಯವೆಸಗಿದೆ. ನಾಡು, ನುಡಿ ಹಾಗೂ ಜಲದ ಹಿತಾಸಕ್ತಿಯನ್ನು ಬಲಗೊಡುವ ಇಂತಹ ಮಂಡಳಿಯ ಅಗತ್ಯವಿಲ್ಲ. ಕೂಡಲೇ ಅದನ್ನು ರದ್ದುಗೊಳಿಸಬೇಕು ಎಂದು ಆಗ್ರಹಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪೌರ ಕಾರ್ಮಿಕರಿಗೆ ಸೌಲಭ್ಯ ದೊರಕಿಸಲು ಸಚಿವ ಸಂಪುಟ ಉಪಸಮಿತಿ ರಚನೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭರವಸೆ. ಎಸ್ಐಆರ್ ಕರ್ತವ್ಯದಿಂದ ಶಿಕ್ಷಕರನ್ನು ಮುಕ್ತಗೊಳಿಸುವಂತೆ ಚುನಾವಣಾ ಆಯೋಗಕ್ಕೆ ಸಚಿವ ಮಧು ಬಂಗಾರಪ್ಪ ಮನವಿ. ಕರ್ನಾಟಕ ಸಿಂಗಾಪುರ ಕೈಗಾರಿಕಾ ಸಹಭಾಗಿತ್ವ ಕುರಿತಂತೆ ಸಚಿವ ಎಂಬಿ ಪಾಟೀಲ್ ಚರ್ಚೆ. ಬರಗಾಲ ಹಿನ್ನೆಲೆ ರಾಜ್ಯಕ್ಕೆ ಸಹಕಾರ ನೀಡಲು ಕೇಂದ್ರ ಸರ್ಕಾರ ಬದ್ಧ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸ್ಪಷ್ಟನೆ. ಹಾಗೂ ನಂದಿನಿ ಹಾಲಿನ ದರ ಏರಿಕೆ ವಿಚಾರ ನಾಳೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲು ಕೆಎಂಎಫ್ ನಿರ್ಧಾರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35 ಕ್ಕೆ.

ನೀವು ಕೇಳ್ತಾ ಇದ್ದೀರಾ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3 ಮೆಗಾಹರ್ಟ್ಸ್ನಲ್ಲಿ. ಸ್ಟುಡಿಯೋ ಸಮಯ ಸರಿಯಾಗಿ 6:51 ಆಗಿದೆ. ಮುಸ್ಸಂಜೆ ಹೊತ್ತಲ್ಲಿ ಮಧುರವಾದ ಕನ್ನಡ ಗೀತೆಗಳನ್ನ ಕೇಳ್ತಾ ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಸಾಗೋ ಸನ್ಸೆಟ್ ಸುರಭಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಈ ಹೊತ್ತಲ್ಲಿ

ನಿಮ್ಮ ಜೊತೆ ನಾನು ನಿಮ್ಮ ಆರ್ಜಿ ಕುಸುಮ. ಏನ್ ವಿಷಯ ಮಾತಾಡಬಹುದು ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ಅಂತ ನೀವು ಯೋಚನೆ ಮಾಡ್ತಾ ಇರಬಹುದು. ಇವತ್ತು ಸೆಪ್ಟೆಂಬರ್ 25. ಪ್ರತಿ ವರ್ಷ ಈ ದಿನವನ್ನ ವರ್ಲ್ಡ್ ಲಂಗ್ ಡೇ, ವಿಶ್ವ ಶ್ವಾಸಕೋಶ ದಿನ ಅಂತ ಆಚರಿಸಲಾಗುತ್ತೆ. ಶ್ವಾಸಕೋಶ, ಲಂಗ್ಸ್, ನಮ್ಮ ರೆಸ್ಪಿರೇಟರಿ ಸಿಸ್ಟಮ್ನ ಪ್ರಾಥಮಿಕ ಅಂಗಗಳು, ಪ್ರೈಮರಿ ಆರ್ಗನ್ಸ್. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ರೆಸ್ಪಿರೇಟರಿ ಸಿಸ್ಟಮ್ ಅಟ್ಮಾಸ್ಫಿಯರಲ್ಲಿರುವಂಥ ಆಕ್ಸಿಜನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನು ನಮ್ಮ ಬ್ಲಡ್ ಸ್ಟ್ರೀಮ್ಗೆ ಟ್ರಾನ್ಸ್ಫರ್ ಮಾಡುತ್ತೆ. ಆ್ಯಂಡ್ ನಮ್ಮ ಬ್ಲಡ್ ಸ್ಟ್ರೀಮ್ನಲ್ಲಿರುವಂಥ ಕಾರ್ಬನ್ ಡೈಆಕ್ಸೈಡ್ನ ಅಟ್ಮಾಸ್ಫಿಯರ್ಗೆ ರಿಲೀಸ್ ಮಾಡುತ್ತೆ. ಇದು ನಮ್ಮ ರೆಸ್ಪಿರೇಟರಿ ಸಿಸ್ಟಮ್, ಅಂದರೆ ಉಸಿರಾಟ ವ್ಯವಸ್ಥೆಯ ಫಂಕ್ಷನ್ ಆಗಿದೆ. ವಾತಾವರಣದಲ್ಲಿರುವಂಥ ಆಕ್ಸಿಜನ್ನ ನಮ್ಮ ದೇಹಕ್ಕೆ ಸಪ್ಲೈ ಮಾಡುವಂತಹ ಲಂಗ್ಸ್ಗೆ ಬೇಕಿರುವಂಥದ್ದು ಶುದ್ಧ ಗಾಳಿ. ಆದರೆ ನಮಗೆ ಸಿಗೋ ಗಾಳಿ ಶುದ್ಧವಾಗಿದೆಯಾ? ಎಷ್ಟು ಪಲ್ಯೂಟೆಡ್ ಆಗಿದೆ ಅಲ್ವಾ? ಗಾಳಿ ಅಟ್ ಪ್ರೆಸೆಂಟ್ ಎಷ್ಟು ಕಲುಷಿತವಾಗಿದೆ, ಎಷ್ಟು ಪಲ್ಯೂಟೆಡ್ ಆಗಿದೆ, ಅಥವಾ ಮುಂದೆ ಎಷ್ಟು ಪಲ್ಯೂಟ್ ಆಗಬಹುದು ಅನ್ನೋದನ್ನು ಅಪ್ರಾಕ್ಸಿಮೇಟ್ ಮಾಡುವಂಥದ್ದು, ಆ ಒಂದು ಅಪ್ರಾಕ್ಸಿಮೇಷನ್ನ ಏರ್ ಕ್ವಾಲಿಟಿ ಇಂಡೆಕ್ಸ್, AQI ಅಂತ ಕರೀತಾರೆ. ಗಾಳಿ ಈಗ ಸದ್ಯಕ್ಕೆ ಎಷ್ಟು ಪಲ್ಯೂಟ್ ಆಗಿದೆ, ಮುಂದೆ ಎಷ್ಟು ಪಲ್ಯೂಟ್ ಆಗಬಹುದು ಅನ್ನೋ ಒಂದರ ಅಪ್ರಾಕ್ಸಿಮೇಷನ್ನ AQI, ಏರ್ ಕ್ವಾಲಿಟಿ ಇಂಡೆಕ್ಸ್ ಅಂತ ಕರೀತಾರೆ. ಇವತ್ತಿನ ಸನ್ಸೆಟ್ ಸುರಭಿಯಲ್ಲಿ AQI ನ ಬಗ್ಗೆ ಮಾತಾಡ್ತಾ ಸಾಗೋಣ. ನೀವು ಕೂಡ AQI ನ ಬಗ್ಗೆ ನಿಮಗೆ ಗೊತ್ತಿರುವಂತಹ ಮಾಹಿತಿಯನ್ನು ನಮ್ಮ ಜೊತೆ ಹಂಚ್ಕೋಬಹುದು. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9480910031031.

ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಇವತ್ತು ನಾವು ಮಾತಾಡ್ತಾ ಇರುವಂಥ ವಿಷಯ AQI, ಏರ್ ಕ್ವಾಲಿಟಿ ಇಂಡೆಕ್ಸ್. ಇವತ್ತು ವಿಶ್ವ ಶ್ವಾಸಕೋಶ ದಿನ. ಶ್ವಾಸಕೋಶ ನಮ್ಮ ರೆಸ್ಪಿರೇಟರಿ ಸಿಸ್ಟಮ್ನ ಬಗ್ಗೆ ಮಾತಾಡ್ತಾ ಇದ್ದರೆ ನಮಗೆ ಮೊದಲು ನೆನಪಾಗೋದು ಗಾಳಿ, ನಾವು ಉಸಿರಾಡುವಂಥ ಗಾಳಿ. ಇದು ಎಷ್ಟು ಶುದ್ಧವಾಗಿದೆ ಅನ್ನೋದು ನಮ್ಮೆಲ್ರಿಗೂ ಗೊತ್ತೇ ಇದೆ. ಹಾಗಾಗಿ ಗಾಳಿಯ ಗುಣಮಟ್ಟವನ್ನು ಮೆಜರ್ ಮಾಡೋದಕ್ಕೆ ಸಾಧ್ಯ ಆಗೋದು ಈ AQI-ನಿಂದ, ಏರ್ ಕ್ವಾಲಿಟಿ ಇಂಡೆಕ್ಸ್. ಏರ್ ಪಲ್ಯೂಷನ್ ಲೆವೆಲ್, ವಾಯುಮಾಲಿನ್ಯ ಎಷ್ಟಿದೆ, ಅದರ ಲೆವೆಲ್ ಎಷ್ಟಿದೆ ಅಂತ ನೋಡೋದಕ್ಕೆ AQI ಮೆಜರ್ನ ಮಾಡಲಾಗುತ್ತೆ. ಸೊ ನಮ್ಮ ಗಾಳಿಯಲ್ಲಿ ಮಾಲಿನ್ಯಕಾರಕಗಳು ಜಾಸ್ತಿ ಆದಷ್ಟು, ಪಲ್ಯೂಟೆಂಟ್ಸ್ ಜಾಸ್ತಿ ಆದಷ್ಟು ಏರ್ ಪಲ್ಯೂಷನ್ ಹೆಚ್ಚಾಗುತ್ತೆ. ಏರ್ ಪಲ್ಯೂಷನ್ ಹೆಚ್ಚಾದಷ್ಟು AQI ಕೂಡ ಹೆಚ್ಚಾಗುತ್ತೆ. ಇದು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಬದಲಾಗ್ತಾ ಹೋಗುತ್ತೆ. ಒಂದೇ ಊರಿನಲ್ಲಿ ಒಂದೇ ಏರಿಯಾದಲ್ಲಿ AQI ಬದಲಾಗುತ್ತೆ. ಹಾಗೆ ಈ AQI-ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ ಸಿಂಪಲ್ಲಾಗಿ ಹೇಳೋದಾದರೆ, ಒಂದು ಸ್ಪೆಸಿಫೈಡ್ ಟೈಮ್ ಪೀರಿಯಡ್ನಲ್ಲಿ, ಒಂದಿಷ್ಟು ದಿನಗಳು ಅಥವಾ ಒಂದಿಷ್ಟು ಗಂಟೆಗಳಲ್ಲ ಲೆಕ್ಕದಲ್ಲಿ ತಗೊಳ್ಳೋದಾದರೆ, ಎಷ್ಟು ಪಲ್ಯೂಟೆಂಟ್ಸ್ ಕಾನ್ಸಂಟ್ರೇಷನ್ ಗಾಳಿಯಲ್ಲಿದೆ ಆ ಒಂದು ಸಮಯದಲ್ಲಿ, ಆ ಒಂದು ನಿಗದಿತ ಸಮಯದಲ್ಲಿ, ಅದು ಒಂದು ದಿನ ಆಗ್ಬೋದು ಅಥವಾ ಒಂದಷ್ಟು ಗಂಟೆಗಳಾಗ್ಬೋದು, ಆ ಒಂದು ಸ್ಪೆಸಿಫೈಡ್ ಟೈಮ್ ಪೀರಿಯಡ್ನಲ್ಲಿ ಗಾಳಿಯಲ್ಲಿ ಎಷ್ಟು ಮಟ್ಟದ ಎಷ್ಟು ಪಲ್ಯೂಟೆಂಟ್ಸ್ ಇದೆ, ಅದರ ಕಾನ್ಸಂಟ್ರೇಷನ್ ಎಷ್ಟಿದೆ ಅನ್ನೋದನ್ನು ಏರ್ ಮಾನಿಟರ್ ಅಥವಾ ಮಾಡೆಲ್ನಿಂದ ಕ್ಯಾಲ್ಕುಲೇಟ್ ಮಾಡ್ತಾರೆ. ಇದೆರಡು ಅಂದರೆ ಏರ್ ಪಲ್ಯೂಟೆಂಟ್ಸ್ ಆಗಿರ್ಬೋದು, ಅದರ ಕಾನ್ಸಂಟ್ರೇಷನ್, ಹಾಗೆ ಟೈಮ್, ಇದೆರಡೂ ಕೂಡ ಏರ್ ಪಲ್ಯೂಟೆಂಟ್ನ ಮಾಲಿನ್ಯಕಾರಕಗಳ ಡೋಸ್ನ ರೆಪ್ರೆಸೆಂಟ್ ಮಾಡುತ್ತೆ. ಅಂದರೆ ಎಷ್ಟು ಮಟ್ಟಿಗಿದೆ ಪಲ್ಯೂಟೆಂಟ್ಸ್ ಅನ್ನೋ ಕಾನ್ಸಂಟ್ರೇಷನ್ ಎಷ್ಟು ಟೈಮ್ನಲ್ಲಿ ಅನ್ನೋದು ಏರ್ ಪಲ್ಯೂಟ್ ಎಷ್ಟು ಆಗಿದೆ ಅನ್ನೋದರ ಒಂದು ಡೋಸ್ನ ಸಂಕೇತಿಸುತ್ತೆ, ಅದನ್ನು ರೆಪ್ರೆಸೆಂಟ್ ಮಾಡುತ್ತೆ. ಸೊ ಅದರ ಪ್ರಕಾರ ಯಾವೆಲ್ಲ ಹೆಲ್ತ್ ಎಫೆಕ್ಟ್ಸ್ ಆಗುತ್ತೆ ಅನ್ನೋದನ್ನು ಕೂಡ ತಿಳ್ಕೋಬಹುದು ರಿಸರ್ಚ್ನ ಮೂಲಕ. ಸೊ ಈ AQI ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಆಗಿರುತ್ತೆ, ಹಾಗೆ ಒಂದೇ ಪ್ರದೇಶದಲ್ಲೂ ಸಹ ಬೇರೆ ಬೇರೆ ಆಗಿರುತ್ತೆ. ಯಾಕಂದ್ರೆ ಗಾಳಿ ಒಂದೇ ರೀತಿ ಇರೋದಿಲ್ಲ, ಗಾಳಿಯಲ್ಲಿ ಧೂಳು ಹೆಚ್ಚಾಗಬಹುದು, ಹಾಗೆ ಹೊಗೆ ಆಗಬಹುದು, ಈ ರೀತಿ ಎಲ್ಲ ಪಲ್ಯೂಟೆಂಟ್ಸ್ ಹೆಚ್ಚಾದಾಗ ಗಾಳಿ ಕಲುಷಿತವಾಗುತ್ತೆ. ಸೊ ಒಂದೊಂದು ಟೈಮ್ ಪೀರಿಯಡ್ನಲ್ಲಿ ಒಂದೊಂದು ರೀತಿ ಇರುತ್ತೆ AQI. ಸೊ ಇದು ಬದಲಾಗ್ತಾನೆ ಇರುತ್ತೆ. ಹಾಗೆ AQI ಕೂಡ ಸಾಮಾನ್ಯವಾಗಿ ಮೆಜರ್ ಮಾಡುವಂಥ ಪಲ್ಯೂಟೆಂಟ್ಸ್ ಇರುತ್ತಲ್ಲ, ಆ ಒಂದು ಪಲ್ಯೂಟೆಂಟ್ಸ್ ಯಾವೆಲ್ಲ ಪಲ್ಯೂಟೆಂಟ್ಸ್ಗಳಿದೆ, ಯಾವೆಲ್ಲ ಮಾಲಿನ್ಯಕಾರಕಗಳಿದೆ ಅನ್ನೋದನ್ನು ತಿಳಿಸುತ್ತೆ. ಎಷ್ಟು ಪ್ರಮಾಣದಲ್ಲಿದೆ ಗಾಳಿಯಲ್ಲಿ, ಎಷ್ಟು ಪ್ರಮಾಣದಲ್ಲಿ ಬೆರೆತು ಹೋಗಿದೆ ಈ ಒಂದು ಮಾಲಿನ್ಯಕಾರಕಗಳು ಗಾಳಿಯಲ್ಲಿ ಅಂತ ಕೂಡ AQI ತಿಳಿಸುತ್ತೆ. ಎಷ್ಟಿದೆ ಅಂತ ತಿಳಿಸುತ್ತೆ, ಹಾಗೆ ಎಷ್ಟೆಲ್ಲ ಪಲ್ಯೂಟೆಂಟ್ಸ್ ಇದೆ ಅದು ಎಷ್ಟು ಪ್ರಮಾಣದಲ್ಲಿದೆ ಅಂತ ಕೂಡ ನಾವು AQI-ನಿಂದ ತಿಳ್ಕೋಬಹುದು. ಹಾಗೆ ಇದು ಒಂದೊಂದು ದೇಶದಲ್ಲಿ ಒಂದೊಂದು ರೀತಿ ಇರುತ್ತೆ. ಅಂದರೆ ಕೆನಡಾದಲ್ಲಿ ಅವರ ಒಂದು ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ಗೆ, ಅಂದರೆ ಅವರ ರಾಷ್ಟ್ರೀಯ ಏರ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ಒಂದೊಂದು ದೇಶಕ್ಕೆ ಒಂದೊಂದಾಗಿರೋದ್ರಿಂದ ಆ ಸ್ಟ್ಯಾಂಡರ್ಡ್ಸ್ಗೆ ಅನುಗುಣವಾಗಿ ಅವರ ದೇಶದ AQI ಇರುತ್ತೆ. ಸೊ ಈ ಪಲ್ಯೂಟೆಂಟ್ಸ್ ಇದೆಯಲ್ಲ AQI-ನಲ್ಲಿ ಗೊತ್ತಾಗುವಂಥ ಪಲ್ಯೂಟೆಂಟ್ಸ್ನ ಪ್ರಮಾಣ ಅಥವಾ ಆ ಪಲ್ಯೂಟೆಂಟ್ಸ್ ಯಾವೆಲ್ಲ ಗಾಳಿಯಲ್ಲಿ ಕಲುಷಿತವನ್ನು ಮಾಡ್ತಿದೆ, ಗಾಳಿಯನ್ನು ಕಲುಷಿತವಾಗಿಸೋದಕ್ಕೆ ಯಾವೆಲ್ಲ ಮಾಲಿನ್ಯಕಾರಕಗಳು ಕಾರಣ ಆಗ್ತಾ ಇದೆ ಅನ್ನೋದು ತಿಳ್ಕೋಬಹುದು ಅಂತ ಹೇಳಿದ್ನಲ್ಲ, ಆ ಸಾಮಾನ್ಯ ಪಲ್ಯೂಟೆಂಟ್ಸ್ ಯಾವುದೆಲ್ಲ ಇರಬಹುದು ಅಂತ ತಿಳ್ಕೊಳ್ಳೋಣ ಈ ಹಾಡಿನ ನಂತರ.

ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. AQI ಏರ್ ಕ್ವಾಲಿಟಿ ಇಂಡೆಕ್ಸ್ನ ಬಗ್ಗೆ ಮಾತಾಡ್ತಾ ಇದ್ದೀವಿ. ಒಂದಷ್ಟು ಸ್ಪೆಸಿಫೈಡ್ ಟೈಮ್ ಪಿರಿಯಡ್ನಲ್ಲಿ ಗಾಳಿಯಲ್ಲಿ ಪಲ್ಯೂಟೆಂಟ್ಸ್ನ ಪ್ರಮಾಣ ಕಾನ್ಸಂಟ್ರೇಷನ್ ಎಷ್ಟಿದೆ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡೋದೇ ಈ ಏರ್ ಕ್ವಾಲಿಟಿ ಇಂಡೆಕ್ಸ್ AQI. ಸೊ ಇದರಲ್ಲಿ ಗಾಳಿಯಲ್ಲಿರುವಂಥ ಪಲ್ಯೂಟೆಂಟ್ಸ್ಗಳನ್ನು ಮಾನಿಟರ್ ಮಾಡಲಾಗುತ್ತೆ ಅಂತ ಹೇಳ್ತಿದೆ. ಯಾವೆಲ್ಲ ಪಲ್ಯೂಟೆಂಟ್ಸ್ನ ಮಾಲಿನ್ಯಕಾರಕಗಳನ್ನ ಮಾನಿಟರ್ ಮಾಡಲಾಗುತ್ತೆ ಅಂದರೆ ವಿಶ್ವ ಆರೋಗ್ಯ ಸಂಸ್ಥೆ WHO ಒಂದು ಗೈಡ್ಲೈನ್ಸ್ನ ಕೊಟ್ಟಿದೆ. ಸೊ ಆ ಗೈಡ್ಲೈನ್ಸ್ ಆಗಾಗ ಒಂದಷ್ಟು ವರ್ಷಗಳ ನಂತರ ಅಪ್ಡೇಟ್ ಆಗ್ತಾ ಇರುತ್ತೆ. ಸೊ WHO ಗೈಡ್ಲೈನ್ಸ್ ಯಾವೆಲ್ಲ ಪಲ್ಯೂಟೆಂಟ್ಸ್ನ ಬಗ್ಗೆ ಗೈಡೆನ್ಸ್ ಕೊಡುತ್ತೆ, ಯಾವುದನ್ನೆಲ್ಲ ಮಾನಿಟರ್ ಮಾಡಬೇಕು ಅಂತ ಅದು ಗೈಡ್ ಮಾಡುತ್ತೆ ಅನ್ನೋದಾದರೆ, ಪರ್ಟಿಕ್ಯುಲೇಟ್ ಮ್ಯಾಟರ್ ಇದು PM, ಹಾಗೆ ಧೂಳಿನ ಕಣಗಳು ಅಂತೀವಲ್ಲ ಇದು ಪರ್ಟಿಕ್ಯುಲೇಟ್ ಮ್ಯಾಟರ್, ಹಾಗೆ ಅದರ ಜೊತೆಗೆ ಓಝೋನ್, ನೈಟ್ರೋಜನ್ ಡೈಆಕ್ಸೈಡ್, ಸಲ್ಫರ್ ಡೈಆಕ್ಸೈಡ್, ಹಾಗೆ ಕಾರ್ಬನ್ ಮೋನಾಕ್ಸೈಡ್, ಇದಿಷ್ಟನ್ನು ಇಷ್ಟು ಪಲ್ಯೂಟೆಂಟ್ಸ್ನು ಸಾಮಾನ್ಯವಾಗಿ AQI ನಲ್ಲಿ ಮಾನಿಟರ್ ಮಾಡೋದು. ಗಾಳಿಯಲ್ಲಿ ಮಾಲಿನ್ಯಕಾರಕಗಳ ಪ್ರಮಾಣ ಇಷ್ಟಿದೆ ಅನ್ನೋದರ ಮೇಲೆ AQI ಡಿಪೆಂಡ್ ಆಗುತ್ತೆ. ಯಾವಾಗೆಲ್ಲ AQI ಹೆಚ್ಚಾಗುತ್ತೆ ಅಂದರೆ, ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಟ್ರಾಫಿಕ್ನ ಸಮಯದಲ್ಲಿ ಈ ವೆಹಿಕಲ್ ಹೆಮಿಷನ್ಸ್ನಿಂದ ಬರುವಂತಹ ಹೊಗೆ ಧೂಳು ಇದೆಲ್ಲದರಿಂದ ಗಾಳಿಯಲ್ಲಿ ಈ ಪಲ್ಯೂಟೆಂಟ್ಸ್ನ ಪ್ರಮಾಣ ಹೆಚ್ಚಾಗುತ್ತೆ, ಗಾಳಿಯಲ್ಲಿ ಈ ಪಲ್ಯೂಟೆಂಟ್ಗಳು ಸೇರಿಕೊಳ್ಳುತ್ತೆ. ಹಾಗೆ ನಮಗೆ ಗೊತ್ತಿರೋ ಹಾಗೆ ಫ್ಯಾಕ್ಟ್ರಿಗಳಾಗಬಹುದು, ಈ ಪವರ್ ಪ್ಲಾಂಟ್ಸ್ ಆಗ್ಬೋದು, ಇದೆಲ್ಲದರಿಂದ ಬರುವಂತಹ ಧೂಳಿನಿಂದ, ಟಾಕ್ಸಿಕ್ ಗ್ಯಾಸಸ್ನಿಂದ, ಮತ್ತು ಮತ್ತಷ್ಟು ಧೂಳು ಅವೆಲ್ಲ ಸೇರಿ ಗಾಳಿ ಮತ್ತಷ್ಟು ಕಲುಷಿತ ಆಗ್ತಾ ಹೋಗುತ್ತೆ. ಹಾಗೆ ಕನ್ಸ್ಟ್ರಕ್ಷನಿಂದ ಕೂಡ ಧೂಳು ಗಾಳಿಯಲ್ಲಿ ಸೇರಿಕೊಳ್ಳುತ್ತೆ. ಇನ್ನು ರಸ್ತೆಯಲ್ಲಿ ನಡೀತಾ ಇರುವಂಥ ಎಷ್ಟೋ ಕನ್ಸ್ಟ್ರಕ್ಷನ್ ನಾವು ನೋಡ್ತಾನೆ ಇರ್ತೀವಿ ಪ್ರತಿದಿನ, ಅದೆಲ್ಲದರಿಂದನೂ ಸಹ ಧೂಳು ಗಾಳಿಯಲ್ಲಿ ಸೇರಿಕೊಂಡು ಮತ್ತಷ್ಟು ಪಲ್ಯೂಟ್ ಮಾಡುತ್ತೆ ಗಾಳಿಯನ್ನು. ಹಾಗೆ ಈ ಡ್ರೈ ವೆದರ್ ಇದ್ದಾಗ ಧೂಳು ಜಾಸ್ತಿ ಇರುತ್ತೆ, ನಮ್ಮೆಲ್ರಿಗೂ ಗೊತ್ತೇ ಇದೆ. ಈ ಡ್ರೈ ವೆದರಲ್ಲಿ ಧೂಳು ಜಾಸ್ತಿ ಆದಾಗ ಏನಾಗುತ್ತೆ, ಆ ಧೂಳು ಗಾಳಿಯಲ್ಲಿ ಸೇರಿಕೊಂಡಾಗ ಮತ್ತೆ ಅಷ್ಟು ಪಲ್ಯೂಟೆಂಟ್ಸ್ ಅಲ್ಲಿಗೆ ಸೇರಿಕೊಳ್ಳುವಂಥ ಚಾನ್ಸಸ್ ಇರುತ್ತೆ. ಅದೇ ಮಳೆಗಾಲದಲ್ಲಿ ಧೂಳಿನ ಪ್ರಮಾಣ ಕಡಿಮೆ ಅಂತಲೇ ಹೇಳ್ಬೋದು, ನಾವೆಲ್ಲ ನೋಡಿರ್ತೀವಿ. ಆದರೆ ಮಳೆ ಇಲ್ಲದೇ ಇದ್ದಂಥ ಸಮಯದಲ್ಲಿ ಧೂಳಿನ ಪ್ರಮಾಣ ಹೆಚ್ಚಾದಾಗ ಅದು ಗಾಳಿಯಲ್ಲಿ ಸೇರಿಕೊಳ್ಳೋದು ಹೆಚ್ಚಾಗುತ್ತೆ, ಆಗ ಈ ಪಲ್ಯೂಟೆಂಟ್ಸ್ ಗಾಳಿಯಲ್ಲಿ ಸೇರಿಕೊಳ್ಳುತ್ತೆ. ಇನ್ನು ಯಾವಾಗೆಲ್ಲ ಈ ಪಲ್ಯೂಟೆಂಟ್ಸ್ ಗಾಳಿಯಲ್ಲಿ ಸೇರಿಕೊಂಡು ಗಾಳಿಯನ್ನು ಕಲುಷಿತವಾಗಿಸುತ್ತೆ ಅಂತ ಅಂದರೆ, ಈ ಓಪನ್ ಪ್ಲೇಸ್ಗಳಲ್ಲಾಗಬಹುದು, ನೀವೆಲ್ಲ ನೋಡಿರ್ತೀರ ಕಸವನ್ನು ಸುಡೋದಾಗಿರಬಹುದು, ಹಾಗೆ ವೇಸ್ಟ್ನ ಬರ್ನ್ ಮಾಡ್ತಾರೆ, ಇದೆಲ್ಲ ಅಗ್ರಿಕಲ್ಚರಲ್ ವೇಸ್ಟ್ ಆಗ್ಬೋದು, ಇದೆಲ್ಲವನ್ನ ಬರ್ನ್ ಮಾಡೋದು, ಇದೆಲ್ಲದರಿಂದನೂ ಕೂಡ ಹೊಗೆ ಧೂಳು ಕಣಗಳೆಲ್ಲ ಸೇರಿ ಒಂದಷ್ಟು ಗ್ಯಾಸಸ್ ಎಲ್ಲ ಸೇರಿ ಒಂದು ಗಾಳಿ, ನಾವು ಸೇವಿಸುವಂತಹ ಗಾಳಿಯನ್ನು, ನಾವು ಉಸಿರಾಡುವಂತಹ ಗಾಳಿಯನ್ನು ಕಲುಷಿತವಾಗಿಸ್ತಾ ಇರುತ್ತೆ. ಸೊ ಅಂಥ ಟೈಮ್ನಲ್ಲೆಲ್ಲ ಈ AQI ಹೆಚ್ಚಾಗುತ್ತೆ. ಹಾಗೆ ನಾವು ಕಾಡಿನಲ್ಲಿ ನೋಡಿದ ಹಾಗೆ ಕಾಡ್ಗಿಚ್ಚು, ವೈಲ್ಡ್ ಲೈಫ್ ಫೈರ್ನ ನಾವು ನೋಡಬಹುದು, ಹಾಗೆ ಡಸ್ಟ್ ಸ್ಟಾರ್ಮ್ಸ್ ಇದೆಲ್ಲದರಿಂದನೂ ಕೂಡ ಬಹಳ ದೊಡ್ಡ ಪ್ರಮಾಣದ ಹೊಗೆ ಬಂದಾಗ ಏನಾಗುತ್ತೆ, ಆ ಒಂದು ಹೊಗೆಯಲ್ಲಿರುವಂತಹ ಕಣಗಳು, ಪಾರ್ಟಿಕ್ಯುಲೇಟ್ ಮ್ಯಾಟರ್ ಇದೆಲ್ಲವೂ ಬಹಳ ಬೇಗ ಗಾಳಿಯಲ್ಲಿ ಸೇರಿಕೊಳ್ಳುತ್ತೆ. ಅಂಥ ಸಮಯದಲ್ಲಿ AQI ಹೆಚ್ಚಾಗುತ್ತೆ. ಈ AQI ಹೆಚ್ಚಾದಾಗಲೂ ಕೂಡ ಅದಕ್ಕೊಂದು ಲಿಮಿಟ್ಸ್ ಅಂತ ಇರುತ್ತೆ, ಇಷ್ಟು ಪ್ರಮಾಣದಲ್ಲಿ ಇದ್ದಾಗ ಅದು ಸೇಫ್, ಇಷ್ಟಿದ್ದಾಗ ಅದು ಓಕೆ, ಇಷ್ಟಿದ್ರೆ ಅದು ಇರಬಾರ್ದಂತ ಒಂದು ಜಾಗ, ಆ ರೀತಿಯೆಲ್ಲ ಇರುತ್ತೆ. ಸೊ AQI ಎಷ್ಟಿದ್ರೆ ಅದು ನಮ್ಮ ಹೆಲ್ತ್ಗೆ ಒಳ್ಳೆಯದು, ಎಷ್ಟಿರಬಾರ್ದು, ಎಷ್ಟು ಮಿತಿ ಮೀರಬಾರ್ದು, ಇದೆಲ್ಲದರ ಬಗ್ಗೆ ಮಾತಾಡ್ತಾ ಸಾಗೋಣ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ಚಪ್ಪಾಳೆ ಚಿತ್ರದ ಈ ಹಾಡಿನ ನಂತರ.

0: ಸೇರ್ತೀಯ ಅಲ್ವಾ ಬಚ್ಚಿಕ
1: ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ಏರ್ ಕ್ವಾಲಿಟಿ ಇಂಡೆಕ್ಸ್ AQI ನ ಬಗ್ಗೆ ಮಾತಾಡ್ತಾ ಇದ್ದೀವಿ. AQI ಎಷ್ಟಿದ್ರೆ ಸೇಫ್ ಅಥವಾ ಎಷ್ಟಿದ್ರೆ ಅದು ಇರಬಾರ್ದಂತಹ ಒಂದು ಜಾಗ ಅಂತ ತಿಳಿಸುತ್ತೆ, ಅದು ತಿಳ್ಕೊಳ್ಳೋಣ ನಾವು ಅಂತ ಹೇಳಿದ್ದೆ. AQI ನ ಮಟ್ಟ 0 to 50 ಇದ್ದರೆ ಅದು ಉತ್ತಮವಾದ ಗಾಳಿ, ಶುದ್ಧವಾದ ಗಾಳಿ ಅಲ್ಲಿ ಇರಬಹುದು, ಅಲ್ಲಿ ಇದ್ದರೆ ಯಾವುದೇ ರೀತಿ ಹೆಲ್ತ್ ಪ್ರಾಬ್ಲಮ್ಸ್ ಆಗೋದಿಲ್ಲ ಅಂತ ಅರ್ಥ. ಹಾಗೆ 51 to 100 ಒಳಗಡೆ ಇದ್ದರೆ AQI, ಆಗ ಅದು ಮಧ್ಯಮ ಪ್ರಮಾಣದ ಒಂದು ಗಾಳಿ ಅಂತ ಹೇಳ್ಬೋದು, ಮಾಡ್ರೇಟ್ ಆಗಿರುವಂತಹ ಗಾಳಿ. ಅಲ್ಲಿ ಪಲ್ಯೂಟೆಂಟ್ಸ್ ಇದ್ರೂ ಸಹ ಅದೊಂದು ಮಾಡ್ರೇಟ್ ಲೆವೆಲ್ನಲ್ಲಿದೆ, ಹಾಗಾಗಿ ಪರವಾಗಿಲ್ಲ ಇರಬಹುದು ಅಂತ ಹೇಳುವಂತಹದ್ದು. ಹಾಗೆ 101 to 150 ಇದ್ರೆ ಅದು ಸೆನ್ಸಿಟಿವ್ ಗ್ರೂಪ್ಗಳಿಗೆ ಅನ್ಹೆಲ್ತಿ, ಅನಾರೋಗ್ಯಕರ ಗಾಳಿ ಅಂತ ಅರ್ಥ. ಈ ಸೆನ್ಸಿಟಿವ್ ಗ್ರೂಪ್ ಅಂದರೆ ಹಿರಿಯರಾಗಿರಬಹುದು, ಮಕ್ಕಳಾಗಬಹುದು, ಅಥವಾ ಈ ಉಸಿರಾಟದ ಸಮಸ್ಯೆ ಇರುವಂತಹ ವ್ಯಕ್ತಿಗಳಾಗಬಹುದು, ಅಥವಾ ಹೃದಯ ಸಂಬಂಧಿ ಸಮಸ್ಯೆ ಇರುವಂತಹ ವ್ಯಕ್ತಿಗಳು, ಇವರೆಲ್ಲರೂ ಸಹ ಸೆನ್ಸಿಟಿವ್ ಗ್ರೂಪ್ಗೆ ಸೇರ್ತಾರೆ. ಅಂಥವರು AQI 101 to 150 ಒಳಗಡೆ ಇದ್ದರೆ ಆಗ ಅಂಥವರು ಸೇವಿಸುವಂತಹ ಗಾಳಿ ಅನಾರೋಗ್ಯಕರವಾಗಿದೆ, ಹಾಗಾಗಿ ಅದು ಅವರ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅನ್ನೋದನ್ನು ಸೂಚಿಸುತ್ತೆ ಇಷ್ಟು ಪ್ರಮಾಣದ AQI. ಅಂತಹ ಸಮಯದಲ್ಲಿ ಹೊರಗಿನ ಓಡಾಟವನ್ನು ಅವರು ಕಡಿಮೆ ಮಾಡಬೇಕಾಗತ್ತೆ. ಹಾಗೆ ಇದಕ್ಕಿಂತ ಮೀರಿ ಅಂದರೆ 150 ಹೆಚ್ಚಾಗಿದ್ದರೆ, 151 to 200 AQI ಇದ್ದರೆ ಅದು ಸಂಪೂರ್ಣವಾಗಿ ಅನಾರೋಗ್ಯಕರವಾದಂತಹ ಒಂದು ಗಾಳಿ ಅಂತ ಹೇಳ್ತಾರೆ. ಹಾಗೆ 201 to 300 AQI ಇದ್ದಾಗ ಅದು ವೆರಿ ಅನ್ಹೆಲ್ತಿ, ಬಹಳ ಅನಾರೋಗ್ಯಕರವಾದಂತಹ ಗಾಳಿ ಅಂತ ಹೇಳಲಾಗುತ್ತೆ. ಇನ್ನು 301 ಹೆಚ್ಚಿದ್ರೆ ಅದು ಅಪಾಯಕಾರಿ ಗಾಳಿ ಅಂತ ಹೇಳಲಾಗುತ್ತೆ. ಸೊ ಇಷ್ಟು ಒಂದು AQI ಯಾವ್ಯಾವ ಒಂದು ಅಂಶ ನೋಡ್ತಾರೆ ಅಂದರೆ ಪಲ್ಯೂಟೆಂಟ್ಸ್ನ ಕಾನ್ಸಂಟ್ರೇಷನ್ ನೋಡ್ತಾರೆ, ಹಾಗೆ ಅದು ಏರ್ ಕ್ವಾಲಿಟಿನ ಡಿಫೈನ್ ಮಾಡುತ್ತೆ, ಅದರ ನಂತರ AQI ಎಷ್ಟಿದ್ರೆ ಅದು ಜನರಿಗೆ ಸೇಫ್ ಅಂತ ಕೂಡ ನೋಡಲಾಗುತ್ತೆ. ಹಾಗಾಗಿ 0 to 50 ಒಳಗಡೆ ಇದ್ದರೆ AQI, ಆಗ ಅದು ನಾವು ಸೇವಿಸುವಂತಹ ಗಾಳಿ ಉತ್ತಮವಾಗಿದೆ ಅಂತ ಅರ್ಥ. ಆದರೆ ಇತ್ತೀಚೆಗೆ ಅದಕ್ಕಿಂತ ಹೆಚ್ಚಾಗಿರುವಂತಹ AQI ನಾವು ಎಲ್ಲ ಪ್ರದೇಶದಲ್ಲೂ ನೋಡ್ತಾ ಇದ್ದೀವಿ. ಇದು ಆಗಾಗ ಬದಲಾಗ್ತಾನೆ ಇರುತ್ತೆ. ಇವತ್ತು ಇದ್ದಂತಹ AQI ಇನ್ನು ಸ್ವಲ್ಪ ಹೊತ್ತಿಗೆ ಇಲ್ಲದೆ ಇರಬಹುದು, ಈಗ ಒಂದು ಗಂಟೆಯ ನಂತರ ಆ AQI ಕಮ್ಮಿ ಆಗಬಹುದು. ಯಾವಾಗ ಈ ವಾಹನದ ಓಡಾಟ ಜಾಸ್ತಿ ಇರುತ್ತೆ, ವಾಹನದ ಸಂಚಾರ ದಟ್ಟಣೆ ಜಾಸ್ತಿ ಇರುತ್ತೆ, ಅಂತ ಸಮಯದಲ್ಲಿ ಈ AQI ಗಾಳಿಯ ಗುಣಮಟ್ಟ ಕೂಡ ಕಡಿಮೆ ಇರುತ್ತೆ. ಯಾಕಂದರೆ ಹೊಗೆ, ಬಹಳ ದೊಡ್ಡ ಪ್ರಮಾಣದ ಧೂಳು ಇದೆಲ್ಲವೂ ಸೇರಿಕೊಳ್ಳೋದ್ರಿಂದ ಆಗ ಗಾಳಿ ಕಲುಷಿತವಾಗಿರುತ್ತೆ. ಹಾಗೆ ಓಡಾಟದ ಪ್ರಮಾಣ, ವಾಹನಗಳ ಓಡಾಟ, ಸಂಚಾರ ದಟ್ಟಣೆ ಕಡಿಮೆ ಆದಂಥ ಸಮಯದಲ್ಲಿ ರಾತ್ರಿ ಹೊತ್ತು ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಕೂಡ ಹೇಳ್ಬೋದು. ಸೊ ಇದೆಲ್ಲವೂ ಕೂಡ ಆಗಾಗ ಬದಲಾಗ್ತಾ ಇರುತ್ತೆ. ಹಾಗೆ ಇದು ಬಹಳಷ್ಟು ಫ್ಯಾಕ್ಟರ್ಸ್ನ ಮೇಲೆ ಡಿಪೆಂಡ್ ಆಗಿರುತ್ತೆ. ಈ AQI ಕಮ್ಮಿ ಇರುವಂತಹ ಸ್ಥಳಗಳಲ್ಲಿ ಇರೋದು ಆದಷ್ಟು ಸುರಕ್ಷಿತವಾಗಿರುತ್ತೆ ಜನರಿಗೆ, ಅವರ ಆರೋಗ್ಯ ವಿಷಯಕ್ಕೆ ಅಂತ ಹೇಳ್ತಾರೆ. ಮತ್ತಷ್ಟು ಈ ವಿಷಯದ ಬಗ್ಗೆ ಮಾತಾಡ್ತಾ ಸಾಗೋಣ ಸಂಚಾರಿ ಸಿನಿಮಾದ ಈ ಹಾಡಿನ ನಂತರ.

ನೀವು ಕೇಳ್ತಾ ಇದ್ದೀರಾ ಎಫ್ ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ 1.3 ಮೆಗಾಹರ್ಟ್ಸ್ನಲ್ಲಿ ನಾವಿದ್ದೀವಿ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ. ಇವತ್ತು ನಾವು ಮಾತಾಡ್ತಾ ಇರೋಂಥ ವಿಷಯ ಏರ್ ಕ್ವಾಲಿಟಿ ಇಂಡೆಕ್ಸ್, ಗಾಳಿಯ ಗುಣಮಟ್ಟದ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ದೀವಿ. AQI ನ ಬಗ್ಗೆ ಮಾತಾಡ್ತಾ ಇದ್ರೆ ಇಷ್ಟೊಂದು ವಿಷಯಗಳು ಗೊತ್ತಾಗುತ್ತೆ, ಹಾಗೆ ಇದನ್ನು ನಾವು ಕೂಡ ಚೆಕ್ ಮಾಡಬಹುದಾ ಅಂತ ಸ್ನೇಹಿತರು ಸಂದೇಶವನ್ನು ಕಳಿಸಿ ಕೇಳ್ತಾ ಇದ್ದಾರೆ. ಹೌದು, ನಾವು ಕೂಡ ಚೆಕ್ ಮಾಡಬಹುದು. ಇದಕ್ಕೆ ನಾವು ಚೆಕ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂದರೆ ಅದು ರಿಸರ್ಚ್ ಮಾಡಬೇಕಾಗತ್ತೆ, ಸೈಂಟಿಸ್ಟ್ ನೋಡಬೇಕಾಗತ್ತೆ. ನಾವು ಅವರು ತಿಳಿಸಿರುವಂಥ ರಿಪೋರ್ಟ್ನ ನೋಡೋದಕ್ಕೆ ಸಾಧ್ಯ ಅಷ್ಟೇ, ನಾವು ಚೆಕ್ ಮಾಡೋದಕ್ಕಾಗಲ್ಲ ಅಂತ ಯಾರು ಹೇಳಿದರು? ನಾವು ಕೂಡ ಚೆಕ್ ಮಾಡಬಹುದು, ನಮ್ಮ ಫೋನ್ನಲ್ಲೇ ನಾವು ಚೆಕ್ ಮಾಡ್ಬೋದು. ಫೋನಲ್ಲಿ ಅದಕ್ಕೆ ಅಂತ ಸಾಕಷ್ಟು ಆ್ಯಪ್ಗಳಿದೆ. ಇಲ್ಲ ಅಂತ ಅಂದರೂ ಫೋನಲ್ಲಿ ಬೈ ಡಿಫಾಲ್ಟ್ ಆಗಿ ವೆದರ್ ಆ್ಯಪ್ ಇದ್ದೇ ಇರುತ್ತೆ, ಎಲ್ಲರ ಮೊಬೈಲಲ್ಲೂ ಇದ್ದೇ ಇರುತ್ತೆ ಅಲ್ವಾ. ಅದರಲ್ಲೂ ಕೂಡ ನಾವು AQI ನ ನೋಡಬಹುದು. ಟೆಂಪ್ರೇಚರ್ನ ನಾವು ನೋಡ್ತಾ ಇರ್ತೀವಲ್ವಾ ನಮ್ಮ ಫೋನ್ನಲ್ಲಿ, ಹಾಗೇ ಅದ್ರ ಜೊತೆಗೆ AQI ಕೂಡ ಡಿಸ್ಪ್ಲೇ ಆಗುತ್ತೆ, ಎಷ್ಟಿದೆ ನಮ್ಮ ಒಂದು ಏರಿಯಾದಲ್ಲಿ ಅಥವಾ ನಾವಿರುವಂಥ ಒಂದು ಜಾಗದಲ್ಲಿ ಅಂತ ಅಲ್ಲಿ ಡಿಸ್ಪ್ಲೇ ಆಗ್ತಾನೆ ಇರುತ್ತೆ. ಅದು ಯಾವ ಪ್ರಮಾಣದಲ್ಲಿದೆ, ಅದು ಎಷ್ಟು ಒಳ್ಳೆಯದಾ ಅಥವಾ ಎಷ್ಟಿದೆ, ಎಷ್ಟಿರಬೇಕು ಅದು ಕೂಡ ತೋರಿಸುತ್ತೆ. ಅದು 0-50 ಇದ್ದಾಗ ಗುಡ್ ಅಂತ ಒಂದು ಮೆಸೇಜ್ ಡಿಸ್ಪ್ಲೇ ಆಗುತ್ತೆ, ಹಾಗೆ ಅದಕ್ಕಿಂತ ಹೆಚ್ಚಾಗಿದ್ದಾಗ ಸ್ಯಾಟಿಸ್ಫ್ಯಾಕ್ಟ್ರಿ ಅಂತ ಹೇಳುತ್ತೆ, ಕೆಲವೊಂದು ಸಲ ತುಂಬ ಹೆಚ್ಚಾಗಿದ್ದಾಗ ಅಟ್ ರಿಸ್ಕ್ ಅಂತ ಒಂದಷ್ಟು ಮೆಸೇಜ್ಗಳು ಡಿಸ್ಪ್ಲೇ ಆಗುತ್ತೆ. AQI ಲೆವೆಲ್ಸ್ನ ಜೊತೆಗೆ ಈ ರೀತಿಯ ಮೆಸೇಜಸ್ ಸಹ ಡಿಸ್ಪ್ಲೇ ಆಗುತ್ತೆ. ಏರ್ ಕ್ವಾಲಿಟಿ ಹೇಗಿದೆ ಅನ್ನೋದನ್ನು ನಮಗೆ, ನಮ್ಮ ಸುತ್ತಲೂ ಇರುವಂತಹ ಒಂದು ಗಾಳಿಯ ಗುಣಮಟ್ಟ ಹೇಗಿದೆ ಅನ್ನೋದನ್ನು ನಮಗೆ ಈ AQI ನಮ್ಮ ಫೋನ್ನಲ್ಲೂ ಕೂಡ ತಿಳಿಸುತ್ತೆ. ಹಾಗೆ AQI ಚೆಕ್ ಮಾಡುವಾಗ ಏರ್ ಕ್ವಾಲಿಟಿನ ನಾವು ಕ್ಲಿಕ್ ಮಾಡ್ತು ಅಂತ ಅಂದರೆ, ಆಗ ಯಾವೆಲ್ಲ ಪ್ರೈಮರಿ ಪೊಲ್ಯೂಟೆಂಟ್ಸ್ಗಳು, ಪ್ರಾಥಮಿಕವಾಗಿ ಯಾವೆಲ್ಲ ಮಾಲಿನ್ಯಕಾರಕಗಳು ಗಾಳಿಯಲ್ಲಿ ಸೇರಿಕೊಂಡಿದೆ, ಅದು ಎಷ್ಟು ಪ್ರಮಾಣದಲ್ಲಿದೆ ಅಂತ ಕೂಡ ನಮಗೆ ಈ ಒಂದು ಫೋನ್ನ ಆ್ಯಪ್ನಲ್ಲಿ ನಾವು ನೋಡಬಹುದು. ವೆದರ್ ಆ್ಯಪ್ನಲ್ಲಿ AQI ನಾವು ಚೆಕ್ ಮಾಡಿ ತಿಳ್ಕೊಬಹುದು. ಹಾಗಾಗಿ ನಮಗೆ ತಿಳ್ಕೊಳ್ಳೋದಕ್ಕೆ ಸಾಧ್ಯನಾ ಅಂತ ಸ್ನೇಹಿತರು ಕೇಳಿದರು, ಆ ವಿಷಯಕ್ಕೆ ಈ ಒಂದು ಎಕ್ಸ್ಪ್ಲನೇಷನ್ನ ಕೊಟ್ಟಿದ್ದೀನಿ. ಸೊ ನೀವು ಕೂಡ ನಿಮ್ಮ ಫೋನಲ್ಲಿ ಚೆಕ್ ಮಾಡಿ ನೋಡಬಹುದು. ವೆದರ್ ಆ್ಯಪ್ನ ನೀವು ಆಗಾಗ ನೋಡ್ತಿರ್ತೀರ, ರಿಫ್ರೆಶ್ ಮಾಡ್ತಿರ್ತೀರ ಅಲ್ವಾ, ಅದೇ ಆ್ಯಪ್ನಲ್ಲೇ ನೀವು AQI ನ ಕೂಡ ನೋಡಬಹುದು. ಏರ್ ಕ್ವಾಲಿಟಿ ಎಷ್ಟಿದೆ, ಪೊಲ್ಯೂಟೆಂಟ್ಸ್ ಯಾವುದೆಲ್ಲ ನಮ್ಮ ಗಾಳಿಯಲ್ಲಿ, ನಾವು ಸೇವಿಸ್ತಿರುವಂಥ ಗಾಳಿಯಲ್ಲಿ ಸೇರಿಕೊಂಡಿದ್ದೆ, ಅದು ಎಷ್ಟು ಪ್ರಮಾಣದಲ್ಲಿದೆ, ಎಷ್ಟು ಅಮೌಂಟ್ಸ್ ಇದೆ, ಎಲ್ಲವನ್ನ ಕೂಡ ಡಿಸ್ಪ್ಲೇ ಮಾಡುತ್ತೆ. ಹಾಗೆ AQI ಎಷ್ಟಿದೆ ನಮ್ಮ ಒಂದು ಏರಿಯಾದಲ್ಲಿ, ನಮ್ಮ ಒಂದು ಜಾಗದಲ್ಲಿ ಸದ್ಯಕ್ಕೆ ಅನ್ನೋದನ್ನು ಕೂಡ ತಿಳಿಸುತ್ತೆ. ಅದು ಎಷ್ಟು ರಿಸ್ಕಿ ಆಗಿದೆಯಾ ಅಥವಾ ಅದು ಓಕೆ ಉತ್ತಮವಾದ ಗಾಳಿನ ಅನ್ನೋದನ್ನು ಕೂಡ AQI ನಮ್ಮ ಫೋನಲ್ಲೂ ಕೂಡ ತಿಳಿಸುತ್ತೆ. ಹಾಗಾಗಿ ಅಲ್ಲೂ ಕೂಡ ನಾವು AQI ನ ಟ್ರ್ಯಾಕ್ ಮಾಡಬಹುದು. ಸ್ನೇಹಿತರು ಸಂದೇಶಗಳನ್ನ ಕಳಿಸ್ತಾ ಇದ್ದಾರೆ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ. AQI ನ ಬಗ್ಗೆ ಚೆನ್ನಾಗಿ ಮಾಹಿತಿ ಮೂಡಿ ಬರ್ತಾ ಇದೆ ಅಂತ ನಂಬರ್ ನಿಮಗೆ 2-4-5-3-8 ಇವರು ಸಂದೇಶ ಕಳಿಸಿದ್ದಾರೆ. ಹಾಗೆ ಹರೀಶ್ ಮಲ್ಲೇಶ್ವರದಿಂದ ಮಾಹಿತಿಯನ್ನು ಕೊಟ್ಟಿದ್ದಾರೆ, ಮರುಭೂಮಿಯಲ್ಲಿ ಗಾಳಿ ಬೀಸಿದಾಗ ಧೂಳು ಹಾರಿ ಬಂದು ಕಣ್ಣಿಗೆ ಹೋದರೂ ತೊಂದರೆ ಆಗದಂತೆ ಒಂಟೆ ಕಣ್ಣಿಗೆ ಕಣ್ಣಿನಲ್ಲಿ ಫಿಲ್ಟರ್ ಮಾಡುವಂಥ ವಿಶಿಷ್ಟವಾದ ಎರಡು ರೆಪ್ಪೆಗಳಿರುತ್ತದೆ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದ ನಿಮ್ಮ ಮಾಹಿತಿಗೆ. ನೋಡಿ, ಒಂಟೆ ವಾಸಿಸೋದು ಮರುಭೂಮಿಯಲ್ಲಿ, ಡೆಸರ್ಟ್ನಲ್ಲಿ, ಹಾಗಾಗಿ ಅಲ್ಲಿ ಗಾಳಿ ಬೀಸಿದಾಗ ಎಷ್ಟು ಪ್ರಮಾಣದ ಧೂಳು ಎದ್ದೇಳುತ್ತೆ ಅನ್ನೋದು ನಮಗೆ ಗೊತ್ತಿದೆ. ಸೊ ಅಂತಹ ಧೂಳನ್ನು ತಡೆಯೋದಕ್ಕೆ ಸಾಧ್ಯ ಆಗುವಂಥ ಎರಡು ಫಿಲ್ಟರ್ ಕಣ್ಣಿನ ರೆಪ್ಪೆ

ನಲ್ಲಿ ಇರುತ್ತೆ ಅಂದ್ರೆ ಅದು ದೇವರ ಸೃಷ್ಟಿನೇ ಅಲ್ವಾ. ನೋಡಿ, ಕಷ್ಟ ಬಂದಾಗ ಅದಕ್ಕೊಂದು ಸಲ್ಯೂಷನ್ ಇರುತ್ತೆ, ಅದಕ್ಕೊಂದು ಪರಿಹಾರ ಇರುತ್ತೆ ಅನ್ನೋದನ್ನ ಈ ಒಂದು ವಿಷಯ ಕೂಡ ತಿಳಿಸುತ್ತೆ. ಹಾಗಾಗಿ ಯಾವುದೋ ಒಂದು ಸಮಯದಲ್ಲಿ ಯಾವುದೋ ಒಂದು ನ್ಯೂನತೆ ಇದೆ ಅಂದಾಗ ಅಲ್ಲಿ ಒಂದು ಅದಕ್ಕೆ ಪರಿಹಾರ, ಅದಕ್ಕೆ ಒಂದು ಉತ್ತರ ಕೂಡ ಇದ್ದೇ ಇರುತ್ತೆ. ಧನ್ಯವಾದ ನಿಮ್ಮ ಸಂದೇಶಕ್ಕೆ. ಹಾಗೆ ಶಾಂತಾಚಾರ ಬಡಿಗೇರೆ ಕೊಕ್ಕನೂರು ಹರಿಹರ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಮಸ್ತೆ ಮೇಡಮ್, ಸನ್ಸೆಟ್ ಸುರಭಿ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಇಂದಿನ ವಿಶ್ವ ಶ್ವಾಸಕೋಶ ದಿನದ ಅಂಗವಾಗಿ ವಾಯುಮಾಲಿನ್ಯ, ಧೂಮಪಾನ ಹಾಗೂ ಶ್ವಾಸಕೋಶದ ಕಾಯಿಲೆಗಳ ಬಗ್ಗೆ ನೀಡಿದ ಮಾಹಿತಿ ತುಂಬ ಉಪಯುಕ್ತವಾಗಿತ್ತು. ಉಸಿರಾಟದ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಬಗೆಯು ತಿಳಿಸಿಕೊಟ್ಟಿದ್ದು ಜ್ಞಾನವರ್ಧಕವಾಗಿತ್ತು. ಸಂಗೀತದ ಜೊತೆಗೆ ಆರೋಗ್ಯದ ಮಹತ್ವದ ಮಾಹಿತಿಯನ್ನು ನೀಡುತ್ತಿರುವ ನಿಮ್ಮ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಹಾಗೆ ನಂಬರ್ ನಿಮಗೆ 4 5 3 2 8 ಇವರು ಸಂದೇಶವನ್ನು ಕಳಿಸಿ ಗೀತೆಗಳು ಹಾಗೂ ಮಾಹಿತಿ ಚೆನ್ನಾಗಿದೆ ಮೇಡಮ್, ಧನ್ಯವಾದ ಅಂತ ಹೇಳ್ತಾ ಇದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೂ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.

ಸ್ನೇಹಿತರೆ, ಇನ್ನು ಇದಾಗಿತ್ತು ಇವತ್ತಿನ ಸನ್ಸೆಟ್ ಸುರಭಿ. ಮಾತಾಡಿದಂತಹ ವಿಷಯ ಹಾಗೂ ಗೀತೆಗಳು ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಕಾರ್ಯಕ್ರಮ ಕೇಳಿದಂತ ಹಾಗೆ ಸಂದೇಶಗಳನ್ನ ಕಳಿಸಿದಂತ ಎಲ್ಲ ಪ್ರೀತಿಯ ಸ್ನೇಹಿತರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ಇಷ್ಟೊತ್ತು ಸನ್ಸೆಟ್ ಸುರಭಿಯಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ನಾನು ನಿಮ್ಮ ಆರ್ ಜೆ ಕುಸುಮಾ.

ನೀವು ಕೇಳ್ತಾ ಇದ್ರೆ ಎಫ್ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು 101.3 ಮೆಗಾಹರ್ಟ್ಸ್ನಲ್ಲಿ. ಸಮಯ ಇನ್ನೇನು 7:30 ಆಗಲಿದೆ ಸ್ನೇಹಿತರೆ. 7:30 ಸರಿಯಾಗಿ ಏಷ್ಯನ್ ಗೇಮ್ನ 2026 ಅಪ್ಡೇಟ್ಸ್ನ ಕೇಳ್ತೀರಾ.

0: ಜಾಗತಿಕ ವೇದಿಕೆಯಲ್ಲಿ ಉತ್ತಮವಾಗಿ ಸ್ಪರ್ಧಿಸುವಂತೆ ಆ ವೆಚ್ಚವನ್ನು ಕಡಿಮೆ ಮಾಡುವುದು ದೊಡ್ಡ ಗುರಿಯಾಗಿದೆ. ಪಿಎಂ ಗತಿಶಕ್ತಿ ಯೋಜನೆಯು ಈ ಬದಲಾವಣೆಯ ಹಿಂದಿನ ಪ್ರಮುಖ ಶಕ್ತಿಯಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಎಲ್ಲರ ಕೊಡುಗೆ ಮತ್ತು ಭಾಗವಹಿಸುವಿಕೆಯಿಂದ ಮಾತ್ರ ವಿಕಸಿತ ಭಾರತದ ಕನಸನ್ನು ನನಸಾಗಿಸಲು ಸಾಧ್ಯ ಎಂದು ಹೇಳಿದ್ದಾರೆ. ಸೇವಾ ಸಂಕಲ್ಪ ಅಭಿಯಾನದಡಿ ವಾರಣಾಸಿಯಿಂದ ವಡನಗರವರೆಗೆ ನಡೆಯುತ್ತಿರುವ ಯಾತ್ರೆಯಲ್ಲಿ ಪಾಲ್ಗೊಂಡಿರುವ ಸೇವಾ ಯಾತ್ರಿಗಳೊಂದಿಗೆ ಇಂದು ನಡೆಸಿದ ವರ್ಚುವಲ್ ಸಂವಾದದ ವೇಳೆ ಅವರು ಈ ಅಭಿಪ್ರಾಯ ವ್ಯಕ್ತಪಡಿಸಿದರು. ತಮ್ಮ ಜೀವನವನ್ನು ರೂಪಿಸಿದ ಮೌಲ್ಯಗಳನ್ನು ತಮಗೆ ವಡನಗರ ನೀಡಿದರೆ ಕಾಶಿಯು ಆ ಮೌಲ್ಯಗಳಿಗೆ ಸೇವೆಯ ಅನೇಕ ಆಯಾಮಗಳನ್ನು ಸೇರಿಸಿತು ಎಂದು ಪ್ರಧಾನಿ ಮೋದಿ ತಿಳಿಸಿದರು. ಯುವಜನರು ಕೂಡ ಸೇವೆಯ ವಿವಿಧ ಆಯಾಮಗಳ ಮೂಲಕ ಈ ಯಾತ್ರೆಯನ್ನು ಇನ್ನಷ್ಟು ಅರ್ಥಪೂರ್ಣಗೊಳಿಸುತ್ತಿರುವುದಕ್ಕೆ ಅವರು ಸಂತಸ ವ್ಯಕ್ತಪಡಿಸಿದರು. ಕಳೆದ ಒಂದು ದಶಕಗಳಲ್ಲಿ ಭಾರತವು ನಾವೀನ್ಯತೆ ಮತ್ತು ಸಂಶೋಧನೆಯ ಕ್ಷೇತ್ರದಲ್ಲಿ ಗಮನಾರ್ಹ ಬೆಳವಣಿಗೆಯನ್ನು ಕಂಡಿದೆ ಎಂದು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ವೈಜ್ಞಾನಿಕ ಮತ್ತು ಕೈಗಾರಿಕಾ ಸಂಶೋಧನಾ ಮಂಡಳಿ ಸಿಎಸ್ಐಆರ್ನ 85ನೇ ಸ್ಥಾಪನಾ ದಿನದ ಸಮಾರಂಭದಲ್ಲಿ ಮಾತನಾಡಿದ ಅವರು, ಹಿಂದಿನ 5-6 ದಶಕಗಳಿಗೆ ಹೋಲಿಸಿದರೆ ಕಳೆದ 10 ವರ್ಷಗಳಲ್ಲಿ ದೇಶವು ಹೆಚ್ಚಿನ ನಾವೀನ್ಯತೆ, ಸಂಶೋಧನಾ ಚಟುವಟಿಕೆಗಳು ಮತ್ತು ಹೊಸ ಪ್ರಯೋಗಾಲಯಗಳ ಸ್ಥಾಪನೆಗೆ ಸಾಕ್ಷಿಯಾಗಿದೆ ಎಂದು ತಿಳಿಸಿದರು. ತಂತ್ರಜ್ಞಾನದ ಬಗೆಗಿನ ಪ್ರಧಾನಿ ನರೇಂದ್ರ ಮೋದಿ ಅವರ ಬದ್ಧತೆಯನ್ನು ಪ್ರಶಂಸಿಸಿದ ಅವರು, ಭಾರತದ ಸಮಗ್ರ ಸಾರ್ವಭೌಮತ್ವವನ್ನು ರಕ್ಷಿಸಲು ತಾಂತ್ರಿಕ ಸಾರ್ವಭೌಮತ್ವವನ್ನು ಕಾಪಾಡಿಕೊಳ್ಳುವುದು ಅತ್ಯಗತ್ಯ ಎಂದು ಪ್ರತಿಪಾದಿಸಿದರು. 2047 ವೇಳೆಗೆ ವಿಕಸಿತ ಭಾರತ ನಿರ್ಮಾಣದ ದೂರದೃಷ್ಟಿಯ ಅಡಿಯಲ್ಲಿ ಸಿಎಸ್ಐಆರ್ ಕೇವಲ 2047 ಗುರಿಯನ್ನು ಮೀರಿ ಯೋಚಿಸಬೇಕು ಮತ್ತು ಭವಿಷ್ಯದ ತಾಂತ್ರಿಕ ಅಗತ್ಯಗಳನ್ನು ಪೂರೈಸುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸಬೇಕು ಎಂದು ಡಾ ಸಿಂಗ್ ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಸಂಶೋಧನೆ ಮತ್ತು ನಾವೀನ್ಯತೆಯನ್ನು ಪ್ರತಿನಿಧಿಸುವ ಸಿಎಸ್ಐಆರ್ನ ಹೊಸ ಮ್ಯಾಸ್ಕಾಟ್ ಅನಾವರಣಗೊಳಿಸಿದ ಸಚಿವರು, ಇನ್ನು ಮುಂದೆ 5 ಭಾರತೀಯ ಭಾಷೆಗಳಲ್ಲಿ ಲಭ್ಯವಿರಲಿರುವ ಸಿಎಸ್ಐಆರ್ನ ವಿಜ್ಞಾನ್ ಕ್ಷಿತಿಜ್ ಎಂಬ ನಿಯತಕಾಲಿಕವನ್ನು ಬಿಡುಗಡೆ ಮಾಡಿದರು. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಇಂದು ರಾಷ್ಟಪತಿ ಭವನದಲ್ಲಿ ನಡೆದ ಸಮಾರಂಭದಲ್ಲಿ 5 ರಾಷ್ಟಗಳು ಮತ್ತು ಯುರೋಪಿಯನ್ ಒಕ್ಕೂಟದ ರಾಯಭಾರಿಗಳಿಂದ ರಾಯಭಾರ ನಿಯೋಜನಾ ಪತ್ರಗಳನ್ನು ಸ್ವೀಕರಿಸಿದರು. ಈ ರಾಯಭಾರಿಗಳಲ್ಲಿ ಫಿನ್ಲ್ಯಾಂಡಿನ ಮಿಕ್ಕೋ ಕಿವಿಕೋಸ್ಕಿ, ವಿಯೆಟ್ನಾಂನ ತ್ರಿನ್ ಮಿನ್ ಮಾ, ಮೆಕ್ಸಿಕೋದ ರಾಯಭಾರಿ ಫೆಡ್ರೋ ಬ್ಲಾಂಕೋ ಪೆರೆಸ್ ಸೇರಿದಂತೆ ಎಸ್ಟೋನಿಯಾದ ಕ್ರಿಸ್ಟಿ ಕಾರಲ್ಸೋನ್, ಬೆಲ್ಜಿಯಂನ ಸೋಫಿ ಕಾರ್ಲ್ ಶೌಸೆನ್ ಹಾಗೂ ಯುರೋಪಿಯನ್ ಒಕ್ಕೂಟದ ರಾಯಭಾರಿ ಜಿನ್ ಎರಿಕ್ ಪಾಕೆಟ್ ಸೇರಿದ್ದಾರೆ. ದೀನ್ದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆ 2.0 ಅಡಿಯಲ್ಲಿ ಮುಂದಿನ ತಿಂಗಳಿನಿಂದ ವಿವಿಧ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ 70,000 ಗ್ರಾಮೀಣ ಯುವಕರಿಗೆ ಕೌಶಲ್ಯ ತರಬೇತಿಯನ್ನು ನೀಡಲಾಗುವುದು ಎಂದು ಸರ್ಕಾರ ತಿಳಿಸಿದೆ. ದೀನ್ದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆಯು ಬಡ ಗ್ರಾಮೀಣ ಯುವಕರಿಗೆ ಉದ್ಯೋಗಾವಕಾಶಗಳೊಂದಿಗೆ ಕೂಡಿದ ಕೌಶಲ್ಯ ತರಬೇತಿಯನ್ನು ಒದಗಿಸುವ ಕೇಂದ್ರ ಪ್ರಾಯೋಜಿತ ಯೋಜನೆಯಾಗಿದೆ. ಈ ತರಬೇತಿಯ ಅವಧಿಯು 3 12 ತಿಂಗಳವರೆಗೆ ಇರುತ್ತದೆ. ಈ ಯೋಜನೆಯಡಿ 2 ವರ್ಷಗಳ ಅವಧಿಗೆ ಒಟ್ಟು 9,00,000 ಹೆಚ್ಚು ಅಭ್ಯರ್ಥಿಗಳಿಗೆ ತರಬೇತಿ ನೀಡುವ ಗುರಿಯನ್ನು ಇದರಲ್ಲಿ ಭಾಗವಹಿಸುತ್ತಿರುವ ಎಲ್ಲಾ 31 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ನಿಗದಿಪಡಿಸಲಾಗಿದೆ ಎಂದು ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಸಾಮಾನ್ಯ ಜನರು ಎದುರಿಸುತ್ತಿರುವ ನೈಜ ಜೀವನದ ಸಮಸ್ಯೆಗಳನ್ನು ಗುರುತಿಸಿ ನಾವೀನ್ಯತೆಯ ಮೂಲಕ ಪ್ರಾಯೋಗಿಕ ಮತ್ತು ಕೈಗೆಟುಕುವ ಪರಿಹಾರಗಳನ್ನು ಅಭಿವೃದ್ಧಿಪಡಿಸಬೇಕೆಂದು ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಯುವ ನಾವೀನ್ಯಕಾರರಿಗೆ ಕರೆ ನೀಡಿದ್ದಾರೆ. ಬೆಂಗಳೂರಿನ ಐಐಎಸ್ಸಿಯಲ್ಲಿ ಇಂದು ನಡೆದ ದಕ್ಷಿಣ ವಲಯದ ಸೇವಾ ಫಸ್ಟ್ ಇನ್ನೋವೇಷನ್ ಚಾಲೆಂಜ್ ಉದ್ಘಾಟನೆಯಲ್ಲಿ ಮಾತನಾಡಿದ ಅವರು, ಈ ಉಪಕ್ರಮವು ಶಾಲಾ ವಿದ್ಯಾರ್ಥಿಗಳು, ಐಟಿಐ ಪ್ರಶಿಕ್ಷಣಾರ್ಥಿಗಳು, ಪಾಲಿಟೆಕ್ನಿಕ್ ವಿದ್ಯಾರ್ಥಿಗಳು, ಕಾಲೇಜುಗಳು ಮತ್ತು ವಿಶ್ವವಿದ್ಯಾಲಯಗಳನ್ನು ಒಟ್ಟುಗೂಡಿಸಿ ಸಮಸ್ಯೆಗಳನ್ನು ಗುರುತಿಸಲು ಮತ್ತು ಜನರ ದೈನಂದಿನ ಜೀವನವನ್ನು ಸುಧಾರಿಸುವ ನವೀನ ಪರಿಹಾರಗಳನ್ನು ಅಭಿವೃದ್ಧಿಪಡಿಸಲು ಸಹಾಯ ಮಾಡುತ್ತದೆ ಎಂದು ಹೇಳಿದರು. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಅವರು ದಕ್ಷಿಣ ಆಫ್ರಿಕಾದ ವಿದೇಶಾಂಗ ಸಚಿವ ಡೊನಾಲ್ಡ್ ಲಾಮೊಲೊ ಮತ್ತು ಬ್ರೆಜಿಲ್ನ ವಿದೇಶಾಂಗ ಸಚಿವ ಮೌರೋ ವಿಯೆರಾ ಅವರೊಂದಿಗೆ ಪಹಲ್ಗಾಮ್ ಭಯೋತ್ಪಾದಕ ದಾಳಿಯನ್ನು ತೀವ್ರವಾಗಿ ಖಂಡಿಸಿದ್ದಾರೆ. ಅಲ್ಲದೆ ಭಯೋತ್ಪಾದನೆಯ ವಿರುದ್ಧ ಶೂನ್ಯ ಸಹಿಷ್ಣುತೆಯ ನಿಲುವಿಗೆ ತಮ್ಮ ಬದ್ಧತೆಯನ್ನು ಪುನರುಚ್ಚರಿಸಿದ್ದಾರೆ. ನ್ಯೂಯಾರ್ಕ್ನಲ್ಲಿ ನಿನ್ನೆ ನಡೆದ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಅಧಿವೇಶನದ ಸಂದರ್ಭದಲ್ಲಿ ಭಾರತ, ಬ್ರೆಜಿಲ್, ದಕ್ಷಿಣ ಆಫ್ರಿಕಾ ಐಬಿಎಸ್ಎ ಸಂವಾದ ವೇದಿಕೆಯಡಿ ಈ ಮೂವರು ಸಚಿವರು ಸಭೆ ನಡೆಸಿದರು. ವಿಶ್ವಸಂಸ್ಥೆಯ ಘೋಷಣಾ ಪತ್ರ ಅಂತಾರಾಷ್ಟೀಯ ಕಾನೂನು ಮತ್ತು ಬಲಿಷ್ಠ ಬಹುಪಕ್ಷೀಯ ವ್ಯವಸ್ಥೆಯ ಬದ್ಧತೆಯನ್ನು ಅವರು ಪ್ರತಿಬಿಂಬಿಸಿದರು. ಜಪಾನ್ನ ನಗೋಯಾದಲ್ಲಿ ನಡೆಯುತ್ತಿರುವ ಏಷ್ಯನ್ ಕ್ರೀಡಾಕೂಟ 2026ರಲ್ಲಿ ಇಂದು ಭಾರತ ತನ್ನ ಉತ್ತಮ ಪ್ರದರ್ಶನ ಮುಂದುವರಿಸಿದೆ. ಭಾರತ ದೀರ್ಘ ದೂರ ಓಟಗಾರ ಗುಲ್ವೀರ್ ಸಿಂಗ್ ಕ್ರೀಡಾಕೂಟದಲ್ಲಿ ಪುರುಷರ 10,000 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕ ಗೆದ್ದಿದ್ದಾರೆ. ಹ್ಯಾಂಗ್ಝೌನಲ್ಲಿ ನಡೆದ ಇಂದಿನ ಏಷ್ಯನ್ ಕ್ರೀಡಾಕೂಟದ ಇದೇ ಸ್ಪರ್ಧೆಯಲ್ಲಿ ಅವರು ಕಂಚಿನ ಪದಕವನ್ನು ಗೆದ್ದಿದ್ದರು. ಟೇಬಲ್ ಟೆನಿಸ್ನಲ್ಲಿ ಭಾರತಕ್ಕೆ ಕಂಚಿನ ಪದಕ ದೊರೆತಿದೆ. ವಿಶ್ವ ಶ್ರೇಯಾಂಕದಲ್ಲಿ 8ನೇ ಸ್ಥಾನದಲ್ಲಿರುವ ದಿಯಾ ಚಿಟಲೆ ಮತ್ತು ಮಾನುಷ್ ಶಾ ಅವರನ್ನೊಳಗೊಂಡ ಭಾರತೀಯ ಮಿಶ್ರ ಡಬಲ್ಸ್ ಜೋಡಿಯು ಸೆಮಿಫೈನಲ್ನಲ್ಲಿ ಚೀನಾದ ವಾಂಗ್ ಚುಕಿನ್ ಮತ್ತು ಸುನ್ ಇನ್ಶಾ ಜೋಡಿ ವಿರುದ್ಧ ಸೋಲನುಭವಿಸಿ ಕಂಚಿನ ಪದಕಕ್ಕೆ ತೃಪ್ತಿಪಟ್ಟುಕೊಂಡಿತು. ಸ್ಕ್ವಾಷ್ನಲ್ಲಿ ಭಾರತದ ಜೋಶ್ನಾ ಚಿನ್ನಪ್ಪ ಮತ್ತು ವೆಲವನ್ ಸೆಂಥಿಲ್ ಕುಮಾರ್ ಮಿಶ್ರ ಡಬಲ್ಸ್ನ ಸೆಮಿಫೈನಲ್ಗೆ ಪ್ರವೇಶಿಸಿದ್ದಾರೆ. ಸಿಂಗಲ್ಸ್ ವಿಭಾಗದಲ್ಲಿ ಅನಹತ್ ಸಿಂಗ್ ಮತ್ತು ಅಭಯ್ ಸಿಂಗ್ ಅಂತಿಮ 4ರ ಹಂತವನ್ನು ತಲುಪಿದ್ದಾರೆ. ಶಾರ್ಟ್ಫುಟ್ ಸ್ಪರ್ಧೆಯ ಮಹಿಳೆಯರ ವಿಭಾಗದಲ್ಲಿ ಭಾರತದ ಮನ್ಪ್ರೀತ್ ಕೌರ್ ಕಂಚಿನ ಪದಕ ಗೆದ್ದಿದ್ದಾರೆ. ಈ ಸಾಧನೆಯೊಂದಿಗೆ ಏಷ್ಯನ್ ಕ್ರೀಡಾಕೂಟದ ಶಾರ್ಟ್ಫುಟ್ ಸ್ಪರ್ಧೆಯಲ್ಲಿ ಪದಕ ಗೆದ್ದ 3ನೇ ಭಾರತೀಯ ಮಹಿಳೆ ಎಂಬ ಹೆಗ್ಗಳಿಕೆಗೆ ಅವರು ಪಾತ್ರರಾಗಿದ್ದಾರೆ. 36 ವರ್ಷ ವಯಸ್ಸಿನ ಮನ್ಪ್ರೀತ್ 17.17 ಮೀಟರ್ಗಳ ಅತ್ಯುತ್ತಮ ಎಸೆತವನ್ನು ದಾಖಲಿಸಿದರು. ಮಹಿಳೆಯರ ಪೋಲ್ ವಾಲ್ಸ್ ಸ್ಪರ್ಧೆಯಲ್ಲಿ ಬರನಿಕಾ ಇಲಂಗೋವನ್ ಕಂಚಿನ ಪದಕ ಗೆದ್ದಿದ್ದಾರೆ. ಏಷ್ಯನ್ ಕ್ರೀಡಾಕೂಟದ ಪೋಲ್ ವಾಲ್ಸ್ ಸ್ಪರ್ಧೆಯಲ್ಲಿ ಭಾರತಕ್ಕೆ ಲಭಿಸಿದ ಮೊದಲ ಪದಕ ಇದಾಗಿದೆ. 29 ವರ್ಷದ ಈ ಕ್ರೀಡಾಪಟು 4.15 ಮೀಟರ್ಗಳ ಅತ್ಯುತ್ತಮ ಜಿಗಿತದೊಂದಿಗೆ ಪದಕವನ್ನು ತಮ್ಮದಾಗಿಸಿಕೊಂಡರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಯುವಜನರ ಸೇವಾ ಮನೋಭಾವದಿಂದ ವಿಕಸಿತ ಭಾರತದ ಸಂಕಲ್ಪಕ್ಕೆ ಮತ್ತಷ್ಟು ಬಲ, ಪ್ರಧಾನಿ ನರೇಂದ್ರ ಮೋದಿ. ಭಾರತದ ಸಮಗ್ರ ಸಾರ್ವಭೌಮತ್ವ ರಕ್ಷಿಸಲು ತಾಂತ್ರಿಕ ಸಾರ್ವಭೌಮತ್ವ ಕಾಪಾಡಿಕೊಳ್ಳುವುದು ಅತ್ಯಗತ್ಯ, ಸಚಿವ ಜಿತೇಂದ್ರ ಸಿಂಗ್. ದೀನ್ದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆ 2.0 ಅಡಿ 70,000 ಯುವಕರಿಗೆ ತರಬೇತಿ ಹಾಗೂ ಏಷ್ಯನ್ ಕ್ರೀಡಾಕೂಟ 2026 ಉತ್ತಮ ಪ್ರದರ್ಶನ ಮುಂದುವರಿಸಿದ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05ಕ್ಕೆ.
4: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಎಸ್, ನೀವು ಕೇಳ್ತಾ ಇರೋದು ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3 ಮೆಗಾಹರ್ಟ್ಸ್ನಲ್ಲಿ. ಸಮಯ ಆಗಿದೆ 7:46. ಈಗ ಕೇಳಿ ಕಾರ್ಯಕ್ರಮ ಒಲವಿನ ಆಲಾಪ.
2: ಕೇಳ್ತಿರೋದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3. ನಿಮ್ ಜೊತೆ ಇರೋದು ನಾನು ಆರ್ ಜೆ ಅರ್ಜುನ್. ಗೊತ್ತೇ ಇದೆಯಲ್ಲ, ಪ್ರೀತಿ ವಿಷಯದ ಬಗ್ಗೆ ಪಿಸುಗುಡುವ ಸಮಯ ಇದು ಒಲವಿನ ಆಲಾಪ. ಜಗತ್ನಲ್ಲಿ ಸಾವಿರಾರು ಭಾಷೆಗಳಿವೆ ಅಲ್ವಾ? ಪ್ರತಿಯೊಂದಕ್ಕೂ ಅದರದ್ದೇ ಆದ ವ್ಯಾಕರಣಗಳಿರಬಹುದು, ಅಕ್ಷರಗಳು ಒತ್ತಕ್ಷರಗಳು ಕೂಡ ಇರಬಹುದು. ಆದ್ರೆ ತುಟಿಯನ್ನ ಬಿಚ್ಚದೆ, ಶಬ್ದಗಳನ್ನ ಬಳಸದೆ ಕೇವಲ ಇಡೀ ಕಾದಂಬರಿಯನ್ನೇ ಓದಬಲ್ಲ ಒಂದು ಅದ್ಭುತ ಭಾಷೆ ಇದೆ. ಯಾವ್ದು ಹೇಳಿ? ಎಸ್, ಅದು ಕಣ್ಣಿನ ಭಾಷೆ. ಇವತ್ತು ಪದಗಳೇ ಇಲ್ಲದ ಆ ಕಣ್ಣೋಟದ ಮ್ಯಾಜಿಕ್ ಬಗ್ಗೆ ನಿಮ್ ಜೊತೆ ಮಾತಾಡೋಕೆ ಬಂದಿದ್ದೀನಿ. ಸೊ ರೆಡಿಯಾಗಿ ಕಣ್ಣಲ್ಲೇ ಕನಸು ಬಿತ್ತೋ ಈ ಪಯಣಕ್ಕೆ. ಹಾಗಾದ್ರೆ ಹೋಗಿದ್ ಬರೋಣ್ವೆ ಒಲವಿನ ಆಲಾಪಕ್ಕೆ, ಮಾತಾಡೋಣ ಇನ್ನಷ್ಟು. ಸದ್ಯಕ್ಕೆ ನಿಮ್ಗೆ ಎರಡು ಸಖತ್ತಾಗಿರೋ ಸಾಂಗ್ಸ್ ಬರ್ತಿವೆ, ಕೇಳ್ಕೊಂಡು ವಾಪಸ್

ಕೆಲವೊಮ್ಮೆ ಸಾವಿರ ಪುಸ್ತಕಗಳು ಹೇಳದ ವಿಷಯನ ಒಂದೇ ಒಂದು ಸಣ್ಣ ನೋಟ ಹೇಳ್ಬಿಡುತ್ತಂತೆ. ಅದೇ ಕಣ್ಣಿನ ಭಾಷೆ. ಪ್ರೀತಿಯಲ್ಲಿ ಮಾತುಗಳಿಗಿಂತ ಮೌನಕ್ಕೆ ತೂಕ ಹೆಚ್ಚು ಅಂತಾರೆ. ನಂಗೆ ಗೊತ್ತಿಲ್ಲ, ನಿಮಗೆ ಗೊತ್ತಿದ್ರೆ ಹೇಳಿ. ಆ ಎರಡು ಕಣ್ಣುಗಳು ಸಂಧಿಸಬೇಕಾದ್ರೆ ಅಲ್ಲಿ ನಡೆಯೋ ಸಂಭಾಷಣೆ ಇದೆಯಲ್ಲ, ಅದು ಯಾವ ಡಿಕ್ಷನರಿಯಲ್ಲೂ ಸಿಗಲ್ಲ. ಕಣ್ಣಿಗೆ ಮನಸ್ಸೇ ತಾಯಿ, ಮನಸ್ಸಿಗೆ ಕಣ್ಣೇ ಬಾಯಿ ಅನ್ನೋ ಮಾತಿದೆ. ಅಂದರೆ ಕಣ್ಣಿನಿಂದಾನೇ ಎಲ್ಲ ಶುರುವಾಗೋದು, ಹಾಗೆ ಶುರುವಾದ ಮೇಲೆ ಕಣ್ಣೇ ಮಾತಾಡೋದು ಅಂತ. ಮಾತುಗಳು ಸೋತಾಗ, ಸಾಲುಗಳು ಸಾಲದಿದ್ದಾಗ ದೇಹಕ್ಕಿಂತ ಮುಂಚಿತವಾಗಿ ಮಾತಾಡೋದೇನು?

ಕಣ್ಣುಗಳೇ ಅಲ್ವಾ, ರಸ್ತೆಯಲ್ಲಿ ಸಾವಿರ ಮುಖಗಳು ಹೋಗ್ತಾ ಇದ್ರು, ಹಠಾತ್ತನೆ ಒಂದು ಜೋಡಿ ಕಣ್ಗಳು ನಿಮ್ಮನ್ನ ಲಾಕ್ ಮಾಡ್ತವೆ. ನೂರಾರು ಜನ ಹೋಗ್ತಿದ್ರು, ನಮಗ್ ಬೇಕಾದವ್ರನ್ನ ಮಾತ್ರ ಹುಡುಕಿ ಹಿಡಿಯೋ ಆ ಐ ಕಾಂಟ್ಯಾಕ್ಟ್ ಇದೆಯಲ್ಲ, ಅದು ಮಾಂತ್ರಿಕನೇ ಸರಿ ಅಲ್ವಾ. ಅಲ್ಲಿ ಯಾವುದೇ ಶಬ್ದಗಳಿರಲ್ಲ, ಆದ್ರೂ ಹೃದಯ ಬಡಿತ ಹೆಚ್ಚಾಗ್ತಾ ಹೋಗುತ್ತೆ. ಹೇ ಇಲ್ಲೇ ಇದೀನಿ ನೋಡು ಅಂತ ಕಣ್ಣುಗಳೇ ಕೂಗ್ತಾ ಇರುತ್ತೆ. ಕೆಲವೊಂದ್ ಕಣ್ಣು ನಾನು ಇಲ್ಲೇ ಇದ್ದೀನಿ ನೋಡಿಲ್ವಾ ಅಂತ ಪಿಸುಗುಡ್ತಾ ಕೇಳೋ ಪ್ರಶ್ನೆಗೆ ಮಾತಿಲ್ಲದೆ ಹೌದು ನಿನ್ಗಾಗಿಯೇ ಕಾಯ್ತಾ ಇದ್ದೀನಿ ಬಾ ಅಂತ ಉತ್ತರ ಕೊಡೋ ಶಕ್ತಿ ಆ ಒಂದೆರಡು ಸೆಕೆಂಡಿನ ಕಣ್ಣಿನ ಭಾಷೆಗೆ ಇರೋದು. ಇದು ಕಣ್ಣಿನ ಭಾಷೆ, ಹಾಗಾಗಿ ಇವತ್ತು ನಮ್ಮ ಪ್ಲೇಲಿಸ್ಟ್ ಪೂರಾ ಕಣ್ಣುಗಳದ್ದೇ ಹವಾ.

ಎಲ್ಲಾ ಪ್ರೀತಿಯಲ್ಲೂ ಕಣ್ಣುಗಳು ಎರಡೂ ಕಡೆಯಿಂದ ಮಾತಾಡೋಲ್ಲ ಅಲ್ವಾ? ಪ್ರೀತಿಯಲ್ಲಿ ಅತ್ಯಂತ ವಿರಹದ ಪ್ರೀತಿ ಅಂದ್ರೆ ಅದೇ ಏಕಪಕ್ಷೀಯ ಪ್ರೇಮ, ಅಥವಾ ಒನ್ ಸೈಡೆಡ್ ಲವ್ ಅಂತ ನಾವೇನ್ ಕರಿತೀವಿ ಅದು. ಇಲ್ಲಿ ಕಣ್ಣಿನ ಭಾಷೆ ತೀರಾ ವಿಭಿನ್ನ. ಕಣ್ಣುಗಳಲ್ಲಿ ಹಂಬಲ ಇರುತ್ತೆ, ಆದ್ರೆ ಹಕ್ಕಿನಿಂದ ಕೇಳೋ ಧೈರ್ಯ ಇರಲ್ಲ. ಅವರು ದೂರದಲ್ಲಿ ಅಲ್ಲೆಲ್ಲೋ ನಗ್ತ ಇನ್ಯಾರ ಜೊತೆನೋ ಮಾತಾಡ್ತಾ ಇದ್ರೆ ಈ ಕಣ್ಣುಗಳು ಮೂಲೆಯಲ್ಲಿ ನಿಂತ್ಕೊಂಡು ಸೌಮ್ಯವಾಗಿ ಅವರನ್ನೇ ಆರೈಕೆ ಮಾಡ್ತಾ ಇರ್ತವೆ.

ಅವ್ರ ಕಣ್ಗಳು ನಿಮ್ಮ ಕಡೆ ತಿರುಗಿದಾಗ ನೀವು ನಿಮ್ಮ ಕಣ್ಣಿನ ಭಾವನೆಯನ್ನು ಮುಚ್ಚಿಡೋದಕ್ಕೆ ಪ್ರಯತ್ನ ಮಾಡ್ತಿರ್ತೀರಿ. ಏಕಂದ್ರೆ ನಿಮ್ಮ ಕಣ್ಣಲ್ಲಿರೋ ಪ್ರೀತಿ ಅವರಿಗೆ ಕಾಣಿಸ್ಬಿಟ್ರೆ ಎಲ್ಲಿ ಆ ಇರೋ ಸ್ನೇಹವು ದೂರವಾಗ್ಬಿಡುತ್ತೋ ಅಂತ ಅಂಜಿಕೆ. ಆ ನೋಟದಲ್ಲಿ ಮತ್ತೊಂದು ಸಣ್ಣ ನಿರೀಕ್ಷೆ ಕೂಡ ಇರುತ್ತೆ, ಇವತ್ತಾದ್ರೂ ನನ್ನ ಕಣ್ಣಲ್ಲಿರೋ ಆ ಪ್ರೀತಿಯನ್ನು ಅವರು ಗುರುತಿಸ್ತಾರಾ ಅಂತ. ಉತ್ತರ ಸಿಗದಿದ್ರೂ ಪ್ರತಿದಿನವೂ ಅದೇ ಆಸೆಯಿಂದ ಆ ವ್ಯಕ್ತಿಯನ್ನೇ ಹುಡುಕೋ ಕಣ್ಣುಗಳಿವೆಯಲ್ಲ, ಆ ಕಣ್ಣುಗಳ ಕಾಂತಿ ಜಗತ್ತಿನ ಯಾವುದೇ ರತ್ನಕ್ಕಿಂತಲೂ ತುಂಬಾ ದುಬಾರಿ ಅನ್ಸುತ್ತೆ ಕಣ್ರಿ. ಪ್ರೀತಿ ಸಿಗದೆ ಹೋದ್ರೂ ಪ್ರೀತಿಸೋದನ್ನ ನಿಲ್ಸಲ್ಲ ಆ ಕಣ್ಗಳು. ಒಮ್ಮೆ ಸುತ್ತಮುತ್ತ ತಿರುಗಿ ನೋಡಿ, ನಿಮ್ಮ ಸುತ್ತಲೂ ಆ ರೀತಿ ದುಬಾರಿ ಪ್ರೀತಿ ಇದ್ದೇ ಇರುತ್ತೆ. ಕೇಳ್ತೀರಿ, ಇದು ಒಲವಿನ ಆಲಾಪ ವಿತ್ ಆರ್ ಜೆ ಅರ್ಜುನ್.

ಆಗ್ಲೇ ಪ್ರೀತಿ ನೋಟಗಳ ಬಗ್ಗೆ ಪಿಸುಗುಡ್ತಾ ಇದ್ವಿ. ಆದ್ರೆ ಪ್ರೀತಿ ಅಂದ್ರೆ ಬರೀ ಪ್ರೇಮಿಗಳಷ್ಟೇ ಅಲ್ಲ ಅಲ್ವಾ? ಪ್ರೀತಿಯ ಅತ್ಯಂತ ಪವಿತ್ರ ರೂಪ ವಾತ್ಸಲ್ಯ. ತಾಯಿ ತನ್ನ ಮಗುವನ್ನ ಮೊದಲ ಬಾರಿಗೆ ಎತ್ಕೊಂಡಾಗ ಹರಿಸೋ ಆ ಕಣ್ಣುಗಳಿವೆಯಲ್ಲ, ಅದಕ್ಕೆ ಪ್ರಪಂಚದ ಯಾವ ಕಾವ್ಯವೂ ಸಾಟಿ ಇಲ್ಲ. ಮಗುಗೆ ಭಾಷೆ ಬರಲ್ಲ, ಮಾತು ಬರಲ್ಲ, ಆದ್ರೆ ಅಮ್ಮನ ಕಣ್ಣಲ್ಲಿರೋ ಆ ಕರುಣೆ, ರಕ್ಷಣೆ ಮತ್ತು ಮಮತೆ ಭಾಷೆ ಮಗುವಿಗೆ ತಕ್ಷಣ ತಲುಪೇ ತಲುಪುತ್ತೆ. ಮಗು ಅಮ್ಮನ ಕಣ್ಣನ್ನ ದಿಟ್ಟಿಸ್ಕೊಂಡು ನೋಡ್ತಾ ಸಣ್ಣದಾಗಿ ನಗುತ್ತಲ್ಲ, ಅದೇ ವಾತ್ಸಲ್ಯದ ಪ್ರೀತಿಗೆ ಪ್ರತಿರೂಪ. ಅದೇ ರೀತಿ ಪ್ರಾಣಿ ಮತ್ತು ಮನುಷ್ಯರ ನಡುವಿನ ಕಣ್ಣಿನ ಭಾಷೆ ಕೂಡ ಗಮನಿಸಬಹುದು. ನೀವು ಸಾಕಿದ ನಿಮ್ಮ ನಾಯಿ, ಬೆಕ್ಕು, ಹಸು, ಕರು ಯಾವುದೇ ಇದ್ರೂ ಕೂಡ ನಿಮ್ಮ ಕಣ್ಣನ್ನು ನೋಡುವಾಗ ಆ ಕಣ್ಣುಗಳಲ್ಲಿ ಹರಿಯೋ ನಿಸ್ವಾರ್ಥ ಪ್ರೀತಿ ಮತ್ತು ನಂಬಿಕೆ, ಅದಕ್ಕೆ ಬೆಲೆ ಕಟ್ಟೋಕೆ ಸಾಧ್ಯನಾ? ಇಷ್ಟೊತ್ತಾದರೂ ಇವನು ಊಟ ಹಾಕೇ ಇಲ್ವಲ್ಲ ಅಂತ ಅದರದ್ದೇ ಆದ ಕಣ್ಣಿನ ಭಾಷೆಯಲ್ಲಿ ವ್ಯಕ್ತಪಡಿಸ್ತಾ ಇರ್ತವೆ. ಯಾವುದೇ ಶಬ್ದಗಳಿಲ್ಲದೆ ಹುಟ್ಟುಕೊಳ್ಳೋ ಆ ಬಂಧಕ್ಕೆ ಹೆಸರೇ ಇರಲ್ಲ, ಸ್ವಾರ್ಥ ಇರಲ್ಲ, ಹಾಗೆ ಭಾಷೆ ಕೂಡ ಇರಲ್ಲ. ಕೇವಲ ಪರಿಶುದ್ಧವಾದ ಪ್ರೀತಿ ಅಷ್ಟೇ ಇರುತ್ತೆ.

ಕಣ್ಣೋಟದ ಬಗ್ಗೆ ಮಾತನಾಡ್ತಾ ಇದ್ರೆ ಸಮಯ ಹೋಗೋದೇ ಗೊತ್ತಾಗಲ್ಲ. ಈಗ ಇನ್ನೊಂದು ರೂಪಕ್ಕೆ ಬರೋಣ, ಅದು ಸ್ನೇಹ. ಗೆಳೆಯರ ನಡುವಿನ ಕಣ್ಣೋಟ ಹೇಗಿರುತ್ತೆ ಹೇಳಿ? ಅದು ಒಂದ್ ರೀತಿ ಸೀಕ್ರೆಟ್ ಕೋಡ್ ವರ್ಡ್ ಇದ್ದಂಗೆ. ಹತ್ತಾರು ಜನರ ಮಧ್ಯೆ ಇದ್ದಾಗ ಯಾವ ಮಾತನ್ನು ಆಡದೆ ಕೇವಲ ಕಣ್ಣ ಸನ್ನೆಯಿಂದಲೇ ಇಲ್ಲಿಂದ ಹೋಗ್ಬಿಡಣ ಅಂತಲೋ ಅಥವಾ ನೋಡು ಅಲ್ಲೇನ್ ನಡೀತಿದೆ ಅಂತಲೋ ಇಬ್ರು ಸ್ನೇಹಿತರು ಅರ್ಥ ಮಾಡ್ಕೊಂಡು ಬಿಡ್ತಾರೆ. ಆ ನೋಟದಲ್ಲಿ ಮಜಾ ಇರುತ್ತೆ, ನಂಬಿಕೆ ಇರುತ್ತೆ, ತುಂಟತನನೂ ಇರುತ್ತೆ, ನಾನ್ ನಿನಗಿದ್ದೀನಿ ಅಂತ ಅನ್ನೋ ಅಭಯ ಕೂಡ ಇರುತ್ತೆ. ಪ್ರೀತಿ ಅನ್ನೋದು ಕೇವಲ ನಮಗೆ ಹತ್ತಿರವಾದವರ ಮೇಲಷ್ಟೇ ಅಲ್ಲ, ದಾರಿಯಲ್ಲಿ ಸಿಗೋ ಅಪರಿಚಿತರ ಮೇಲೆಯೂ ಹುಟ್ಟಬಹುದು. ಹೇಗೆ ಹೇಳಿ? ಯಾರೋ ಒಬ್ಬರಿಗೆ ಕಷ್ಟದಲ್ಲಿದ್ದಾಗ ನೀವು ಮಾಡಿದ ಒಂದು ಸಣ್ಣ ಸಹಾಯ, ಅದಕ್ಕೆ ಪ್ರತಿಯಾಗಿ ಅವರು ನಿಮ್ಮನ್ನ ನೋಡಿಕೊಡುವಂತಹ ಕಣ್ಣೋಟ ಇದೆಯಲ್ಲ, ಅದರಲ್ಲಿ ಮಾತಿಗೆ ಸಿಗದ ಕೃತಜ್ಞತೆ ಇರುತ್ತೆ. ಕೆಲವೊಮ್ಮೆ ಧನ್ಯವಾದ ಅನ್ನೋ ಒಂದು ಪದ ಎಟುಕದೇ ಇದ್ದಾಗ, ಸಾಕಾಗೋದಿಲ್ಲ ಅಂತ ಅನ್ನಿಸಿದಾಗ ಕಣ್ಣು ರಾಶಿ ರಾಶಿ ಕೃತಜ್ಞತೆಯನ್ನ ಹೇಳ್ತಾ ಇರುತ್ತೆ. ಆ ಕೃತಜ್ಞತೆ ಕಿವಿಗಳಿಗೆ ಅಲ್ಲ, ನೇರವಾಗಿ ನಿಮ್ಮ ಹೃದಯಕ್ಕೆ ನಾಟುತ್ತೆ. ಕೇಳಿದ್ರಲ್ಲ, ಇದು ಒಂಥರ ಅಪರಿಚಿತ ನೋಟುಗಳ ಕಣ್ಣ ಮುಚ್ಚಾಲೆ ಇದ್ದಂಗೆ. ಸದ್ಯಕ್ಕೆ ಹಾಡು ಕೇಳ್ತಾ ಇರಿ, ವಾಪಸ್ ಬರ್ತೀನಿ. ಸ್ಟೇ ಟ್ಯೂನ್, ಇದು FM ರೈನ್ಬೋ 101.3.

ತ್ತೆ ವಯಸ್ಸಾಗತ್ತೆ, ಮುಖದ ಮೇಲಿನ ಚರ್ಮ ಸುಕ್ಕುಗಟ್ಟತ್ತೆ, ತಲೆ ಕೂದಲು ಬೆಳಗಾಗತ್ತೆ, ಆದರೆ ಕಣ್ಣುಗಳಲ್ಲಿನ ಪ್ರೀತಿಗೆ ಎಂದಿಗೂ ವಯಸ್ಸಾಗೋದಿಲ್ಲ. ಕಾಲ ಹೆಚ್ಚಾದಷ್ಟು ಪ್ರೀತಿ ಆಯಸ್ಸು ಹೆಚ್ಚಾಗತ್ತೆ ಕಣ್ರಿ, ಅಲ್ವಾ? ವರ್ಷಗಳ ಕಾಲ ಜೊತೆಯಾಗಿ ಬಾಳಿದ ದಂಪತಿಗಳನ್ನು ಒಮ್ಮೆ ಗಮನಿಸಿ. ಅವರಿಗೆ ಮಾತನಾಡೋದಿಕ್ಕೆ ವಿಷಯಗಳೇ ಬೇಕಾಗಿಲ್ಲ. ಒಬ್ಬರನ್ನೊಬ್ಬರು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ರೆ ಸಾಕು, ಇಡೀ ಜೀವನದ ನೆನಪುಗಳು ಪುಟಗಳು ಹಾಗೆ ತಿರುವು ಹಾಕ್ತಾ ಹೋಗುತ್ತವೆ. ಜೀವನ ಪೂರ್ತಿ ಹಂಚಿಕೊಂಡ ಸುಖ ದುಃಖ ಎಲ್ಲ ಹಾಗೆ ಕಣ್ಮುಂದೆ ಬಂದು ಹೋಗ್ತವೆ. ಆ ಕಣ್ಣೋಟದಲ್ಲಿ ಆತುರ ಇಲ್ಲ, ಬದಲಿಗೆ ಅಪಾರವಾದ ಶಾಂತಿ ಮತ್ತು ಕೊನೆಯವರೆಗೂ ಜೊತೆಗಿರ್ತೇನೆ ಅನ್ನೋ ಬದ್ಧತೆ ಮಾತ್ರ ಇರುತ್ತೆ.

0: ನೋಡಿ, ಕಣ್ಣಿನ ಭಾಷೆ ಬಗ್ಗೆ ಮಾತನಾಡ್ತಾ ಒಂದು ಗಂಟೆ ಹೇಗೆ ಕಳೀತು ಅಂತಲೇ ಗೊತ್ತಾಗಿಲ್ಲ. ಈ ಡಿಜಿಟಲ್ ಯುಗದಲ್ಲಿ ನಾವೆಲ್ಲರೂ ಸ್ಮಾರ್ಟ್ಫೋನ್ ಮತ್ತು ಸೋಷಿಯಲ್ ಮೀಡಿಯಾದ ಪರದೆಗಳನ್ನು ನೋಡೋದ್ರಲ್ಲೇ ಮುಳುಗೋಗ್ಬಿಟ್ಟಿರ್ತೀವಿ. ಅಕ್ಷರಗಳ ರೂಪದಲ್ಲಿ ಮೆಸೇಜ್ ಕಳಿಸ್ತೀವಿ, ಇಮೋಜಿಗಳ ಮೂಲಕ ಭಾವನೆಗಳನ್ನ ವ್ಯಕ್ತಪಡಿಸೋದಕ್ಕೆ ನೋಡ್ತಾ ಇರ್ತೀವಿ. ಆದರೆ ನೆನಪಿರಲಿ, ಕಣ್ಣಲ್ಲಿ ಕಣ್ಣಿಟ್ಟು ನೋಡುವಾಗ ಸಿಗೋ ಆತ್ಮೀಯತೆ ಜಗತ್ತಿನ ಯಾವ ತಂತ್ರಜ್ಞಾನ ಕೂಡ ನೀಡೋದಕ್ಕೆ ಸಾಧ್ಯ ಇಲ್ಲ. ಇವತ್ತಿನ ಸಂಚಿಕೆ ಮುಗಿಸೋಕೆ ಮುನ್ನ ಒಂದು ಸಣ್ಣ ಮಾತು ಹೇಳ್ತೀನಿ. ಮಾತು ಸೋಲೋ ಕಡೆ ಕಣ್ಣುಗಳು ಕವಿತೆ ಬರಿತವೆ ಅನ್ನೋ ಸಾಲು ಎಷ್ಟು ನಿಜ ಅಲ್ವಾ? ಈ ಪ್ರಶ್ನೆಯನ್ನ ನಿಮ್ಮಲ್ಲೇ ಕೇಳ್ಕೊಳ್ಳಿ. ನಿಮ್ಮ ಪ್ರೀತಿ ಪಾತ್ರರ ಕಣ್ಣಲ್ಲಿ ನಿಮ್ಮ ಬಗ್ಗೆ ಇರುವಂತಹ ಆ ಕಾಳಜಿಯನ್ನ, ಆ ಅಕ್ಕರೆಯನ್ನ ಒಮ್ಮೆ ಆದರೂ ಶಾಂತವಾಗಿ ಗಮನಿಸಿ ನೋಡಿ. ಅಲ್ಲಿ ಸಾವಿರಾರು ಮಾತುಗಳು ನಿಮ್ಗಾಗಿ ಕಾಯ್ತಾ ಇರ್ತವೆ ಅಂತ ಹೇಳ್ತಾ ಇವತ್ತಿನ ಒಲವಿನ ಆಲಾಪ ಕಾರ್ಯಕ್ರಮವನ್ನ ಇಲ್ಲಿಗೆ ಸಮಾಪ್ತಿ ಮಾಡ್ತಾ ಇದ್ದೀನಿ. ಮತ್ತೆ ಸಿಗೋಣ, ಮತ್ತಷ್ಟು ವಿಷಯಗಳನ್ನ ಹಂಚಿಕೊಳ್ಳೋಣ ಅಂತ ಇವತ್ತು ಸ್ಟುಡಿಯೋಯಿಂದ ಹೊರಡ್ತಿರೋದು ನಿಮ್ಮ ಆರ್ಜೆ ಅರ್ಜುನ್. ಅಲ್ಲಿವರೆಗೂ ಕೇಳ್ತಾ ಇದ್ದಿದ್ದು ಆಕಾಶವಾಣಿ FM ರೇನ್ಬೋ 101.3.
1: ಇದುವರೆಗೆ ಒಲವಿನ ಆಲಾಪ ಕಾರ್ಯಕ್ರಮವನ್ನ ಕೇಳಿದ್ರಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನೀವು ಕೇಳ್ತಾ ಇದ್ರ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3 ಮೆಗಾಹರ್ಟ್ಸ್ನಲ್ಲಿ. ಸ್ಟುಡಿಯೋ ಸಮಯ ಸರಿಯಾಗಿ 9:15:28 ಇದು ಯಾವ ಕಾರ್ಯಕ್ರಮದ ಸಮಯ ಅಂತ ಅಂದ್ರೆ

ಸುಕೂನ್ ಕಿ ಪಲ್ ಕಾರ್ಯಕ್ರಮದ ಸಮಯ. ನಿಮ್ಮೆಲ್ಲರಿಗೂ ಸುಕೂನ್ ಕಿ ಪಲ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ಹೊತ್ತಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ನಾನು ನಿಮ್ಮ ಆರ್ಜಿ ಕುಸುಮ. ಈ ಹೊತ್ತಲ್ಲಿ ಮನಸ್ಸಿಗೆ ನೆಮ್ಮದಿಯನ್ನ ನಿರಾಳತೆಯನ್ನ ನೀಡುವಂತಹ ಹಿಂದಿ ಗೀತೆಗಳನ್ನ ಕೇಳ್ತಾ ಸಾಗೋಣ. ಈಗಾಗಲೇ ನಮ್ಮ ಪ್ಲೇಲಿಸ್ಟ್ ನಲ್ಲಿ ಅಂತಹ ಮಧುರವಾದ ಗೀತೆಗಳು ಲೈನ್ಅಪ್ ಆಗಿದ್ದಾವೆ. ಆ ಎಲ್ಲ ಗೀತೆಗಳನ್ನ ಕೇಳ್ತಾ ಸಂದೇಶಗಳನ್ನ ಕಳಿಸ್ತಾ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿರಿ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9489901013 9480901013. ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ. ಈಗ ಇವತ್ತಿನ ಸುಕೂನ್ ಕಿ ಪಲ್ ಕಾರ್ಯಕ್ರಮದ ಮೊದಲನೇ ಗೀತೆ ಮೂಡಿ ಬರ್ತಾ ಇದೆ. ದೋಸ್ತಾನ ಚಿತ್ರದಿಂದ ಕಿಶೋರ್ ಕುಮಾರ್ ಹಾಗೂ ಆಶಾ ಭೋಸ್ಲೆರವರ ಗಾಯನ, ಆನಂದ್ ಬಕ್ಷೀರವರ ರಚನೆ, ಲಕ್ಷ್ಮೀಕಾಂತ್ ಪ್ಯಾರೇಲಾಲ್ರವರ ಸಂಗೀತ ಸಂಯೋಜನೆ.

ಸುಕೂನ್ ಕಿ ಪಲ್ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಹಿಂದಿ ಗೀತೆಗಳ ಜೊತೆಗೆ ನಮ್ಮ ಪಯಣ ಸಾಗ್ತಾ ಇದೆ. ಈಗ ಮತ್ತೊಂದು ಗೀತೆ ಮೂಡಿ ಬರ್ತಾ ಇದೆ. ಶರಾಬಿ ಚಿತ್ರದಿಂದ ಕಿಶೋರ್ ಕುಮಾರ್ ಹಾಗೂ ಆಶಾ ಭೋಸ್ಲೆಯವರ ಗಾಯನ, ಅಂಜಾನ್ ರವರ ರಚನೆ, ಬಪ್ಪಿ ಲಹಿರಿರವರ ಸಂಗೀತ ಸಂಯೋಜನೆ.

ಸುಕೂನ್ ಕಿಪಲ್ ಕಾರ್ಯಕ್ರಮವನ್ನು ಕೇಳ್ತಾ ಸ್ನೇಹಿತರು ಸಂದೇಶಗಳನ್ನ ಕಳಿಸ್ತಾ ಇದ್ದಾರೆ. ನಿಮ್ಮೆಲ್ಲರ ಸಂದೇಶಗಳನ್ನ ಇನ್ನು ಕೆಲವೇ ಸಮಯದಲ್ಲಿ ನೋಡ್ತೀನಿ. ಈಗ ಮತ್ತೊಂದು ಯುಗಳ ಗೀತೆ ಮೂಡಿ ಬರ್ತಾ ಇದೆ, ಕಾಂಟೆ ಚಿತ್ರದಿಂದ. ಕುಮಾರ್ ಸಾನು ಹಾಗೂ ಕವಿತಾ ಕೃಷ್ಣಮೂರ್ತಿರವರ ಗಾಯನ, ದೇವ್ ಕೊಯ್ಲಿರವರ ರಚನೆ, ಆನಂದ್ ರಾಜ್ ಆನಂದ್ರವರ ಸಂಗೀತ ಸಂಯೋಜನೆ.

ಸುಕೂನ್ ಕಿ ಪಲ್ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಸ್ನೇಹಿತರ ಸಂದೇಶಗಳನ್ನ ನೋಡುವಂತಹ ಸಮಯ ಈಗ. ನಾಗೇಂದ್ರ ತಾವರೇಕೆರೆ ಕುಣಿಗಲ್ ತಾಲೂಕು ಇಲ್ಲಿಂದ ಸಂದೇಶವನ್ನ ಕಳಿಸಿದ್ದಾರೆ. ಹಾಡುಗಳು ಮುದ ನೀಡ್ತಾ ಇವೆ, ಹಿಂದಿ ಸಾಂಗ್ಗಳ ಆಯ್ಕೆ ಅದ್ಭುತವಾಗಿವೆ ಅಂತ ಹೇಳ್ತಾ ಇದ್ದಾರೆ. ನಂಬರ್ ನಿಮಗೆ 4496 ರಘು ಪೂರ್ಣ ಪ್ರಜ್ಞಾನಗರದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ಧನ್ನಿ ಇವರ ಸಂದೇಶ ಬಂದಿದೆ. ಹಿಂದಿ ಹಾಡುಗಳು ತುಂಬ ಚೆನ್ನಾಗಿದೆ, ಕೇಳ್ತಾ ಇದ್ರೆ ಮನಸ್ಸಿಗೆ ಖುಷಿಯಾಗ್ತಾ ಇದೆ, ತುಂಬ ಅಪರೂಪದ ಹಾಡುಗಳನ್ನ ಆಯ್ಕೆ ಮಾಡಿ ಪ್ರಸಾರ ಮಾಡ್ತಾ ಇದ್ದೀರಾ, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಆನಂದ ಕುಲಕರ್ಣಿ ಸುಲೇಪೇಟದಿಂದ ಸಂದೇಶವನ್ನು ಕಳಿಸಿ ಸುಕೂನ್ ಕೀಪಲ್ ಕಾರ್ಯಕ್ರಮದಲ್ಲಿ ಸಾಜನ್ ಹಿಂದಿ ಚಿತ್ರದ ಗೀತೆ ದೇಖಾ ಹೇ ಪೆಹ್ಲಿ ಬಾರ್ ಸಾಜನ್ ಕೆ ಆಕೋ ಮೇ ಪ್ಯಾರ್ ಈ ಗೀತೆ ತುಂಬಾ ಇಷ್ಟವಾಯಿತು. ಜೊತೆಗೆ ಇನ್ನುಳಿದಂತಹ ಹಾಡುಗಳು ಕೂಡ ಸೂಪರ್ ಹಾಡುಗಳ ಆಯ್ಕೆ ಮತ್ತು ಪ್ರಸಾರಕ್ಕೆ ಧನ್ಯವಾದಗಳು ಮೇಡಮ್ ಅಂತ ಇದ್ದಾರೆ. ಸುಕೂನ್ ಕೀಪಲ್ ಕಾರ್ಯಕ್ರಮ ಚೆನ್ನಾಗಿ ಮುಡಿ ಬರ್ತಾ ಇದೆ, ಹಾಡುಗಳು ಅಮೋಘವಾಗಿವೆ, ನಿಮಗೆ ಧನ್ಯವಾದಗಳು ಅಂತ ಎಂದಿನಂತೆ ಸಂದೇಶವನ್ನು ಕಳಿಸಿದ್ದಾರೆ. ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಾಡ್ಲಿ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಿಂದ ಜಯ ಪುಟ್ಟಸ್ವಾಮಿ ಚಿಕ್ಕಮಗಳೂರು ಇಲ್ಲಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ನಮಸ್ತೆ ಮೇಡಮ್, ಸುಕೂನ್ ಕೀಪಲ್ ಕಾರ್ಯಕ್ರಮ ಚೆನ್ನಾಗಿ ಮುಡಿ ಬರ್ತಾ ಇದೆ, ನಿಮ್ಮ ಆಯ್ಕೆಯ ಒಳ್ಳೊಳ್ಳೆ ಹಾಡುಗಳನ್ನ ಕೇಳ್ತಾ ಇದ್ರೆ ಖುಷಿ ಆಗ್ತಾ ಇದೆ, ಮಧುರವಾಗಿ ಮುಡಿ ಬರ್ತಾ ಇದೆ ಕಾರ್ಯಕ್ರಮ, ಧನ್ಯವಾದಗಳು ಅಂತ ನಿಮ್ಮೆಲ್ಲರ ಪ್ರೀತಿಯ ಸಂದೇಶಕ್ಕೆ ಪ್ರೀತಿಯ ಧನ್ಯವಾದಗಳು. ಸ್ನೇಹಿತರೆ, ಈಗ ಮತ್ತೊಂದು ಮಧುರವಾದ ಗೀತೆ ಮೂಡಿ ಬರ್ತಾ ಇದೆ. ಸೋಲ್ಜರ್ ಚಿತ್ರದಿಂದ ಹಾಡಿದ್ದಾರೆ ಕುಮಾರ್ ಸಾನು ಹಾಗೂ ಅಲ್ಕಾ ಯಾಜ್ಞಿಕ್, ಸಾಹಿತ್ಯ ಸಮೀರ್, ಸಂಗೀತ ಅನು ಮಲ್ಲಿಕ್ ಅವರದ್ದು.

ಸುಕೂನ್ ಕಿ ಪಲ್ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ನಾವಿದ್ದೀವಿ. ಮನೆ ಗೆದ್ದ ಗೀತೆಗಳ ಪ್ರಸಾರಕ್ಕೆ ಧನ್ಯವಾದಗಳು ಮೇಡಮ್ ಅಂತ ಉಮೇಶ್ ಸಿರಿಗೆರೆಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ಪಾರ್ವತಿ ಮೋಹನ್ ಕುಮಾರ್ ಕೆಎಚ್ ಬಿ ಕಾಲೋನಿ ದಾವಣಗೆರೆಯಿಂದ, ನಾನು ಕುಮಾರ್ ಸಾನೂರ್ ಅವರ ಅಭಿಮಾನಿ, ಅವರು ಹಾಡಿರುವ ಎಲ್ಲ ಹಾಡುಗಳು ಸೂಪರ್ ಅಂತ ಹೇಳ್ತಾ ಇದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಪ್ರೀತಿಯ ಧನ್ಯವಾದಗಳು. ಈಗ ಇವತ್ತಿನ ಸುಕೂನ್ ಕಿ ಪಲ್ ಕಾರ್ಯಕ್ರಮದ ಕೊನೆಯ ಗೀತೆ ಮೂಡಿ ಬರ್ತಾ ಇದೆ, ದಿಲ್ಲೆ ಜಿಸ್ಸೆ ಅಪ್ನೆ ಕಹಾ. ಹಾಡಿದ್ದಾರೆ ಸೋನು ನಿಗಮ್ ಹಾಗೂ ಅಲ್ಕಾ ಯಾಜ್ಞಿಕ್ ರವರು. ಸಮೀರ್ ರವರ ಸಾಹಿತ್ಯ, ಹಿಮೇಶ್ ರೇಷಮಯ್ಯರವರ ಸಂಗೀತ ಈ ಹಾಡಿಗಿದೆ.

ಇದಾಗಿತ್ತು ಇವತ್ತಿನ ಸುಕೂನ್ ಕೀಪಲ್ ಕಾರ್ಯಕ್ರಮ. ಪ್ರಸಾರವಾದಂತಹ ಮಧುರವಾದ ಹಿಂದಿ ಗೀತೆಗಳು ಎಲ್ಲವೂ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಕಾರ್ಯಕ್ರಮ ಕೇಳಿದಂತ ಹಾಗೆ ಸಂದೇಶಗಳನ್ನ ಕಳಿಸಿದಂತ ಎಲ್ಲ ಪ್ರೀತಿಯ ಸ್ನೇಹಿತರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ಇಷ್ಟೊತ್ತು ಸುಕೂನ್ ಕೀಪಲ್ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ನಾನು ನಿಮ್ಮ ಆರ್ಜೆ ಕುಸುಮಾ.

ಇದು FM ರೈನ್ಬೋ ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್. ಸಮಯ ಇನ್ನೇನು 10 ಗಂಟೆ ಆಗಲಿದೆ. 10 ಗಂಟೆಗೆ ಸರಿಯಾಗಿ ಕೇಳಿ ಏಷ್ಯನ್ ಗೇಮ್ 2026 ದೈನಂದಿನ ಮುಖ್ಯಾಂಶಗಳು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸುವಾಲಿ
2: ಸುವಾಲಿ, ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ.
1: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ.
3: ಸಿಂಧೂರ ಬಿಂದಿಗೆಯಲ್ಲಿ ಜೀವವ ತುಂಬಿದೆ.
2: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ.
4: ನಮ್ಮ ಜೀವ ಜೀವ ಒಂದೇ ಜೀವ ನೂರು ಜನ್ಮಕ್ಕೂ.
1: ಸಿಹಿನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ.
2: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ
1: ಕನಸಿನ ಲೋಕಕ್ಕೆ.
2: ಪ್ರತಿ ರಾತ್ರಿ 10 ಗಂಟೆಗೆ
1: ಕನಸಿನ ಲೋಕ, ಕನಸುಗಳ ಕಣ್ತರಿಸೋ ಮಧುರ ತಾಣ.

101.3 ಮೆಗಾಹರ್ಟ್ಸ್ನಲ್ಲಿ ನೀವು ಕೇಳ್ತಾ ಇದ್ದೀರಾ ಎಫ್ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು. ಸ್ಟುಡಿಯೋ ಸಮಯ ಸರಿಯಾಗಿ 10:27:27. ಮನಸ್ಸಿಗೆ ಹತ್ತಿರವಾಗಿರುವಂತಹ ವಿಷಯದ ಬಗ್ಗೆ ಮಾತಾಡ್ತಾ ಮಧುರವಾದ ಕನ್ನಡ ಗೀತೆಗಳನ್ನ ಕೇಳ್ತಾ ಸಾಗೋ ಕನಸಿನ ಲೋಕ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಿಮ್ಮ ಕನಸಿನ ಲೋಕದ ಪಯಣಕ್ಕೆ ಜೊತೆಯಾಗ್ತಾ ಇರೋದು ನಾನು ನಿಮ್ಮ ಆರ್ಜೆ ಕುಸುಮ. ಇವತ್ತು ಏನ್ ವಿಷಯ ಮಾತಾಡ್ತಾ ಇದ್ದೀವಿ ಅಂದ್ರೆ, ಈ ಮಾತನ್ನ ನೀವು ಕೇಳಿರ್ತೀರಾ, ನಾವು ಯಾವತ್ತೋ ಖುಷಿಯಾಗಿ ಕಳೆದಿದ್ದಂಥ ಕ್ಷಣಗಳನ್ನ ನೆನೆಸ್ಕೊಂಡು ಇವತ್ತು ಕಣ್ಣೀರು ಹಾಕ್ತೀವಂತೆ, ಹಾಗೇನೆ ಯಾವಾಗಲೋ ಕಣ್ಣೀರು ಹಾಕಿದ ಕ್ಷಣಗಳನ್ನ ಇವತ್ತು ನೆನೆಸ್ಕೊಂಡು ನಗ್ತೀವಂತೆ. ಇದು ನಿಜಾನಾ? ನಿಮಗೂ ಇದು ಅನುಭವಕ್ಕೆ ಬಂದಿದೆಯಾ? ಹಾಗಿದ್ರೆ ನಮ್ಮ ಜೊತೆಗೆ ಹಂಚ್ಕೊಳ್ಳಿ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9480901013 9480901013. ವಿಷಯ ಮತ್ತೊಮ್ಮೆ, ನಾವು ಯಾವತ್ತೋ ಖುಷಿಯಾಗಿ ಕಳೆದಂಥ ಕ್ಷಣಗಳನ್ನ ನೆನೆಸ್ಕೊಂಡು ಇವತ್ತು ಕಣ್ಣೀರು ಹಾಕ್ತೀವಂತೆ, ಹಾಗೇನೆ ಯಾವಾಗಲೋ ಕಣ್ಣೀರು ಹಾಕಿದ್ದ ಸಂದರ್ಭಗಳನ್ನ ನೆನೆಸ್ಕೊಂಡು ಇವತ್ತು ನಗ್ತೀವಂತೆ. ಇದು ನಿಜಾನಾ? ಈ ಮಾತು ನಿಮ್ಮ ಅನುಭವಕ್ಕೆ ಬಂದಿದೆಯಾ? ಹಾಗಿದ್ರೆ ಇವತ್ತು ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಈ ವಿಷಯದ ಬಗ್ಗೆ ಮಾತಾಡ್ತಾ ಸಾಗೋಣ. ನಿಮ್ಮದೇ ಕಾರ್ಯಕ್ರಮ, ನಿಮ್ಮ ಮಾತುಗಳು ಆದಷ್ಟು ಬೇಗ ಸಂದೇಶದ ರೂಪದಲ್ಲಿ ನಮ್ಮ ಇನ್ಬಾಕ್ಸ್ನ ತಲುಪಲಿ. ಈಗ ಲಂಕೇಶ್ ಪತ್ರಿಕೆ ಚಿತ್ರದ ಒಂದು ಮಧುರವಾದ ಹಾಡು ಮೂಡಿ ಬರ್ತಾ ಇದೆ. ಕೇಳ್ತಾ ಇರಿ, ಇದು ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬಿಲ್ಲು 101.3.

ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಇವತ್ತು ನಿಮಗೆ ಕೊಟ್ಟಿರುವಂತಹ ವಿಷಯ ಏನು ಅಂದ್ರೆ, ನಾವು ಯಾವತ್ತೋ ಖುಷಿಯಾಗಿದ್ದಂತ ದಿನಗಳು, ಖುಷಿಯಾಗಿ ಕಳೆದಂತ ಕ್ಷಣಗಳನ್ನ ಇವತ್ತು ನೆನೆಸ್ಕೊಂಡು ದುಃಖ ಪಡ್ತೀವಂತೆ, ಕಣ್ಣೀರು ಹಾಕ್ತೀವಂತೆ. ಹಾಗೇನೆ ಯಾವಾಗ್ಲೂ ಕಣ್ಣೀರು ಹಾಕಿದ ಕ್ಷಣಗಳನ್ನ, ದುಃಖದಲ್ಲಿದ್ದನ್ನ ನೆನೆಸ್ಕೊಂಡು ಇವತ್ತು ನಾವು ನಗ್ತೀವಂತೆ. ಈ ಮಾತನ್ನ ನೀವು ಕೇಳಿರ್ತೀರಾ, ಇದು ನಿಜಾನಾ ಅಂತ ಕೇಳಿದ್ದೆ. ಹಾಗೆ ಇದು ನಿಮ್ಮ ಅನುಭವಕ್ಕೆ ಬಂದಿದ್ಯಾ ಅಂತ ಕೇಳಿದ್ದೆ. ಸ್ನೇಹಿತರ ಸಂದೇಶಗಳು

ಬರ್ತಾ ಇವೆ. ಮೇಡಮ್, ನೀವು ಈಗ ತಿಳಿಸಿದಂತೆ ನನ್ನ ಜೀವನದಲ್ಲಿ ಬಾಲ್ಯದಿಂದಲೂ ಇಲ್ಲಿಯ ತನಕ ಅನೇಕ ಬಾರಿ ಇಂತಹ ನೋವು ನಲಿವಿನ ಘಟನೆ ನೆನೆದು ಕೆಲವೊಮ್ಮೆ ಅಳು ಮತ್ತು ನಗು ಬಹಳಷ್ಟು ಇಂತಹ ಘಟನೆಗಳನ್ನು ನೆನೆದುಕೊಂಡು ಕೆಲವೊಮ್ಮೆ ಸಂತೋಷ ಪಟ್ಟಿದ್ದೇನೆ, ಕೆಲವೊಮ್ಮೆ ಉತ್ತಮ ಅವಕಾಶ ಸದುಪಯೋಗ ಪಡೆದುಕೊಳ್ಳಲಿಲ್ಲ ಎಂದು ಖಂಡಿತ ನೊಂದಿದ್ದೇನೆ ಮೇಡಮ್ ಅಂತ ಉಮೇಶ್ ಸಿರಿಗೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಗೀತೆಗಳು ಸಹ ಸುಮಧುರವಾಗಿವೆ ಅಂತ ಹೇಳ್ತಾ ಇದ್ದಾರೆ ಇವರು. ನೀವು ಕೂಡ ತಿಳಿಸ್ಬೋದು ಸ್ನೇಹಿತರೆ, ನೀವು ಯಾವತ್ತೋ ಖುಷಿಯಾಗಿ ಕಳೆದಿದ್ದಂಥ ಕ್ಷಣಗಳನ್ನ ದಿನಗಳನ್ನ ಇವತ್ತು ನೆನೆಸ್ಕೊಂಡು ಕಣ್ಣೀರು ಹಾಕ್ತೀರಾ, ಹಾಗೇನೆ ಯಾವತ್ತೋ ಕಣ್ಣೀರು ಹಾಕಿದ ದಿನಗಳನ್ನ ನೆನೆಸ್ಕೊಂಡು ಇವತ್ತು ನಗ್ತೀರಾ, ಇದು ನಿಮ್ಮ ಅನುಭವಕ್ಕೆ ಬಂದಿದ್ಯಾ, ಈ ಮಾತು ನಿಜನಾ, ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಬರಲಿ. ಈಗಾಗಲೇ ಒಂದಷ್ಟು ಸಂದೇಶಗಳು ಬಂದಿವೆ, ಆದರೂ ಸಹ ನಿಮ್ಮೆಲ್ಲರ ಸಂದೇಶಗಳನ್ನ ಹಾಗೆ ಹೋಲ್ಡ್ನಲ್ಲಿಟ್ಟು ಒಂದು ಗೀತೆಯನ್ನು ಕೇಳೋಣ. ಆ ಗೀತೆಯ ನಂತರ ನಿಮ್ಮೆಲ್ಲರ ಸಂದೇಶಗಳನ್ನ ನೋಡ್ತೀನಿ. ಈಗ ಪಯಣ ಚಿತ್ರದ ಒಂದು ಗೀತೆ ಮೂಡಿ ಬರ್ತಾ ಇದೆ, ಎಲ್ಲರೂ ಸ್ವಲ್ಪ ನಿಶ್ಶಬ್ದವಾಗಿ ಕೇಳುವಂತಹ ಗೀತೆ, ಯಾಕಂದರೆ ಗೀತೆ ಆರಂಭವಾಗೋದೇ ಗಪ್ ಚುಪ್ ಅಂತ. ಕೇಳ್ತಾ ಇರಿ, ಇದು ನಿಮ್ಮ ನೆಚ್ಚಿನ ಕನಸಿನ ಲೋಕ.

0: ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಸ್ನೇಹಿತರ ಸಂದೇಶಗಳು ಬರ್ತಾ ಇವೆ. ಡಾಕ್ಟರ್ ಎಂ ಡಿ ಕೃಷ್ಣ ಶ್ರೀರಾಮ್ಪುರ ಮೈಸೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಾನು ಅಂದು ಅನುಭವಿಸಿದ ವೇದನೆ ಕುರಿತು ಈಗ ಅನಿಸಿದ್ದು ಎಂಥ ವಿಪರ್ಯಾಸ ಅಂತ ಅನಿಸುತ್ತೆ ನನಗೆ ಅಂತ ಹೇಳ್ತಾ ಇದ್ದಾರೆ ಇವರು. ಹಾಗೆ ಅಯ್ಯೋ ಏನಂತೀರಿ, ಕೊರೋನಾ ಟೈಮ್ನಲ್ಲಿ ಸಣ್ಣ ಜ್ವರ ಬಂದರೂ ಸತ್ತೇ ಹೋಗ್ತೀರಾ ಅಂತಿದ್ರು, ಏನೂ ಆಗಲೇ ಇಲ್ಲ, ಕಲ್ಲು ಗುಂಡಿನಂತೆ ಇದ್ದೇವೆ, ಆಗ ಭಯ ಹುಟ್ಟಿಸಿದನ್ನು ನೆನೆಸಿಕೊಂಡರೆ ಈಗ ನಗು ಬರುತ್ತೆ ಅಂತ ಬಿ ಎಸ್ ಭೈರ ಹನುಮಯ್ಯ ವಿನಾಯಕ ನಗರ ರಾಮನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ನಂಬರ್ ರನ್ನಿಂಗ್ ವಿತ್ 4982 ಇವರ ಸಂದೇಶ ಬಂದಿದೆ. ನೀವು ವಿಷಯಕ್ಕೆ ಸರಿಯಾಗಿ ಸಂದೇಶವನ್ನು ಕಳಿಸಿಲ್ಲ, ಆದರೆ ಏನೇನೋ ಸಂದೇಶವನ್ನು ಕಳಿಸಿದ್ದೀರಾ, ಆ ಗೀತೆಗಳು ಇಲ್ಲಿ ಪ್ರಸಾರವಾಗೋದಕ್ಕೆ ಸಾಧ್ಯ ಇಲ್ಲ. ಹಾಗೆ ಮತ್ತಾರಿದು ನಂಬರ್ ನಿಮಗೆ 9222 ಇವರ ಸಂದೇಶ ಬಂದಿದೆ. ಹಾಗೆ ಅನುಷಾರ್ ಅವರು ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ, ಹೌದೌದು ಅಕ್ಷರಶಃ ನಿಜ, ಚಿತ್ರಾವಳಿ ಆಲ್ಬಮ್ ತೆರೆದು ನೋಡುವಾಗೆಲ್ಲ ನಗ್ತೀನಿ ಅಳ್ತೀನಿ ಕೂಡ, ಚಿತ್ರಗಳ ನೆನಪು ಮರು ಕಳಿಸಿ ಅಂತ ಹೇಳ್ತಾ ಇದ್ದಾರೆ. ಹೌದು, ಫೋಟೋಗಳನ್ನ ನೋಡಿದಾಗ ಖುಷಿನೂ ಆಗುತ್ತೆ, ದುಃಖನೂ ಆಗುತ್ತೆ, ಎರಡೂ ಆಗುತ್ತೆ ಅಲ್ವಾ, ಯಾಕಂದರೆ ಆ ಫೋಟೋಗಳಲ್ಲಿ ನೆನಪುಗಳಿದ್ದಾವೆ. ಆ ನೆನಪುಗಳು ಮತ್ತೆ ನಮಗೆ ಆ ಕ್ಷಣಗಳು ಸಿಗೋದಿಲ್ವಲ್ಲ ಅನ್ನೋ ಒಂದು ಬೇಸರವನ್ನು ಮೂಡಿಸುತ್ತೆ. ಹಾಗೆ ಇನ್ನೊಂದೇನು ಪಾಸಿಟಿವ್ ಅಂಶ ಅಂದರೆ ಆ ಕ್ಷಣಗಳನ್ನ ನಾವು ಖುಷಿಯಾಗಿ ಕಳೆದಿದ್ವಲ್ಲ ಅಂತಲೂ ನಮಗೆ ಅನಿಸುತ್ತೆ. ಸೊ ಎರಡೂ ರೀತಿಯ ಫೀಲಿಂಗ್ಸ್ ನಮಗೆ ಫೋಟೋಗಳನ್ನ ನೋಡಿದಾಗ ಬರುತ್ತೆ. ಹಾಗೆ ಶಾಂತಾಚಾರ ಬಡಿಗೇರ ಕೊಕ್ಕನೂರು ಹರಿಹರ ತಾಲೂಕಿನಿಂದ, ಮೇಡಮ್ ಜೀವನದಲ್ಲಿ ನಡೆದ ಹಳೆಯ ಕಹಿ ಘಟನೆಗಳನ್ನು ಮತ್ತೆ ಮತ್ತೆ ನೆನಪಿಸಿಕೊಂಡರೆ ಮನಸ್ಸಿಗೆ ನೋವು ಮತ್ತು ಬೇಸರ ಹೆಚ್ಚಾಗುತ್ತದೆ, ಅದೇ ರೀತಿ ಹಳೆಯ ಸಿಹಿ ಘಟನೆಗಳನ್ನು ನೆನಪಿಸಿಕೊಂಡಾಗ ಆ ಸುಂದರ ಕ್ಷಣಗಳು ಮತ್ತೆ ಸಿಗುವುದಿಲ್ಲ ಎಂಬ ಕೊರಗು ಮೂಡಬಹುದು. ಸಿಹಿಯಾಗಿರಲಿ ಕಹಿಯಾಗಿರಲಿ ಅವುಗಳೆಲ್ಲ ನಮ್ಮ ಜೀವನದ ಒಂದು ಭಾಗವಾಗಿ ಈಗ ಹಿಂದಕ್ಕೆ ಹೋಗಿವೆ. ಆದ್ದರಿಂದ ಹಳೆಯ ನೆನಪುಗಳಿಗೆ ಹೆಚ್ಚು ಬಂದಿಯಾಗದೆ ಅವುಗಳಿಂದ ಪಾಠ ಕಲಿತು ಇಂದಿನ ದಿನವನ್ನು ಸಂತೋಷದಿಂದ ಬದುಕಬೇಕು. ನಮ್ಮ ಜೊತೆ ಇರುವವರನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತಾ ಸಣ್ಣ ಸಣ್ಣ ಸಂತೋಷಗಳನ್ನು ಅನುಭವಿಸುತ್ತಾ ನೆಮ್ಮದಿಯಿಂದ ಬದುಕುವುದೇ ನಿಜವಾದ ಸಂತೋಷ. ಕಳೆದದ್ದು ನೆನಪು, ಮುಂದಿನದು ನಿರೀಕ್ಷೆ, ಆದರೆ ನಮ್ಮ ಕೈಯಲ್ಲಿರುವುದು ಇಂದಿನ ಕ್ಷಣ ಮಾತ್ರ, ಅದನ್ನು ಖುಷಿಯಿಂದ ಕಳೆಯೋಣ ಮೇಡಮ್ ಅಂತ ಇದ್ದಾರೆ. ಬಹಳ ಒಳ್ಳೆಯ ಸಂದೇಶ, ಧನ್ಯವಾದ. ಹಾಗೆಯೇ ಮಂಜುರಾಣಿ ಅಮೃತವರ್ಷಿಣಿ, ನಿಮ್ಮ ಹೆಸರು ಚೆನ್ನಾಗಿದೆ, ಮಂಜುರಾಣಿ ಹಾಗೂ ಅಮೃತವರ್ಷಿಣಿ, ಮೈಸೂರಿನಿಂದ ಸಂದೇಶ ಕಳಿಸಿದ್ದಾರೆ. ಮೇಡಮ್ ವಿಷಯ ಸೊಗಸಾಗಿದೆ, ನೆನಪುಗಳೇ ಹಾಗೆ ಮೇಡಮ್, ಸಿಹಿ ನೆನಪುಗಳು ಕಹಿ ಅನುಭವಗಳು ಜೀವನದಲ್ಲಿ ದಾರಿ ದೀಪಗಳು. ಬೇಸರಕ್ಕೆ ಅಳುತ್ತೇವೆ, ಸಂತಸಕ್ಕೆ ನಕ್ಕಿರುತ್ತೇವೆ, ಆದರೆ ಅಂದಿನ ಬೇಸರದ ಕಾರಣ ಇಂದು ಸರಿಯಾಗಿ ಅರಿವಿಗೆ ಬಂದಾಗ ನಗುತ್ತೇವೆ. ನಕ್ಕ ಕಾರಣದ ಅರ್ಥ ಅರಿವಾದಾಗ ನಕ್ಕು ನಕ್ಕು ಆನಂದ ಬಾಷ್ಪವೂ ಬರುತ್ತದೆ. ಸೂಪರ್ ವಿಷಯ, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಹೌದು, ನಿಮ್ಮ ಸಂದೇಶದಲ್ಲಿ ಈ ಸಾಲು ಇಷ್ಟ ಆಯಿತು, ಅಂದಿನ ಬೇಸರದ ಕಾರಣ ಇಂದು ಸರಿಯಾಗಿ ಅರಿವಿಗೆ ಬಂದಾಗ ನಾವು ನಕ್ತೀವಿ. ಹೌದು, ಹಾಗೆ ನಕ್ಕ ಕಾರಣದ ಅರ್ಥ ನಮಗೆ ಅರಿವಾದಾಗ ನಕ್ಕು ನಕ್ಕು ಆನಂದ ಬಾಷ್ಪವು ಬರುತ್ತದೆ ಅಂತ ವಿಷಯವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಒಂದೊಳ್ಳೆಯ ಸಂದೇಶವನ್ನು ಕಳಿಸಿದ್ದೀರಾ, ಧನ್ಯವಾದ. ಮತ್ತಷ್ಟು ಸಂದೇಶಗಳು ಬರ್ತಾ ಇವೆ, ನೀವು ಕೂಡ ತಿಳಿಸ್ಬಹುದು. ನಾವು ಯಾವತ್ತೋ ಕಳೆದಿರುವಂತಹ ಖುಷಿಯಾದ ದಿನಗಳನ್ನ ಕ್ಷಣಗಳನ್ನ ಇವತ್ತು ನೆನೆಸ್ಕೊಂಡು ಕಣ್ಣೀರು ಹಾಕ್ತೀವಂತೆ, ಹಾಗೆ ಕಣ್ಣೀರು ಹಾಕ್ದಂಥ ಕ್ಷಣಗಳನ್ನ ನೆನೆಸ್ಕೊಂಡು ಇವತ್ತು ನಾವು ನಕ್ತೀವಂತೆ. ಹೌದಾ, ನಿಜನಾ, ಈ ಒಂದು ಮಾತು ಈ ಒಂದು ಸಾಲುಗಳು ನಿಮ್ಮ ಅನುಭವಕ್ಕೆ ಬಂದಿದೆಯಾ? ಹೌದು ಬಂದಿದೆ ಅನ್ನೋದಾದರೆ ನಮಗೆ ಸಂದೇಶ ಕಳಿಸಿ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ ಮತ್ತೊಮ್ಮೆ 9480909013948090103. ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ. ಈಗ ಜೂಟ್ ಚಿತ್ರದ ಪ್ರೀತಿಯ ಗೀತೆ ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ, ಇದು ನಿಮ್ಮ ನೆಚ್ಚಿನ ಕನಸಿನ ಲೋಕ.
1: ನಿನಗೂ ಮನಸಾಗಬಹುದು.
2: ಸುಮ್ಮನೆ ತಮಾಷೆಗೆ ಊಹಿಸ್ಕೋ.

0: ಜಸ್ಟ್ ಥಿಂಕ್, ಕಲ್ಪಿಸ್ಕೋ. ತಾರೆ ತುಂಬಾನೇ ದೂರ, ನೀನೇ ಆ ತಾರೆ ಆದ್ರೆ. ಹೂವು ತುಂಬಾನೇ ಮೃದು, ನೀನೇ ಆ ಹೂ ಆದ್ರೆ. ಎಟುಕುವ ತಾರೆ ನಲುಗದ ಹೂ, ನೀನಾಗ್ತೀಯ. ಓಕೆ, ರಿಯಾಲಿಟಿ ಇನ್ ಇಮ್ಯಾಜಿನೇಷನ್, ರೈಟ್?
1: ರೈಟ್.
0: ಜೂಟ್
1: ಜೂಟ್.

ಮನಸ್ಸಿನ ಲೋಕ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಮತ್ತಷ್ಟು ಸಂದೇಶಗಳು ಬಂದಿವೆ. ನನ್ನ ಬಾಲ್ಯದ ಸೋಲುಗಳನ್ನು ಕಂಡು ಅತ್ತಿದ್ದೆ, ಅವುಗಳನ್ನೇ ಮೆಟ್ಟಿಲುಗಳನ್ನಾಗಿ ಮಾಡಿ ಶ್ರಮಪಟ್ಟು ಗೆದ್ದ ಮೇಲೆ ಈಗ ನಗುತ್ತಿದ್ದೇನೆ. ಆದರೆ ಅದೇ ಸಮಯದಲ್ಲಿ ನನ್ನ ಸೋಲುಗಳಿಂದ ನೊಂದ ತಂದೆ ತಾಯಿಯನ್ನು ನೆನೆದು ಕಣ್ಣೀರಾಗುತ್ತಿದ್ದೇನೆ ಅಂತ ಎ ಹರಿಹರನ್ ವಿಜ್ಞಾನ ನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಮ್ಮ ಕಷ್ಟದ ದಿನಗಳಲ್ಲಿ ಯಾರು ನಮ್ಮ ಜೊತೆಗಿರ್ತಾರೋ ಅವರು ನಮ್ಮ ಸಕ್ಸಸ್ನ ನೋಡಿದಾಗ ನಮಗೆ ಆಗೋಷ್ಟು ಖುಷಿ ಇನ್ಯಾರಿಗೂ ಆಗೋದಿಲ್ಲ. ಹಾಗೆ ನಮ್ಮ ಸಕ್ಸಸ್ನ ನೋಡಿದಾಗ ಅವರು ಪಡೋವಂಥ ಖುಷಿಯನ್ನು ನಾವು ನೋಡಬೇಕು ಅನ್ನೋ ಒಂದು ಹೋರಾಟದಲ್ಲಿ, ಈ ಲೈಫ್ನ ಒಂದು ಹೋರಾಟದಲ್ಲಿ ಎಲ್ಲರೂ ಕೂಡ ಏನಾದರೂ ಒಂದು ಸ್ಟ್ರಗಲ್ನ ಫೇಸ್ ಮಾಡ್ತಾನೇ ಇರ್ತಾರೆ. ಹೇಗಾದರೂ ಮಾಡಿ ನಾವು ಒಂದು ಸಕ್ಸಸ್ನ ನೋಡಬೇಕು, ಯಶಸ್ಸನ್ನು ನೋಡಬೇಕು. ಆಗ ನಮ್ಮ ಜೊತೆಲಿರೋಂಥ ಅಂದರೆ ನಮ್ಮ ಕಷ್ಟದಲ್ಲಿ ನಮ್ಮ ಜೊತೆಗಿದ್ರಲ್ಲ, ನಮ್ಮ ಮನೆಯವರಾಗ್ಬೋದು, ನಮ್ಮ ಸ್ನೇಹಿತರಾಗ್ಬೋದು, ಇವರೆಲ್ಲರೂ ನಮ್ಮ ಯಶಸ್ಸನ್ನು ನೋಡಬೇಕು, ಸಂಭ್ರಮಿಸಬೇಕು ಅನ್ನೋ ಆಸೆ ಎಲ್ರಿಗೂ ಇರುತ್ತೆ. ಅಂತಹ ಆಸೆಯನ್ನು ಈಡೇರಿಸ್ಕೊಂಡಂಥವರೇ ಅದೃಷ್ಟವಂತರು ಅಂತ ಹೇಳ್ಬೋದು. ಮತ್ತಷ್ಟು ಸಂದೇಶಗಳು. ಯಾರಿದು ಬಂಗಾರದಂತಹ ಗೀತೆಗಳನ್ನು ಆಯ್ಕೆ ಮಾಡಿ ಪ್ರಸಾರ ಮಾಡಿದ ನಿಮಗೆ ಕೋಟಿ ವಂದನೆಗಳು ಅಂತ ಹೇಳ್ತಾ ಇದ್ದಾರೆ ಹೆಬ್ಬಾಳದ ರಮೇಶ್ರವರು. ಲಕ್ಷ್ಮೀ ವೆಂಕಟೇಶ್ ಕುಟುಂಬದವರ ಸಂದೇಶ ಬಂದಿದೆ APMC ಸಾಗರದಿಂದ. ಬಿಸಿ ಬಿಸಿ ರಾಗಿ ಮುದ್ದೆ, ಹೀರೆಕಾಯಿ, ಉಪ್ಪು ಸಾರು, ಹೀರೆಕಾಯಿ ಬಜ್ಜಿ ರೆಡಿಯಾಗಿದೆ, ಊಟಕ್ಕೆ ಬನ್ನಿ ಅಂತ ಮೆನುವನ್ನು ಕಳಿಸಿ ಇನ್ವೈಟ್ ಮಾಡ್ತಾ ಇದ್ದಾರೆ. ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ, ಹಾಡ್ಲಿ, ಮಳವಳ್ಳಿ ತಾಲೂಕು, ಮಂಡ್ಯ ಜಿಲ್ಲೆಯಿಂದ. ಧನ್ಯವಾದ ನಿಮ್ಮ ಪ್ರೀತಿಯ ಆಹ್ವಾನಕ್ಕೆ. ನಿಮ್ಮದು ಊಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಹಾಗೇ ಮತ್ಯಾರ ಸಂದೇಶ, ಹಳೇ ನೆನಪುಗಳ ಪುಟ ತೆರೆದಾಗ ಕಣ್ಣಂಚಿನಲ್ಲಿ ಹನಿಯೊಂದು ಮೂಡುತ್ತದೆ, ನಗುವಿನ ಕ್ಷಣಗಳು ನೆನಪಾದಾಗ ತುಟಿಯಂಚಿನಲ್ಲಿ ನಗುವೊಂದು ಅರಳುತ್ತದೆ, ಕಳೆದು ಹೋದ ಆ ದಿನಗಳೆಲ್ಲ ಮತ್ತೆ ಬರದ ಮಧುರ ಕನಸುಗಳು, ಅಳುತ್ತೇವೆ ನಗುತ್ತೇವೆ ನೆನೆದು, ನೆನಪುಗಳೇ ನಮ್ಮ ಜೊತೆ ಉಳಿಯುವ ಗೆಳೆಯರು ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಯಾರಿದು ಉಷಾ ಬೆಂಗಳೂರಿನಿಂದ, ಬಹಳ ಒಳ್ಳೆಯ ಸಂದೇಶ. ಇವತ್ತಿನ ಪ್ರೋಗ್ರಾಮ್ ತುಂಬ ಚೆನ್ನಾಗಿದೆ ಮೇಡಮ್. ನಾನು ತುಂಬ ಚಿಕ್ಕವನು ಇದ್ದಾಗ ನನ್ನ ತಾಯಿಯವರು ಅಕ್ಷರ ಬರೆಯುವುದನ್ನು ಹೇಳಿಕೊಡುತ್ತಿದ್ದರು. ಆದರೆ ಒಂದು ವಿಷಯ ನನ್ನ ತಾಯಿಗೆ ಏನೂ ಗೊತ್ತಿರಲಿಲ್ಲ. ನಾನು ಬರೆಯುವುದನ್ನು ಅವರು ನೋಡಿಬಿಟ್ಟು ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದ್ರು. ಪ್ರತಿ ಅಕ್ಷರಕ್ಕೂ ಸರಿಯಿಲ್ಲ, ಇನ್ನೊಮ್ಮೆ ಬರೆ, ಇಲ್ಲ ಮರಳಿ ಮರಳಿ ಬರೀತಾ ಇದ್ದೆ. ನನಗೆ ನನ್ನ ತಾಯಿ ಓದಿಲ್ಲ ಅಂತ ನಾನು ಎಷ್ಟೇ ಚೆನ್ನಾಗಿ ಅಕ್ಷರ ಬರೆದರೂ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದ್ರು. ನನಗೆ SSLCಯಲ್ಲಿ ನಾನಿದ್ದಾಗ ಗೊತ್ತಾಯಿತು, ನಮ್ಮ ತಾಯಿ ಅವತ್ತು ಹೇಳಿದ್ರು. ಆಗ ನನಗೆ ಅಳು ಬರ್ತಾ ಇತ್ತು, ಈಗ ಅದನ್ನು ನೆನೆಸಿಕೊಂಡ್ರೆ ನಗು ಬರ್ತಾ ಇದೆ. ಆದರೆ ನನ್ನ ತಾಯಿ ನನ್ನನ್ನು ಒಂದು ದಾರಿಗೆ ತಂದರು ಅಂತ ಹೇಳ್ತಾ ಇದ್ದಾರೆ. ನಂಬರ್ ಎಂಡಿಂಗ್ ವಿತ್ 19781 ಷಣ್ಮುಖಾರವರ ಸಂದೇಶ ಇದು. ಹಾಗೆ ಅನುಷಾರವರ ಸಂದೇಶ ಬಂದಿದೆ. ಮತ್ತಷ್ಟು ಸಂದೇಶಗಳು ಬರ್ತಾ ಇವೆ, ನೀವು ಕೂಡ ತಿಳಿಸ್ಬಹುದು. ನಾವು ಯಾವತ್ತೋ ಖುಷಿಯಾಗಿ ಕಳೆದಿದ್ದಂಥ ದಿನಗಳನ್ನ, ಕ್ಷಣಗಳನ್ನ ನೆನೆಸ್ಕೊಂಡು ಇವತ್ತು ಕಣ್ಣೀರು ಹಾಕ್ತೀವಂತೆ. ಹಾಗೇನೆ ಯಾವಾಗಲೂ ಕಣ್ಣೀರು ಹಾಕದಂಥ ಕ್ಷಣಗಳು, ದುಃಖ ಪಡ್ತಾ ಇದ್ದಂಥ ಸಮಯವನ್ನು, ಸಂದರ್ಭವನ್ನು ನೆನೆಸ್ಕೊಂಡು ಇವತ್ತು ನಾವು ನಗ್ತೀವಂತೆ. ಹೌದಾ, ಇದು ನಿಜನಾ? ಈ ಒಂದು ಸಾಲುಗಳು ನಿಮ್ಮ ಅನುಭವಕ್ಕೂ ಬಂದಿದೆಯಾ? ಹೌದು ಬಂದಿದೆ ಅನ್ನೋದಾದರೆ ನಮಗೆ ಸಂದೇಶ ಕಳಿಸಿ. ನಮ್ಮ ವಾಟ್ಸಪ್ ಸಂಖ್ಯೆ 9480901013 9480901013. ಈಗ ಗಾಳಿ ಮಾತು ಚಿತ್ರದಿಂದ ಒಂದು ಪ್ರೀತಿಯ ಗೀತೆ ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬಿಲ್ಲು 101.3.

ಮತ್ತಷ್ಟು ಸಂದೇಶಗಳು ಬಂದಿವೆ. ಫಣೀಂದ್ರ ವಿನೋಬ ನಗರ ಶಿವಮೊಗ್ಗದಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ, ನೆನಪುಗಳೇ ಹಾಗೆ ನಮ್ಮ ಜೀವನಕ್ಕೆ ಅವು ಆಧಾರ ಸ್ತಂಭ. ನಾನು ಕಾಲೇಜಿನಲ್ಲಿ ಓದುತ್ತಿದ್ದಾಗ ನನ್ನ ಆಪ್ತ ಗೆಳೆಯ ಇದ್ದ, ನಾವಿಬ್ಬರು ಎರಡು ದೇಹ ಒಂದು ಪ್ರಾಣ ಅನ್ನೋ ಹಾಗೆ ಇದ್ವಿ. ನಮ್ಮಿಬ್ಬರ ಸ್ನೇಹ ಸಹಿಸಿದ ಒಬ್ಬ ನಮ್ಮಿಬ್ಬರ ಮಧ್ಯೆ ಅಪಾರ್ಥ ಮೂಡುವಂತೆ ಮಾಡಿದ್ದ. ಆಗ ನಾವಿಬ್ಬರು ದೂರ ಆಗಿದ್ದೆವು, ತುಂಬ ನೋವು ಉಂಟಾಗಿತ್ತು. ಆಮೇಲೆ ಅವನ ಸ್ವಭಾವ ಗೊತ್ತಾಗಿ ಒಂದಾದೆವು. ಈಗಲೂ ನಾವಿಬ್ಬರು ಆಪ್ತ ಮಿತ್ರರು, ಈಗಲೂ ನಾವು ಅದನ್ನು ನೆನಪಿಸಿಕೊಳ್ಳುತ್ತೇವೆ. ಹಾಡುಗಳು ಚೆನ್ನಾಗಿವೆ, ಶುಭರಾತ್ರಿ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಸ್ನೇಹ ಹೀಗೆ ಹಸಿರಾಗಿರಲಿ ಅಂತ ಆಶಿಸ್ತೀವಿ. ಮೇಡಮ್, ನನ್ನ ಸಂದೇಶ ನೀವು ಓದಿದ್ದೀರಾ ಅಂತ ನಂಬರ್ ನಿಮಗೆ 1109 ಇವರು ಕೇಳ್ತಾ ಇದ್ದಾರೆ. ಖಂಡಿತ ನಿಮ್ಮ ಸಂದೇಶವನ್ನು ಓದಿದ್ದಾಯಿತು. ಮರಳಿ ಬಾರದ ಆ ಮಧುರ ಬಾಲ್ಯದ ದಿನಗಳು, ಮನದ ಆಳದಲ್ಲಿ ನಿಂತು ಕರೆಯುವ ಭಾವಗಳು, ಹಳೆಯ ಮರೆಯ ಮೇಲಿನ ಆಟಪಾಠದ ನೆನಪು, ಕಳೆದು ಹೋದ ಕಾಲಕ್ಕೆ ಮರುಗುವ ಈತನು, ಮಳೆಯಲ್ಲಿ ನೆನೆದ ಆ ತುಂಟಾಟದ ಕ್ಷಣ, ಗೆಳೆಯರೊಡನೆ ಕಳೆದ ಆ ಸುಂದರ ಪಯಣ, ಅಮ್ಮನ ಲಾಲಿ ಹಾಡು, ಅಪ್ಪನ ಆಸರೆ, ಕಣ್ಣ ಮುಂದೆ ನಿಲ್ಲುವುದು ಮಂಜಿನಂತೆ ಹಸಿರೆ, ಕಾಲವೂ ಸರಿದಂತೆ ದೂರಾದರೂ ಎಲ್ಲ ನೆನಪುಗಳ ಜಗತ್ತಿನಲ್ಲಿ ವೃದ್ಧರಲ್ಲ ನಾವು, ಚಿಕ್ಕವರಲ್ಲ ಅಂತ ಹೇಳ್ತಾ ಇದ್ದಾರೆ. ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ, ಹಾಡ್ಲಿ, ಮಳವಳ್ಳಿ ತಾಲೂಕು, ಮಂಡ್ಯ ಜಿಲ್ಲೆಯಿಂದ. ಹಾಗೆ ನಂಬರ್ 1006 ಅನುಷಾರವರ ಸಂದೇಶ ಬಂದಿದೆ.

ಅನುಷಾ ಅವರ ಸಂದೇಶ ನೋಡಿದಾಗ ನನಗೆ ನನ್ನ ಬಾಲ್ಯ ಸ್ನೇಹಿತೆಯ ನೆನಪಾಗುತ್ತೆ, ಅವಳ ಹೆಸರು ಸಹ ಅನುಷಾ. ಹಾಗೆ ಶೃಂಗೇರಿ ಕಿಗ್ಗಾದಿಂದ ಗಾಯತ್ರಿ, ನಂದ ಕಿಶೋರ್ ಮತ್ತು ಸಹನಾ ಕಿಶೋರ್ ಇವರು ಸಂದೇಶವನ್ನು ಕಳಿಸಿ ಗೀತೆಯೊಂದನ್ನು ರಿಕ್ವೆಸ್ಟ್ ಮಾಡಿದ್ದಾರೆ. ಸ್ನೇಹಿತರೆ, ಇದು ರಿಕ್ವೆಸ್ಟ್ ಶೋ ಅಲ್ಲ, ಹಾಗಾಗಿ ಈಗ ಪ್ರಸಾರವಾಗ್ತಿರುವಂಥ ಹಾಡುಗಳನ್ನೇ ಕೇಳಿ ಎಂಜಾಯ್ ಮಾಡಿ ಅನ್ನೋದು ನನ್ನ ರಿಕ್ವೆಸ್ಟ್. ಎಕ್ಸಲೆಂಟ್ ಹಾಡುಗಳು ಅಂತ ಲಗ್ಗೆರೆಯಿಂದ ನಾಗರಾಜ್ ಅವರು ಸಂದೇಶ ಕಳಿಸಿದ್ದಾರೆ. ಧನ್ಯವಾದ ನಿಮ್ಮೆಲ್ಲರ ಸಂದೇಶಗಳಿಗೆ. ನೀವು ಕೂಡ ತಿಳಿಸಬಹುದು, ನಾವು ಯಾವತ್ತೋ ಖುಷಿಯಾಗಿದ್ದಂಥ ಕ್ಷಣಗಳನ್ನ ನೆನೆಸ್ಕೊಂಡು ಇವತ್ತು ಕಣ್ಣೀರು ಹಾಕ್ತೀವಂತೆ, ಹಾಗೆ ಇವತ್ತು ನಾವು ಬೇಸರದ ಕ್ಷಣಗಳನ್ನ ನೆನೆಸ್ಕೊಂಡು ನಗ್ತೀವಂತೆ. ಯಾವತ್ತೋ ಅನುಭವಿಸಿದಂತಹ ದುಃಖದ ಕ್ಷಣಗಳನ್ನ ಇವತ್ತು ನೆನೆಸ್ಕೊಂಡು ನಾವು ನಗ್ತೀವಂತೆ. ಹೌದಾ, ಇದು ನಿಜನ? ಈ ಒಂದು ವಿಷಯ ನಿಮ್ಮ ಅನುಭವಕ್ಕೂ ಬಂದಿದ್ರೆ ಅದನ್ನು ನಮಗೆ ಸಂದೇಶದ ಮೂಲಕ ತಿಳಿಸಿ. ಮತ್ತೊಂದು ಚಂದದ ಗೀತೆ ಮೂಡಿ ಬರ್ತಾ ಇದೆ, ಇಂತಿ ನಿನ್ನ ಪ್ರೀತಿಯ ಚಿತ್ರದಿಂದ.

ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಮಧುರವಾದ ಹಾಡುಗಳು ಖುಷಿ ನೀಡಿದವು, ಧನ್ಯವಾದಗಳು ಅಂತ ಚಿದಾನಂದ್ ಟಿ ಬಿ ಸರ್ಕಲ್ ಹೊಸದುರ್ಗದಿಂದ ಹೇಳ್ತಾ ಇದ್ದಾರೆ. ಹಾಗೆ ನಂಬರ್ ನಿಮಗೆ 2000 ಅವರ ಸಂದೇಶ ಬಂದಿದೆ, ಹಾಡುಗಳು ಅಮೋಘವಾಗಿವೆ ಅಂತ ಹೇಳ್ತಿದ್ದಾರೆ ಇವರು. ಹಾಗೆ ನೆನಪುಗಳು ಮರುಕಳಿಸ್ತಾ ಇದೆ ಅಂತ ಸಂದೇಶವನ್ನು ಕಳಿಸಿದ್ದಾರೆ ಶ್ರೀನಿವಾಸ್ ಮಲ್ಲೇಶ್ ಫ್ರಮ್ ಬೆಂಗಳೂರಿನಿಂದ. ನನಗೆ ಬೋರಾದಾಗ ಅಥವಾ ನನ್ನ ತಂದೆ ತಾಯಿ ನನ್ನನ್ನು ಬೈದಾಗ ನನಗೆ ಡಿಸ್ಟರ್ಬ್ ಆಗ್ತಿತ್ತು, ಆಗ ನಾನು ಸಮಾಧಾನವನ್ನು ಮಾಡ್ಕೊಳ್ಳೋದಕ್ಕೋಸ್ಕರ ನನ್ನ ಸೈಕಲ್ನ ತೊಗೊಂಡು ಆಚೆ ಒಂದು ರೈಡ್ ಹೋಗಿ ಬರ್ತಿದ್ದೆ. ಆಮೇಲೆ ಮನೆಗೆ ಬರೋಷ್ಟರಲ್ಲಿ ಎಲ್ಲ ಸಮಾಧಾನವಾಗಿ ತಣ್ಣಗಾಗಿರ್ತಿತ್ತು. ಈಗ ನಾನು ಆಕಾಶವಾಣಿಯಲ್ಲಿ ಗೀತೆಗಳನ್ನ ಕೇಳಿ ಆ ಖುಷಿ ಕ್ಷಣಗಳನ್ನ ನೆನೆಸ್ಕೊಂಡು ನಗ್ತಾ ಇರ್ತೀನಿ. ಈಗ ಸೈಕಲ್ ಓಡಿಸೋದಕ್ಕೆ ಸಾಧ್ಯ ಆಗೋದಿಲ್ಲ, ಹಾಗೆ ನನ್ನ ತಂದೆ ತಾಯಿ ಸಹ ನನ್ನ ಜೊತೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇವರು. ಒಳ್ಳೊಳ್ಳೆ ಹಾಡುಗಳನ್ನ ಪ್ರಸಾರ ಮಾಡಿದ್ರಿ, ಧನ್ಯವಾದಗಳು ಮೇಡಮ್ ಅಂತ ನಂಬರ್ ನಿಮಗೆ 62950 ಇವರು ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ. ಹರೀಶ್ ಮಲ್ಲೇಶ್ವರದಿಂದ ಚಂದ್ರಶೇಖರ್ ಕಾನಹಳ್ಳಿ, ತಣ್ಣನೇ ರಾತ್ರಿಯಲ್ಲಿ ಸೊಗಸಾದ ಗೀತೆಗಳನ್ನ ಕೇಳಿ ಹೊಟ್ಟೆ ತುಂಬ ಊಟ ಮಾಡಿದಷ್ಟು ಸಂತೋಷ ಆಯಿತು, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದಗಳು. ಹಾಗೆ ಕಾರ್ಯಕ್ರಮದ ಕೊನೆಯಲ್ಲಿ ಶ್ರೀ ಓಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ್ ಹರಿಹರದಿಂದ ನಿಮ್ಮ ಆಯ್ಕೆಯ ಹಾಡುಗಳು ಒಂದಕ್ಕಿಂತ ಒಂದು ಸೂಪರ್ ಕೇಳಲು ತುಂಬ ಇಂಪಾಗಿದೆ ಅಂತ ಹೇಳ್ತಾ ಇದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೂ ಮತ್ತೊಮ್ಮೆ ಪ್ರೀತಿಯ ಧನ್ಯವಾದಗಳು. ಲೈಫಲ್ಲಿ ನಮಗೆ ಒಂದಲ್ಲ ಒಂದ್ಸಲ ಈ ಸಾಲುಗಳು ಅನುಭವಕ್ಕೆ ಬಂದೇ ಬಂದಿರುತ್ತೆ. ಅಂದರೆ ಖುಷಿಯಾದ ಕ್ಷಣಗಳನ್ನ ನೆನೆಸ್ಕೊಂಡು ನಾವು ಕಣ್ಣೀರು ಹಾಕಿರ್ತೀವಿ, ಹಾಗೆ ಕಣ್ಣೀರು ಹಾಕ್ದಂಥ ದುಃಖದಲ್ಲಿ ಇದ್ದಂಥ ಕ್ಷಣಗಳನ್ನ ನೆನೆಸ್ಕೊಂಡು ನಾವು ಒಂದು ದಿನ ನಗ್ತೀವಿ. ಹೀಗೆಲ್ಲ ಆಗ್ತಾ ಇರುತ್ತೆ. ಕಷ್ಟ ಸುಖ ಜೀವನದ ಭಾಗಗಳು ಎರಡನ್ನೂ ನಾವು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರ್ತೀವಿ. ಖುಷಿಯಾದ ದಿನಗಳು ನಮ್ಮ ಲೈಫ್ನಲ್ಲಿ ನಡೆಯುವಾಗ ಮನಸ್ಸಿಗೆ ಆನಂದ, ಬಟ್ ಆ ದಿನಗಳು ಕಳೆದು ಸ್ವಲ್ಪ ಬೇಸರ ಆಗುವಂಥ ಸಮಯ ಬಂದಾಗ ಎಷ್ಟು ಖುಷಿಯಾಗಿದ್ವಿ ಆಗ, ಮತ್ತೆ ಆ ದಿನಗಳು ಬರಲ್ವಲ್ಲ ಅಂತ ಫೀಲ್ ಆಗುತ್ತೆ, ಕಣ್ಣಲ್ಲಿ ನೀರು ತುಂಬುತ್ತೆ. ಹಾಗೆ ಬೇಸರದ ಸಮಯದಲ್ಲಿ ಹೇಗಪ್ಪ ಈ ದಿನಗಳನ್ನ ಕಳೆಯೋದು ಅನಿಸ್ಬಿಟ್ಟಿರುತ್ತೆ, ಬಟ್ ಆ ಟೈಮ್ ಕಳೆದ ಮೇಲೆ ಒಂಥರ ಸಮಾಧಾನ ಆಗುತ್ತೆ. ಕಷ್ಟದಲ್ಲಿ ಕಷ್ಟದ ಸಮಯವನ್ನು ನಾವು ಅದು ಮುಗಿಸಿದ ಮೇಲೆ ಆ ಸಮಯ ಮುಗಿದ ಮೇಲೆ ಎಷ್ಟೋ ವರ್ಷಗಳಾದಮೇಲೆ ಅಯ್ಯೋ ಅಷ್ಟಕ್ಕೆಲ್ಲ ನಾನು ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ನಲ್ಲ ಅಂತ ಅನಿಸುತ್ತೆ, ಎಷ್ಟು ಚಿಕ್ಕ ವಿಷಯಕ್ಕೆ ನಾನು ಕಣ್ಣೀರು ಹಾಕಿದ್ನಲ್ಲ ಅಂತ ನೆನೆಸ್ಕೊಳ್ತೀವಿ. ಆಗ ಅಂಥದ್ದನ್ನೆಲ್ಲ ನೆನೆಸ್ಕೊಂಡಾಗ ನಮಗೆ ನಗು ಬರುತ್ತೆ, ಯಾಕೆ ನಾವು ಹಾಗೆ ನಡ್ಕೊಂಡ್ವಿ ಅಂತ. ಯಾಕೆ ಅಂದರೆ ನಮ್ಮ ಮನಸ್ಸೇ ಹಾಗೆ. ಮನಸ್ಸು ಅಟ್ ಪ್ರೆಸೆಂಟಲ್ಲಿ ವಾಸ್ತವದಲ್ಲಿ ಇರೋದಕ್ಕಿಂತ ಪಾಸ್ಟಲ್ಲಿರುತ್ತೆ, ಭೂತದಲ್ಲಿರುತ್ತೆ ಅಥವಾ ಭವಿಷ್ಯದಲ್ಲಿರುತ್ತೆ, ಪಾಸ್ಟಲ್ಲಿ ಅಥವಾ ಫ್ಯೂಚರ್ನಲ್ಲಿರುತ್ತೆ, ಅಟ್ ಪ್ರೆಸೆಂಟ್ನಲ್ಲಿ ಅದು ಇರೋದೇ ಕಡಿಮೆ. ಹಾಗಾಗಿ ನಮಗೆ ಈ ರೀತಿ ಎಲ್ಲ ಅನುಭವಗಳು ಆಗ್ತಾ ಇರುತ್ತೆ. ಎಲ್ಲದಕ್ಕೂ ಮೂಲ ಕಾರಣ ಅಂದರೆ ನಮ್ಮ ಮನಸ್ಸು.

ಸ್ನೇಹಿತರೆ, ಇನ್ನು ಇದಾಗಿತ್ತು ಇವತ್ತಿನ ಕನಸಿನ ಲೋಕ ಕಾರ್ಯಕ್ರಮ. ನಾವು ಕಾರ್ಯಕ್ರಮದಲ್ಲಿ ಮಾತಾಡಿದಂಥ ವಿಷಯ ಹಾಗೆ ಪ್ರಸಾರವಾದಂಥ ಗೀತೆಗಳು ಎಲ್ಲವೂ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಕಾರ್ಯಕ್ರಮ ಕೇಳ್ದಂಥ ಹಾಗೆ ಸಂದೇಶಗಳನ್ನ ಕಳಿಸಿದಂಥ ಎಲ್ಲ ಪ್ರೀತಿಯ ಸ್ನೇಹಿತರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ಇಷ್ಟೊತ್ತು ಕನಸಿನ ಲೋಕದ ಪಯಣದಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ನಾನು ನಿಮ್ಮ ಆರ್ಜೆ ಕುಸುಮ. ಸ್ನೇಹಿತರೆ, ಇದು FM ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3 ಮೆಗಾಹರ್ಟ್ಸ್. ಸ್ಟುಡಿಯೋ ಸಮಯ ಸರಿಯಾಗಿ 11:04:17 ಸೆಕೆಂಡ್ಗಳಾಗಿದೆ. ಸಂಜೆಯಿಂದ ಇಲ್ಲಿವರೆಗೂ ಪ್ರಸಾರ ಆದಂಥ ಕಾರ್ಯಕ್ರಮಗಳು ಪ್ರಸ್ತುತ